ಇದು ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇಂದು 1948 ಶಕ ವರ್ಷ ಆಶ್ವಯುಜ ಮಾಸದ 12ನೇ ದಿನ, ಅಂದರೆ 2026ನೇ ಇಸವಿ ಅಕ್ಟೋಬರ್ ತಿಂಗಳ 4ನೇ ತಾರೀಕು ಭಾನುವಾರ. ಈಗ ಸಮಯ ಸರಿಯಾಗಿ 5:58:31. ಆತ್ಮೀಯ ಕೇಳುಗರೆಲ್ಲರಿಗೂ ರೂಪ ಮಾಡುವ ನಮಸ್ಕಾರಗಳು.

ಆತ್ಮೀಯರೇ, ಏನೀಗ ಈ ಬೆಳಿಗ್ಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರುಪರಿಚಯ. ಕಾರ್ಯಕ್ರಮಗಳ ವಿವರಣೆಯ ನಂತರ 6:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. 6:10 ನಾದಾರ್ಜುನಿ ಹನುಮಭೀಮ ಕಥಾ ಪ್ರಸಂಗ. 6:50 ಪ್ರಾಯೋಜಿತ ಕಾರ್ಯಕ್ರಮ ಪುರಾತತ್ವ ಪರಂಪರೆ ರಕ್ಷಣೆ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪುರಾತತ್ವ ಇಲಾಖೆ. 7:15 ಭಾವಸ್ಪಂದನ ಕೇಳುವಿರಿ. ಇಂದಿನ ಭಾವಸ್ಪಂದನ ಕಾರ್ಯಕ್ರಮದ ವಿಶೇಷ ಪಂಜಿ ಮಂಗೇಶರಾಯರು. 8:00 ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. 8:30 ಹಲೋ ಕರ್ನಾಟಕ. 9:00 ಸಖತ್ ಸಾಂಗ್ಸ್, ಕೇಳುಗರ ಕೋರಿಕೆಯ ಚಿತ್ರಗೀತೆಗಳನ್ನ ಕೇಳಬಹುದು. ಈ ಬೆಳಗ್ಗೆ 10:00 ಸಿನಿ ಚಿಟ್ಟೆ, ಪ್ರಾಣಿ ಪ್ರೇಮಿ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ರಾಷ್ಟ್ರೀಯ ಪ್ರಾಣಿ ದಿನದ ವಿಶೇಷ. 101.3 ಕನ್ನಡ ಕಾಮನಬಿಲ್ಲು.

0: ಈ ದಿನದ ನುಡಿಮುತ್ತು. ಕ್ಷಮೆ ಮತ್ತು ಧನ್ಯವಾದ ತುಂಬಾ ಚಿಕ್ಕ ಪದಗಳು ಅಂತ ಅನಿಸಿದ್ರು ಸಹ, ಎಷ್ಟೋ ಸಂಬಂಧಗಳು ಒಡೆಯದ ಹಾಗೆ ನೋಡಿಕೊಳ್ಳೋದ್ರಲ್ಲಿ ಅತಿದೊಡ್ಡ ಪಾತ್ರವನ್ನ ವಹಿಸುತ್ತವೆ. ಗೌತಮ ಬುದ್ಧ
1: ಪೂಜ್ಯ ಬಾಪು ಕೆ 150ವೇ ಜಯಂತಿ ವರ್ಷ ಕಿ ಔಪಚಾರಿಕ ಶುರುವಾತ್ ಸೆ ಪೆಹಲೆ 15 ಸಿತಂಬರ್ ಸೆ 2 ಅಕ್ಟೋಬರ್ ತಕ್ ಬಹುತ್ ಹಿ ವಿಶಾಲ್ ಸ್ಥಳ ಪರ್ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮ ಆಯೋಜಿತ ಕಿಯಾ ಜಾ ರಹಾ ಹೈ. ಹಮ್ ಸಬ್ಕೆ ಪಾಸ್ ಪೂಜ್ಯ ಬಾಪು ಕೋ ಸಚ್ಚಿ ಶ್ರದ್ಧಾಂಜಲಿ ದೇನೆ ಕಾ ಯೆ ಸಬ್ಸೆ ಬಡಾ ಅವಸರ ಹೈ. ಬಚ್ಚೋ ಸೆ ಲೇಕರ್ ಕೆ ಬುಜುರ್ಗೋ ತಕ್, ಕಶ್ಮೀರ್ ಸೆ ಲೇಕರ್ ಕೆ ಕನ್ಯಾಕುಮಾರಿ ಔರ್ ಕಚ್ಛ ಸೆ ಲೇಕರ್ ಕೆ ಕೋಹಿಮಾ ತಕ್ ಕರೋಡೋ ಕಿ ಸಂಖ್ಯಾ ಮೇ ಹಮ್ ಸಬ್ ಸ್ವಚ್ಛತಾ ಕೆ ಇಸ್ ಅಭಿಯಾನ ಕೆ ಸಹಭಾಗಿ ಬನೆ ಔರ್ 15 ಸಿತಂಬರ್ ಕೋ ಸುಬಹ 9:30 ಬಜೆ ಸ್ವಚ್ಛತಾ ಹಿ ಸೇವಾ ಆಂದೋಲನ ಕೆ ಸಾಥ್ ಆಪ್ ಜುಡ್ ಜಾಯೆ. ಮೈ ಸಭಿ ದೇಶವಾಸಿಯೋ ಕೋ ಆವಾಹನ್ ಕರ್ತಾ ಹೂ, ಸ್ಕೂಲೋ ಕೆ ಬಚ್ಚೆ, ಕಾಲೇಜೋ ಕೆ ಯುವಾ, NSS, NCC, ನೆಹರೂ ಯುವಾ ಕೇಂದ್ರ, ಯೆ ಹಮಾರೆ ಸಭಿ ಯುವಾ ಮಾತಾಯೆ, ಬಹನೆ, ಹೌಸಿಂಗ್ ಸೊಸೈಟಿಯಾ, ಸ್ವಯಂ ಸೇವಿ ಸಂಸ್ಥಾಯೆ, ಸರ್ಕಾರಿ ಕರ್ಮಚಾರಿ, ದೇಶ ಕಿ ಜಾನೆ ಮಾನೆ ಸಭಿ ಹಸ್ತಿಯಾ, ಮೀಡಿಯಾ ಗ್ರೂಪ್ಸ್ ಅಭಿ ಸೆ ಯೋಜನಾ ಬನಾಯೆ, ಕಹಾ ಸಫಾಯಿ ಕರೆಂಗೆ, ಉಸ್ಕೆ ಲಿಯೆ ಔರೋ ಕೋ ಕೈಸೆ ಜೋಡೆಂಗೆ, ಮೋಟಿವೇಟ್ ಕೈಸೆ ಕರೆಂಗೆ, ಸಫಾಯಿ ಕೆ ಇತನೆ ಬಡೆ ಅಭಿಯಾನ ಕೆ ಲಿಯೆ ಸಾಧನೋ ಕೋ ಕೈಸೆ ಲಾಯೆಂಗೆ, ಉಸ್ಕೋ ಕೈಸೆ ಜುಟಾಯೆಂಗೆ. ಔರ್ ಫಿರ್ ಇಸ್ ಆನೆ ವಾಲಿ 15 ತಾರೀಖ ಕೋ ಸವೇರೆ ಠೀಕ್ 9:30 ಬಜೆ ಹಮ್ ಸಬ್ ಅಪ್ನಿ ಜಗಹ ಪರ್ ಇಕಟ್ಟೆ ಹೋಂಗೆ. ಪಹಲೆ ಕುಛ ದೇರ್ ವಿಡಿಯೋ ಕಾನ್ಫರೆನ್ಸ್ ಆರ್ ದೂರದರ್ಶನ್ ಕೆ ಮಾಧ್ಯಮ ಸೆ ಉನ್ ಸಬ್ ಲೋಗೋ ಕಿ ಬಾತೆ ಸುನೆಂಗೆ, ಜಿನ್ಹೋನೆ ಸ್ವಚ್ಛತಾ ಕಿ ದಿಶಾ ಮೇ ಕುಛ ನ ಕುಛ ಕರ್ಕೆ ದಿಖಾಯಾ ಹೈ, ಔರ್ ಉಸ್ಕೆ ಬಾದ್ ಹಮ್ ಸಬ್ ಸ್ವಚ್ಛತಾ ಹಿ ಸೇವಾ ಕೆ ಅಭಿಯಾನ ಮೇ ಸ್ವಯಂ ಜುಡ್ ಜಾಯೆಂಗೆ.
0: ಆತ್ಮೀಯರಿ, ಸಮಯ ಇನ್ನೇನು 6:05 ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಟ್ಯೂನ್ ಮಾಡಿದ್ದೀರಾ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಸರಿಯಾಗಿ 6:10:45. ಇನ್ನೀಗ ಕಾರ್ಯಕ್ರಮ ನಾದಾರ್ಚನೆ. ಈ ಭಾನುವಾರದ ಬೆಳಕಿನ ನಾದಾರ್ಚನೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ನಿಮ್ಮೊಟ್ಟಿಗೆ ನಾನು ನಿಮ್ಮ ಪ್ರೀತಿಯ ಗೆಳತಿ ರೂಪಾ.

ಮಹಾಭಾರತ ಅನ್ನೋದು ಒಂದು ಮಹಾಕಾವ್ಯ. ಅನೇಕ ಆಸಕ್ತಿದಾಯಕ ಪ್ರಸಂಗಗಳನ್ನು ಈ ಮಹಾಭಾರತ ಒಳಗೊಂಡಿದೆ. ಅದು ಯಾವುದೇ ವ್ಯಕ್ತಿಯನ್ನು ನಗಿಸೋದಾಗಲಿ ಅಳಿಸೋದಾಗಲಿ ಮಾಡೋದಿಲ್ಲ, ಬದಲಾಗಿ ನಮಗೆ ಜೀವನದ ಮೌಲ್ಯವನ್ನು ಕಲಿಸುತ್ತೆ, ಜೀವನದ ಪಾಠವನ್ನು ಕಲಿಸುತ್ತೆ. ಮಹಾಭಾರತದಲ್ಲಿ ಹೇಳಲಾದಂಥ ಪ್ರತಿಯೊಂದು ಮೌಲ್ಯಗಳು ಕೂಡ ನಮ್ಮ ಜೀವನದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಅಂತಹ ಒಂದು ಕಥೆ ಭೀಮ ಮತ್ತು ಪವನ ಪುತ್ರ ಹನುಮಂತನಿಗೆ ಸಂಬಂಧಪಟ್ಟಿದೆ. ಆತ್ಮೀಯರೇ, ಇಂದಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಹನುಮಂತನಿಗೆ ಹಾಗೆ ಭೀಮನಿಗೆ ಸಂಬಂಧಪಟ್ಟಂಥ ಒಂದು ಅದ್ಭುತವಾದಂಥ ಕಥೆಯನ್ನು ಹೇಳ್ತೀನಿ. ಹನುಮ ಭೀಮ ಕಥಾ ಪ್ರಸಂಗದಲ್ಲಿ

ಮಹಾಭಾರತದಲ್ಲಿನ ಹನುಮಭೀಮ ಕಥಾ ಪ್ರಸಂಗದ ಬಗ್ಗೆ ಮಾತಾಡ್ತಾ ಇದ್ವಿ ಇಂದಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ಒಂದು ದಂತಕಥೆ ಪ್ರಕಾರ ಪಾಂಡವರು ವನವಾಸ ಜೀವನವನ್ನ ಅನುಭವಿಸ್ತಾ ಇರುವಾಗ ಒಂದು ದಿನ ದ್ರೌಪದಿ ಆಶ್ರಮದಲ್ಲಿ ಕೂತ್ಕೊಂಡಿರ್ತಾಳೆ. ಅವಳ ಹತ್ತಿರ ಒಂದು ಹೂವು ಹಾರ್ತಾ ಇರುತ್ತೆ. ದ್ರೌಪದಿ ಆ ಹೂವಿನ ಸುಗಂಧವನ್ನ ತುಂಬಾ ಇಷ್ಟಪಡ್ತಾಳೆ. ಅವಳು ಭೀಮನನ್ನ ಕರೆದು ಆ ಹೂವು ನನಗೆ ಬೇಕು, ಅದನ್ನ ತೆಗೆದುಕೊಂಡು ಬರೋದಿಕ್ಕಾಗುತ್ತಾ ಅಂತ ಕೇಳ್ತಾಳೆ. ಎಷ್ಟೇ ಆದರೂ ಪ್ರಿಯ ಪತ್ನಿ ಕೇಳಿದ ಮೇಲೆ ಸುಮ್ಮನೆ ಇರೋದಿಕ್ಕಾಗತ್ತಾ? ಪತ್ನಿಯ ಆಸೆಯನ್ನ ಈಡೇರಿಸಬೇಕು ಅಂತ ಹೇಳಿಬಿಟ್ಟು ಭೀಮ ಹೂವನ್ನ ಹುಡುಕ್ತಾ ಕಾಡಿನ ಕಡೆಗೆ ಹೋಗ್ತಾನೆ. ಹೂವನ್ನ ಹುಡುಕ್ತಾ ಇರುವಾಗ ಭೀಮ ಕಾಡಿನ ದ್ವಾರವನ್ನು ತಲುಪ್ತಾನೆ. ಅರಣ್ಯವನ್ನ ಪ್ರವೇಶ ಮಾಡೋದಕ್ಕೆ ಪ್ರಯತ್ನಿಸಿದ ತಕ್ಷಣ ಅವನ ಕಣ್ಣುಗಳು ದಾರಿನಲ್ಲಿ ಮಲಗಿದಂತಹ ಕೋತಿ ಮೇಲೆ ಬೀಳುತ್ತೆ. ಭೀಮ ಆ ಕೋತಿಯನ್ನ ದಾರಿ ಬಿಡು ಅಂತ ಒತ್ತಾಯಿಸ್ತಾನೆ. ಆದರೆ ಕೋತಿ ಅವನಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ. ಮುಂದೆ ಏನಾಗುತ್ತೆ ತಿಳ್ಕೊಳ್ಳೋಣ ಮತ್ತೊಂದು ಸುಂದರ ಗೀತೆಯ ನಂತರ. ಕೇಳ್ತಾ ಇರಿ, ಇದು ನಿಮ್ಮೆಲ್ಲರ ಮೆಚ್ಚಿನ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನೀವು ಕೇಳ್ತಾ ಇರುವಂತಹ ಕಾರ್ಯಕ್ರಮ ನಾದಾರ್ಚನೆ.

ಪ್ರಿಯ ಪತ್ನಿ ದ್ರೌಪದಿ ಕೇಳಿದಂತಹ ಸೌಗಂಧಿಕಾ ಪುಷ್ಪವನ್ನ ತರಬೇಕು ಅಂತ ಹೇಳಿ ಭೀಮ ಕಾಡಿಗೆ ಹೋಗ್ತಾನೆ. ಅಲ್ಲಿ ದಾರಿಯಲ್ಲಿ ಒಂದು ಕೋತಿಯನ್ನ ನೋಡ್ತಾನೆ. ಕೋತಿಯನ್ನ ದಾರಿ ಬಿಡು ಅಂತ ಕೇಳ್ತಾನೆ. ಆದರೆ ಈ ಸಾರಿ ಕೋತಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಾನು ತುಂಬ ದುರ್ಬಲ ಆಗ್ಬಿಟ್ಟಿದ್ದೀನಿ, ನನಗೆ ಚಲಿಸೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನೀನೇ ನನ್ನನ್ನು ದಾಟ್ಕೊಂಡು ಹೋಗು ಅಂತ ಹೇಳ್ತಾನೆ. ಕೋತಿಯ ಈ ನಡವಳಿಕೆ ಭೀಮನಿಗೆ ನಿಜವಾಗ್ಲೂ ಕೋಪ ಬರೋ ಹಾಗೆ ಮಾಡುತ್ತೆ. ಅಲ್ಲ, ನಾನು ಭೀಮ, ನಾನು ದಾರಿ ಬಿಡು ಅಂತ ಹೇಳಿದ್ರೆ ಈ ಯಕಶ್ಚಿತ್ ಕೋತಿ ದಾರಿ ಬಿಡ್ತಾ ಇಲ್ವಲ್ಲ ಅನ್ನುವಂತಹ ಕೋಪ ಭೀಮನಿಗೆ ಉಂಟಾಗತ್ತೆ. ಭೀಮ ಏನ್ ಹೇಳ್ತಾನೆ, ನಾನು ಕುಂತಿಯ ಮಗ, ಪವನ ನನ್ನ ತಂದೆ ಅಂತ ಕೋತಿಗೆ ಪರಿಚಯ ಮಾಡ್ಕೊಳ್ತಾನೆ. ನಾನು ಹನುಮನ ಸಹೋದರ ಕೂಡ ಹೌದು ಅಂತ ಹೇಳ್ತಾನೆ. ಆದರೆ ಇದೆಲ್ಲವನ್ನ ಕೇಳಿಸ್ಕೊಂಡೂ ಸಹ ಕೋತಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಭೀಮನಿಗೆ ನೀಡೋದಿಲ್ಲ. ಕೋತಿಯ ಈ ಉದ್ದಟತನವನ್ನು ನೋಡಿದಂತಹ ಭೀಮನ ಕೋಪ ಮತ್ತಷ್ಟು ಹೆಚ್ಚಾಗುತ್ತೆ. ಹಾಗೆ ಅವನು ಕೋತಿಯ ಬಳಿ, ನಿನ್ನ ಉದ್ದಟತನ ಇನ್ನೂ ಹೆಚ್ಚಾದರೆ ಮುಂದೆ ನೀನು ಗಂಭೀರವಾದಂಥ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡ್ತಾನೆ. ಮುಂದೆ ಏನಾಗುತ್ತೆ, ಕೋತಿ ಏನು ಮಾಡುತ್ತೆ, ಭೀಮ ಏನು ಹೇಳ್ತಾನೆ, ಇದೆಲ್ಲವನ್ನು ಮಾತಾಡೋಣ. ಕೇಳ್ತಾ ಇರಿ 101.3 FM ರೇನ್ಬೋ, ಕನ್ನಡ ಕಾಮನ ಬಿಲ್ಲು. ನೀವು ಕೇಳ್ತಾ ಇರುವಂತಹ ಕಾರ್ಯಕ್ರಮ ನಾದಾರ್ಚನೆ. ಸಮಯ ಆಗಿದೆ ಸರಿಯಾಗಿ 6:31 ಸೆಕೆಂಡ್ಗಳು.

ಹನುಮ ಭೀಮ ಕಥಾ ಪ್ರಸಂಗವನ್ನ ಕೇಳ್ತಾ ಇದ್ದೀರಾ. ಇಂದಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಭೀಮ ಬಂದು ಹನುಮನನ್ನ ದಾರಿ ಬಿಡು ಅಂತ ಬಹಳ ಒದ್ದಟದನದಿಂದ ಕೇಳ್ಕೊಂಡಾಗ ಭೀಮ ಯಾವುದೇ ಕಾರಣಕ್ಕೂ ನಾನು ದೊಡ್ಡ ಮನುಷ್ಯ, ನನಗೆ ನೀನು ಈ ರೀತಿ ಮಾಡ್ತೀಯಾ ಅಂತ ಕೇಳಿದಾಗ ಕೋತಿ ತಾನು ದಾರಿಯನ್ನು ಬಿಡೋದಿಲ್ಲ, ಏನು ಪ್ರತಿಕ್ರಿಯೆಯನ್ನು ನೀಡದೆ ಹಾಗೆ ಕೂತ್ಕೊಂಡು ಬಿಡುತ್ತೆ. ಆಗ ಭೀಮ ಪವನ ಸುತ್ತ ಹನುಮಂತನನ್ನು ಕುರಿತು ಏನಂತ ಕೇಳುತ್ತೆ ಅಂತ ಹೇಳಿದ್ರೆ, ನಾನು ತುಂಬ ಅವಸರದಲ್ಲಿದ್ದೀನಿ, ದಯವಿಟ್ಟು ದಾರಿ ಬಿಡಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ತಾ ಇರುತ್ತೆ. ಆಗ ಹನುಮಂತ ಹೇಳ್ತಾನೆ, ಹಾಗಾದರೆ ನನ್ನ ಬಾಲವನ್ನು ಬದುಕಿಟ್ಟು ನೀವು ಹೋಗ್ಬಹುದು ಅಂತ. ಭೀಮ ಕೋಪದಿಂದ ಕೋತಿಯ ಬಾಲವನ್ನು ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತಾನೆ, ಆದರೆ ಅವನಿಗೆ ಅದನ್ನು ಅಲುಗಾಡಿಸೋದಕ್ಕೂ ಸಹ ಸಾಧ್ಯವಾಗೋದಿಲ್ಲ. ಆಗ ಭೀಮ ಇದು ಸಾಮಾನ್ಯ ಕೋತಿ ಅಲ್ಲ ಅಂತ ಅರ್ಥೈಸ್ಕೊಳ್ತಾನೆ. ಭೀಮ ಮಡಿಸಿದಂತಹ ಕೈಗಳಿಂದ ಕೋತಿಯ ಮುಂದೆ ಬಂದು ನಿಂತುಕೊಂಡು ನಿಮ್ಮ ಪರಿಚಯವನ್ನು ಮಾಡ್ಕೊಳ್ಳೋದಕ್ಕೆ ನಾನು ಬಯಸ್ತೀನಿ ಅಂತ ಹೇಳ್ತಾನೆ. ಆಗ ಕೋತಿ ಭೀಮನಿಗೆ ನಾನು ಹನುಮಂತ ಅನ್ನುವಂಥ ಸತ್ಯವನ್ನು ಹೇಳುತ್ತೆ. ಆಗ ಭೀಮ ಪವನ ಸುತ್ತ ಹನುಮಂತನನ್ನು ಕುರಿತು ನೀವು ನನ್ನ ದಾರಿಗೆ ಅಡ್ಡ ಯಾಕೆ ಮಾಡಿದ್ರಿ ಅಂತ ಕೇಳಿದಾಗ ಹನುಮಂತ ಹೇಳ್ತಾನೆ, ಮುಂದೆ ವಿಶೇಷವಾದಂಥ ಅತ್ಯಂತ ದೊಡ್ಡ ಅರಣ್ಯ ಇದೆ, ಈ ಮಾರ್ಗ ದೇವತೆಗಳಿಗೆ ಮಾತ್ರ ಸೇರಿದ್ದು, ಅದು ಮನುಷ್ಯರಿಗೆ ಸುರಕ್ಷಿತ ಅಲ್ಲ, ಹಾಗಾಗಿ ನಾನು ನಿನ್ನನ್ನು ರಕ್ಷಣೆ ಮಾಡೋದಕ್ಕೆ ಬಂದೆ ಅಂತ ಹೇಳ್ತಾನೆ. ಇದಾದಮೇಲೆ ಭೀಮ ತಾನು ಅರಣ್ಯದತ್ತ ಯಾಕೆ ಬಂದೆ ಅನ್ನೋದನ್ನು ಹೇಳಿದಾಗ ಹನುಮಂತ ಆ ಹೂವನ್ನು ತಾನೇ ತೆಗೆದುಕೊಂಡು ಬಂದು ಭೀಮನ ಕೈನಲ್ಲಿ ಇಟ್ಟು ಕಳಿಸ್ತಾನೆ.

ರಾಮನ ಭಂಟ ಹನುಮಂತ ಹಾಗೆ ಭೀಮನ ಕಥಾ ಪ್ರಸಂಗವನ್ನ ಕೇಳ್ತಾ ಇದ್ದೀರಾ. ಹೂವನ್ನ ತೆಗೆದುಕೊಂಡಂತ ಭೀಮ, ನಾನು ನಿಮ್ಮ ವಿಶ್ವರೂಪವನ್ನ ನೋಡಬೇಕು, ಇಷ್ಟಪಡ್ತೀನಿ ಅಂತ ಕೇಳಿದಾಗ ಭೀಮನ ಕೋರಿಕೆ ಮೇರೆಗೆ ಹನುಮಂತ ದೈತ್ಯ ರೂಪವನ್ನ ತೆಗೆದುಕೊಂಡು ಭೀಮನ ಮುಂದೆ ಕಾಣಿಸ್ಕೊಳ್ತಾನೆ. ಹಾಗೆ ಭೀಮನನ್ನ ಹೆಮ್ಮೆಯಿಂದ ತಪ್ಪಿಕೊಳ್ತಾನೆ. ಹನುಮಂತ ಭೀಮನನ್ನ ಅಪ್ಕೊಳ್ಳೋದ್ರಿಂದ ಭೀಮನ ಶಕ್ತಿ ಮತ್ತಷ್ಟು ಹೆಚ್ಚಾಯಿತು ಅಂತ ಹೇಳಲಾಗುತ್ತೆ. ಇದರ ನಂತರ ಮಹಾಭಾರತ ಯುದ್ಧದಲ್ಲಿ ಹನುಮಂತ ಭೀಮನಿಗೆ ವಿಜಯ ಆಗೋ ಹಾಗೆ ಆಶೀರ್ವಾದವನ್ನು ಕೂಡ ಮಾಡ್ತಾನೆ. ಆತ್ಮೀಯರೇ, ಇಂದಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಹನುಮ ಭೀಮ ಕಥಾ ಪ್ರಸಂಗವನ್ನ ಕೇಳಿದ್ರಿ. ಕಾರ್ಯಕ್ರಮ ನಮ್ಮೆಲ್ಲ ಕೇಳುಗರಿಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಇಂದಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಪ್ರೀತಿಯ ಕೀರ್ತಿ ರೂಪ.

0: ರಿಯಾಯಿತಿ ದರದಲ್ಲಿ ಇಲಾಖೆ ಪ್ರಕಾಶನದ ಪುಸ್ತಕಗಳು ಲಭ್ಯ.
1: ಮಾಹಿತಿಗಾಗಿ ಸಂಪರ್ಕಿಸಿ www.karnatakaarchaeology.gov.in.
0: ರೇಡಿಯೋ ಕ್ವಿಜ್ ಕೇಳಿ ಕಾರ್ಯಕ್ರಮದ ಕೊನೆಯಲ್ಲಿ ಉತ್ತರ ನಿರೀಕ್ಷಿಸಿ.
1: ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸ, ಪರಂಪರೆ, ಸ್ಮಾರಕಗಳು, ಸಂಗ್ರಹಾಲಯಗಳು ಮತ್ತು ಪುರಾತತ್ವವನ್ನು ಸಂರಕ್ಷಿಸಲು ಇರುವ ಇಲಾಖೆಯ ಹೆಸರು ಏನು? ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇರವನದ ದೀಪಕ್ ಕಾರ್ ಸಾಗರ್. ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಶ್ರೀಯುತ ದೇವರಾಜು ಎ, ಕೆಎಎಸ್ ಅಧಿಕಾರಿಗಳು, ಮಾನ್ಯ ಆಯುಕ್ತರು, ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಇವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ.
2: ನಮಸ್ಕಾರ.
1: ಇಲಾಖೆಯ ಇತಿಹಾಸದಲ್ಲಿನ ಸರ್ ಪ್ರಮುಖವಾಗಿ ಸೇವೆ ಸಲ್ಲಿಸಿದವರು ಯಾರು ಅಂತ ಹೇಳಿ?
2: ಬಿ ಎಲ್ ರೈಸ್ ಅವರ ನಂತರ ಸಾಕಷ್ಟು ಮೈಸೂರಿಗರು, ಇತಿಹಾಸ ತಜ್ಞರು ಮತ್ತೆ ಆರ್ಕಿಯಾಲಜಿಸ್ಟ್ಗಳು ಇಲಾಖೆಯ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಅವರಲ್ಲಿ ಮುಖ್ಯವಾಗಿ ಹೇಳೋದಾದ್ರೆ ಶ್ರೀ ನರಸಿಂಹಾಚಾರ್ ಅವರು, ಶ್ರೀ ಆರ್ ಶ್ಯಾಮಶಾಸ್ತ್ರಿಗಳು. ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಶ್ಯಾಮಶಾಸ್ತ್ರಿಗಳು ನಮ್ಮ ಕೌಟಿಲ್ಯನ ಅರ್ಥಶಾಸ್ತ್ರದ ಮೊದಲ ಒಂದು ಗ್ರಂಥವನ್ನ ಹುಡುಕಿ ತೆಗೆದಂತವ್ರು. ಇವರು ತಮಿಳುನಾಡಿಗೆ ಹೋದಾಗ ಅಲ್ಲಿ ಸಿಕ್ಕಂತಹ ಈ ಕೌಟಿಲ್ಯನ ಅರ್ಥಶಾಸ್ತ್ರವನ್ನ ಮೈಸೂರಿನ ಓರಿಯಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ತಂದು ಅದನ್ನ ಅಧ್ಯಯನ ಮಾಡಿ ಅದು ಗ್ರಂಥ ಲಿಪಿಯಲ್ಲಿತ್ತು. ಗ್ರಂಥ ಲಿಪಿಯನ್ನ ಕಲ್ತ್ಕೊಂಡು ಇವರು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಪಬ್ಲಿಷ್ ಮಾಡಿದ್ರು. ಆವಾಗ ಗೊತ್ತಾಯಿತು ಇದು ಕೌಟಿಲ್ಯನ ಅರ್ಥಶಾಸ್ತ್ರ ಅಂತೇಳಿ. ಅಲ್ಲಿವರೆಗೆ ನಮ್ಮ ದೇಶಕ್ಕೆ ಕೌಟಿಲ್ಯನ ಅರ್ಥಶಾಸ್ತ್ರದ ಬಗ್ಗೆ ಯಾರಿಗೂ ಯಾವುದೇ ಮಾಹಿತಿ ಇರಲಿಲ್ಲ. ಸೊ ಈ ರೀತಿಯ ಒಂದು ಹಿರಿಮೆಯನ್ನ ಆರ್ ಶ್ಯಾಮಶಾಸ್ತ್ರಿಗಳು ಹೊಂದಿದ್ದಾರೆ. ಇವರು ನಮ್ಮ ಇಲಾಖೆಯಲ್ಲಿ ನಿರ್ದೇಶಕರಾಗಿ ಬಹಳ ಕಾಲ ಸೇವೆ ಸಲ್ಲಿಸಿದ್ದಾರೆ.
1: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
3: ಅಯ್ಯಪ್ಪ ಎಂತ ಮರ್ಯ, ಎಂತ ನೇಗ್ಲೆ ಮುಂದೆ ಹೋಗ್ತಾನೆ, ಎಂತ ಎತ್ತಿ ಹೇಳಿದ್ರು ಮರ್ಯ, ಎಂತ ಸಿಕ್ಕಾಕೊಂಡಿತ್ತು ಮರ್ಯ ನೆಲ್ದಾಗೆ.
4: ಓ ಹೌದಲ್ಲ, ಇದು ಯಾವ್ದೋ ಹಳೆ ಮರದ ಬೇರೆ ಇರ್ಬೇಕು.
3: ಅಬ್ಬ ಇದು ಎಂತ ಮರ್ಯ, ಎಂತ ದೊಡ್ಡ ಚಪ್ಪಡಿ ಕಲ್ಲಿದ್ದಂಗಿತ್ತಿದ.
4: ಓ ಎಂತ ಲಕ್ ಮರ್ಯ, ಬಚ್ಚಲ ಮನೆಗೆ ಸ್ನಾನ ಮಾಡ್ಲಿಕ್ಕೆ ಕಲ್ಲಿರ್ಲಿಲ್ಲ, ಇದನ್ನು ತಗೊಂಡೋಗಿ ಹಾಕುವ, ಚಂದಾಯ್ತು ಮರ್ಯ.
3: ಏ ಇದು ಚಪ್ಪಡಿ ಕಲ್ಲಲ್ಲ ಮರ್ಯ, ಇಲ್ಲಿ ನೋಡ ಎಂತ ವಿಗ್ರಹ ಇದ್ದಂಗಿತ್ತು, ಎಲ್ಲ ಎಂತ ಬರ್ದಿತ್ತು ಮರ್ಯ ಇದ್ರಾಗ.
4: ಹೌದು ಮರ್ಯ, ಈ ಭಾಷೆ ಸರ್ತ ಆಗ್ತಿಲ್ಲ, ಹಾಗಾದ್ರೆ ಎಂತ ಮಾಡುದು ಮರ್ಯ ಈ ಕಲ್ಲನ್ನ.
3: ಓ ಇದು ಬಚ್ಚಲಿ ಹಾಕು ಕಲ್ಲ ಮರ್ಯ, ಕಲ್ಲು ಸಂಬಂಧಪಟ್ಟ ಇಲಾಖೆಗೆ ಹೇಳಿದ್ರೆ ಇದನ್ನ ಸಂರಕ್ಷಣೆ ಮಾಡಿ ಅಧ್ಯಯನ ಕೂಡ ಮಾಡ್ತಾರೆ.
4: ಹಂಗಾದ್ರೆ ಕಾಲ್ ಮಾಡು ಮರ್ಯ.
1: ಮೊದಲು ಸರ್ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರಾ ಇಲಾಖೆಗೆ ಮುಖ್ಯಸ್ಥರು ನಿರ್ದೇಶಕರು ಅಂತ ಇತ್ತು, ಈಗ ಬದಲಾವಣೆಗಳಾಗಿದೆ. ಯಾವ ರೀತಿ ಈ ಒಂದು ಹೆಸರಿನಲ್ಲಿ ಬದಲಾವಣೆ ಆಗಿದೆ ಸರ್ ಇಲಾಖೆಯಲ್ಲಿ ಒಂದು ಪದನಾಮದಲ್ಲಿ?
2: ಪ್ರಾಚ್ಯ ವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ ಅಂತ ಇತ್ತು, ನಂತರ ಪ್ಯಾರಲಲ್ ಆಗಿ ಆಯುಕ್ತರು ಪರಂಪರಾ ಇಲಾಖೆ ಅಂತ ಇತ್ತು. ಈ ಎರಡು ಇಲಾಖೆಗಳನ್ನ ಮರ್ಜ್ ಮಾಡಿ 2012 ಏನು ಡೈರೆಕ್ಟರೇಟ್ ಇತ್ತು ಅದನ್ನ ಕಮಿಷನರೇಟ್ ಮಾಡಿದ್ರು. ಕಮಿಷನರೇಟ್ ಮಾಡಿ ಪುರಾತತ್ವ ಸಂಗ್ರಹಾಲಯಗಳು ಇಲಾಖೆಯನ್ನ ಪರಂಪರಾ ಇಲಾಖೆಯೊಂದಿಗೆ ಮರ್ಜ್ ಮಾಡಿ ಒಂದೇ ಇಲಾಖೆ ಹೆಸರು ಕೊಟ್ರು, ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರಾ ಇಲಾಖೆ. ಸೊ ಇದಕ್ಕೆ ಮುಖ್ಯಸ್ಥರಾಗಿ 2012 ಆಯುಕ್ತರನ್ನ ಸರ್ಕಾರ ನೇಮಿಸ್ತಾ ಇದೆ.
1: ಥ್ಯಾಂಕ್ ಯು ಸರ್, ಇಲ್ಲಿಯವರೆಗೆ ತಾವು ಇಲಾಖೆಯ ಕುರಿತು ಬಹಳಷ್ಟು ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ ಸರ್, ತಮಗೆ ಧನ್ಯವಾದಗಳು. ನಮಸ್ಕಾರ.
2: ಎಲ್ಲ ಕೇಳುವರಿಗೆ ಧನ್ಯವಾದಗಳು. ನಮಸ್ಕಾರ.
1: ಕೇಳುಗರೆ, ಇಲ್ಲಿಯವರೆಗೆ ಮಾಹಿತಿಯನ್ನ ಕೇಳಿದಿರಿ. ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರಬನದ ದೀಪಕ್ ಆರ್ ಸಾಗರ್. ನಮಸ್ಕಾರ.
0: ಈಗ ರೇಡಿಯೋ ಕ್ವಿಜ್ಗೆ ಉತ್ತರ.
1: ರಾಜ್ಯದ ಪುರಾತತ್ವ ಸಂಗ್ರಹಾಲಯಗಳು, ಪರಂಪರೆ, ಸ್ಮಾರಕ, ರಾಜ್ಯದ ಇತಿಹಾಸವನ್ನ ಸಂರಕ್ಷಣೆ ಮಾಡಲು ಇರತಕ್ಕಂತಹ ಇಲಾಖೆ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ. ಪುರಾತತ್ವ ಇಲಾಖೆಯನ್ನು 1885 ಮೈಸೂರು ಸಂಸ್ಥಾನದಲ್ಲಿ ಆರಂಭಿಸಲಾಯಿತು.
5: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಅಥ ವಾರ್ತಾಃ. ಭೋಪಾಲನಗರೆ ಸಮನುಷ್ಠಿತೆ ರಾಜ್ಯಸ್ತರೀಯ ಗೋಪಾಲಕ ಸಮ್ಮೇಳನೆ ಜನಾನ್ ಸಂಬೋಧಯನ್ ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಪ್ರಾವೋಚತ್ ಯತ್ ಭಾರತೀಯ ನ್ಯಾಯ ಸಂಹಿತಾಯಾಃ ನಿರವಶೇಷ ಪ್ರವರ್ತನೆ ಸತಿ ಭಾರತಸ್ಯ ದಂಡ ನ್ಯಾಯ ಪ್ರಣಾಳಿ ಜಗತಿ ನಿರತಿಶಯ ಅರ್ವಾಚೀನ ಸಂಭವಿಷ್ಯತಿ. ಗೃಹಮಂತ್ರಿಣಾ ಸಬಲಂ ಪ್ರೋಕ್ತಂ ಯತ್ ಅಸ್ಯಾಃ ನ್ಯಾಯ ಸಂಹಿತಾಯಾಃ ಪೂರ್ಣ ಸಂಚಾರಾನಂತರಂ ಅಭಿಯೋಗ ಪಂಜೀಕರಣಾದಾರಭ್ಯ ಸರ್ವೋಚ್ಚ ನ್ಯಾಯಾಧಿಕರಣಂ ಯಾವತ್ ಸರ್ವೇಷಾಂ ನ್ಯಾಯ ವ್ಯವಹಾರಾಣಾಂ ಅಂತಿಮ ನಿರ್ಣಯಃ ವರ್ಷತ್ರಯಾಭ್ಯಂತರೆ ಏವ ಸಿದ್ಧಿಮೇಷ್ಯತಿ. ಕೇಂದ್ರೀಯ ಶಿಕ್ಷಾ ಮಂತ್ರಾಲಯಾಂತರ್ಗತ ಉಚ್ಚ ಶಿಕ್ಷಾ ವಿಭಾಗೇನ ಅಸಮಿಯಾ ಬಂಗ್ಲಾ ಮರಾಠಿ ಪಾಲಿ ಪ್ರಾಕೃತ್ ಇತಿ ಪಂಚ ಶಾಸ್ತ್ರೀಯ ಭಾಷಾನಾಂ ಅಧ್ಯಯನಾಯ ಪಂಚ ಉತ್ಕೃಷ್ಟ ಕೇಂದ್ರಾಣಿ ಅಂಗೀಕೃತಾನಿ. ಇತೇನ ಉಪಕ್ರಮೇಣ ಇತಾಸಾಂ ಶಾಸ್ತ್ರೀಯ ಭಾಷಾನಾಂ ಭಾಷಿಕ ಸಾಹಿತ್ಯಿಕ ನ್ಯಾಸಸ್ಯ ಸಂರಕ್ಷಣಾಯ ಸಂಗಣಕೀಯಕರಣಾಯ ಉಚ್ಚ ಶೈಕ್ಷಣಿಕ ಅನುಸಂಧಾನಾಯ ಜ್ಞಾನಸ್ಯ ಚ ವ್ಯಾಪಕ ಪ್ರಚಾರಾಯ ಸಮರ್ಪಿತ ಸಂಸ್ಥಾಗತ ಸಹಯೋಗಃ ಲಪ್ಸ್ಯತೆ. ಏಕೋನವಿಂಶತಿತಮಃ ಪ್ರವಾಸಿ ಭಾರತೀಯ ದಿವಸ ಸಮಾರೋಹಃ ಆಗಾಮಿ ವರ್ಷಸ್ಯ ಜನವರಿ ಮಾಸಸ್ಯ ಸಪ್ತಮ ದಿನಾಂಕಾತ್ ನವಮ ದಿನಾಂಕಂ ಯಾವತ್ ಪಶ್ಚಿಮ ಬಂಗ ರಾಜ್ಯಸ್ಯ ಕೋಲ್ಕತಾ ನಗರೆ ಸಮಾಯೋಜಯಿಷ್ಯತೆ. ಅಸ್ಯ ಮಹಾಧಿವೇಶನಸ್ಯ ಉದ್ಘಾಟನಂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಧಾಸ್ಯತಿ. ತತ್ರ ಹಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಮಾಪನ ಸತ್ರೆ ಅಧ್ಯಕ್ಷತಾಂ ವಹಂತಿ ಪ್ರವಾಸಿ ಭಾರತೀಯ ಸಮ್ಮಾನ ಪುರಸ್ಕಾರಾನ್ ಪ್ರದಾಸ್ಯತಿ. ಸಂಪ್ರತಿ ಏಷಃ ಕಾರ್ಯಕ್ರಮಃ ಆಕಾಶವಾಣಿತಃ ಪ್ರಸಾರ್ಯತೆ.
1: ವಿಷದ ವೃತ್ತಾಂತಾಯ ಎಕ್ಸ್ ಮಾಧ್ಯಮೆ @AIRNewsAlerts ಇತ್ಯನುಗಚ್ಛಂತು. ಯೂಟ್ಯೂಬ್

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
2: ಹಕ್ಕಿ ಪಕ್ಕಿ ರಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕೂಗಿ.
3: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ.

0: ಹೂ ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.
0: ರಸ್ತೆ ಬದಿ ಕಸ ಬಾಟಲ್ಗಳನ್ನ ಕಂಡ್ರೆ ಛಿ ಅಂತ ಹೇಳ್ತೀವಿ. ಕಸದ ರಾಶಿಯ ದುರ್ವಾಸನೆ ಮೂಗಿಗೆ ಬಡದ್ರೆ ಏನು ವಾಸನೆಪ್ಪ ಅಂತ ಮೂಗ್ ಮುರಿತೀವಿ. ದೂರದ ಊರಿಗೆ ಹೋದಾಗ ಅಲ್ಲಿ ಕಸದ ರಾಶಿ ಕಂಡ್ರೆ ಜನಕ್ಕೆ ಅಷ್ಟು ಗೊತ್ತಾಗಲ್ವಾ ನಾಗರಿಕರ ಇವರು ಬುದ್ಧಿ ಇಲ್ಲ ಅಂತ ಹೇಳ್ತೀವಿ. ಪೇಪರ್ ಪ್ಲಾಸ್ಟಿಕ್ ಇವನ್ನೆಲ್ಲ ತಿಂದು ದನಗಳು ಕಾಡು ಪ್ರಾಣಿಗಳು ಪ್ರಾಣ ಬಿಟ್ರೆ ಅಯ್ಯೋ ಪಾಪ ಅಲ್ಲ, ಈ ಮನುಷ್ಯರೇನು ಇವರಿಗೆ ಅಷ್ಟು ಗೊತ್ತಾಗಲ್ವಾ ಬುದ್ಧಿ ಇಲ್ವಾ ಅಂತ ಹೇಳ್ತೀವಿ. ಹಾಗಾದ್ರೆ ಯೋಚನೆ ಮಾಡಿ, ರಸ್ತೆ ಬದಿ ಕಂಡ ಕಂಡಲ್ಲಿ ಕಸ ಎಸ್ತವ್ರು ಯಾರು? ತ್ಯಾಜ್ಯ ವಸ್ತುಗಳನ್ನ ಬಿಸಾಡ್ದವ್ರು ಯಾರು? ಇನ್ಯಾರು, ನಾವೇ ತಾನೇ.
1: ಕಂಡ ಕಂಡಲ್ಲಿ ಕಸ ಹಾಕದಿರಿ. ಕಸ ನಿರ್ವಹಣೆ, ತ್ಯಾಜ್ಯ ವಸ್ತುಗಳ ವಿಲೇವಾರಿ ಪ್ರತಿಯೊಬ್ಬನ ಜವಾಬ್ದಾರಿ.

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರುಗಳು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ಕೇಂದ್ರದ 3 ಬರ ಅಧ್ಯಯನ ತಂಡಗಳು ರಾಜ್ಯಕ್ಕೆ ಆಗಮನ, ಕೇಂದ್ರ ಅಂತರ್ ಸಚಿವಾಲಯದ ತಂಡದೊಂದಿಗೆ ಮುಖ್ಯಮಂತ್ರಿ ಸಭೆ. ಹಂಪಿ, ಜೋಗಜಲಪಾತ ಸೇರಿದಂತೆ ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಮಯೂರ ರುಚಿ ಆನ್ ವೀಲ್ಸ್ ಸೇವೆ ಶೀಘ್ರ ಆರಂಭ. ಕರಾವಳಿ ಜಿಲ್ಲೆಯಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆ, 18 ಬಳಿಕ ಉನ್ನತ ಸಮಿತಿ ಭೇಟಿ. ಜಗತ್ತನ್ನು ಪ್ರಾಣಿಗಳ ಕಣ್ಣುಗಳಿಂದ ಗ್ರಹಿಸೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರಾಣಿ ಕಲ್ಯಾಣ ದಿನಾಚರಣೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರ ಅಧ್ಯಯನಕ್ಕಾಗಿ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ ಕೇಂದ್ರ ಅಂತರ್ ಸಚಿವಾಲಯದ ತಂಡದೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಮಾಲೋಚಿಸಿದರು. ರಾಜ್ಯ ತೀವ್ರ ಬರ ಪರಿಸ್ಥಿತಿ ಎದುರಿಸುತ್ತಿದ್ದು, ರಾಷ್ಟೀಯ ಪ್ರಕೃತಿ ವಿಕೋಪ ಪರಿಹಾರ ಮಾನದಂಡಗಳನ್ವಯ ರಾಜ್ಯಕ್ಕೆ 7,142.64 ಕೋಟಿ ರೂಪಾಯಿ ಬರ ಪರಿಹಾರ ನೀಡುವಂತೆ ಮನವಿ ಮಾಡಿದರು. 217 ತಾಲೂಕುಗಳು ಬರಪೀಡಿತವಾಗಿವೆ. 177 ತಾಲೂಕುಗಳಲ್ಲಿ ಅತ್ಯಂತ ವೈಜ್ಞಾನಿಕವಾಗಿ ಮೌಲ್ಯಮಾಪನ ನಡೆಸಿ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲಾಗಿದೆ ಎಂದರು. ರೈತರು ತೀವ್ರ ಸಂಕಷ್ಟದಲ್ಲಿದ್ದು, ಕಬ್ಬು ಬೆಳೆಗಾರರು ಹೆಚ್ಚಿನ ಬೆಲೆಗೆ ಒತ್ತಾಯಿಸುತ್ತಿದ್ದಾರೆ. ಹೈನುಗಾರರು ಪ್ರತಿ ಲೀಟರ್ ಹಾಲಿಗೆ ಕನಿಷ್ಠ 10 ರೂಪಾಯಿ ದರ ಏರಿಕೆಗೆ ಆಗ್ರಹಿಸುತ್ತಿದ್ದಾರೆ. ಸವಾಲಿನ ಪರಿಸ್ಥಿತಿಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಬೆಂಬಲವಾಗಿ ನಿಲ್ಲಲಿ ಎಂದು ಮುಖ್ಯಮಂತ್ರಿ ಕೇಂದ್ರ ತಂಡಕ್ಕೆ ಮನವರಿಕೆ ಮಾಡಿದರು. ಕೇಂದ್ರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ ತಂಡ ತುಮಕೂರಿಗೆ ಭೇಟಿ ನೀಡಿ ಪರಿಶೀಲಿಸಿತು. ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಒಟ್ಟು 10 ತಾಲೂಕುಗಳಲ್ಲಿ 159 ಕೋಟಿ ರೂಪಾಯಿ ಬೆಳೆ ನಷ್ಟವಾಗಿದೆ ಎಂದು ಮನವರಿಕೆ ಮಾಡಿದರು. ಸಹಾಯಕ ಆಯುಕ್ತ ಡಾ ಸುದಂ ಬಾಗ್ ನೇತೃತ್ವದ ಕೇಂದ್ರ ಬರ ಅಧ್ಯಯನ ತಂಡ ಹಾಸನ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿತು. ಸ್ಥಳೀಯ ರೈತರ ಸಮಸ್ಯೆ ಆಲಿಸಿ ಅಹವಾಲು ಸ್ವೀಕರಿಸಿತು. ವಿಜಯನಗರ ಜಿಲ್ಲೆಯ 4 ತಾಲೂಕುಗಳನ್ನು ಮೊದಲ ಹಂತದಲ್ಲಿ ಬರಪೀಡಿತ ಎಂದು ರಾಜ್ಯ ಸರ್ಕಾರ ಘೋಷಿಸಿರುವ ಹಿನ್ನೆಲೆ ಕೇಂದ್ರ ಸರ್ಕಾರದ ಬರ ಅಧ್ಯಯನ ತಂಡ ನಾಳೆ ಜಿಲ್ಲೆಗೆ ಭೇಟಿ ನೀಡಿ ಪರಿಶೀಲಿಸಲಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ತಿಳಿಸಿದ್ದಾರೆ. ಹಂಪಿ, ಮಡಿಕೇರಿ, ಜೋಗಜಲಪಾತ, ಮೈಸೂರು, ನಂದಿಬೆಟ್ಟ ಹಾಗೂ ಬೆಂಗಳೂರಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಮಯೂರ ರುಚಿ

0: ವೀಲ್ಸ್ ಸೇವೆ ಶೀಘ್ರ ಆರಂಭಿಸಲಿದೆ ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಪ್ರಮುಖ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ಗುಣಮಟ್ಟದ ಸ್ವಚ್ಛ ಮತ್ತು ರುಚಿಕರ ಆಹಾರವನ್ನು ಸ್ಥಳದಲ್ಲೇ ಒದಗಿಸುವ ಉದ್ದೇಶ ಈ ಯೋಜನೆ ಹೊಂದಿದೆ ಎಂದಿದ್ದಾರೆ. ರಾಷ್ಟೀಯ ಚಿಟ್ಟೆಗಳ ದಿನದ ಅಂಗವಾಗಿ ಕರ್ನಾಟಕದ ರಾಜ್ಯ ಚಿಟ್ಟೆ, ಸಹ್ಯಾದ್ರಿ ಹಕ್ಕಿರೆಕ್ಕೆಯ ಚಿಟ್ಟೆ, ಸದರ್ನ್ ಬರ್ಡ್ ವಿಂಗ್ ಸೇರಿದಂತೆ ಸ್ಥಳೀಯ ಪ್ರಜಾತಿಯ ಪಾತರಗಿತ್ತಿಗಳ ಕುರಿತು ಯುವಜನ ಜಾಗೃತಿ ಕಾರ್ಯಕ್ರಮಗಳು ಹಲವೆಡೆ ಜರುಗಿದವು. ಪರಿಸರದ ಆರೋಗ್ಯ ಸೂಚಕಗಳಾದ ಚಿಟ್ಟೆಗಳ ಪಾರಿಸಾರಿಕ ಮಹತ್ವದ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಖ್ಯಾತ ಪ್ರಾಣಿಶಾಸ್ತ್ರಜ್ಞ ಧಾರವಾಡದ ಪ್ರೊಫೆಸರ್ ಗಿರೀಶ್ ಕಾಡದೇವರು.
1: ಪಾತರಗಿತ್ತಿಗಳು ಪ್ರಕೃತಿಯ ಅತ್ಯಂತ ಸುಂದರ ಆಕರ್ಷಕ ಕೀಟಗಳು. ಜಗತ್ತಿನಲ್ಲಿ ಸುಮಾರು 18,500 ವಿವಿಧ ಬಗೆಯ ಪಾತರಗಿತ್ತಿಗಳಿದ್ದು ಭಾರತದಲ್ಲಿ ಇವುಗಳ ಸಂಖ್ಯೆ 1600 ಮತ್ತು ಕರ್ನಾಟಕದಲ್ಲಿ 450 ವಿವಿಧ ರೀತಿಯ ಪಾತರಗಿತ್ತಿಗಳು ಕಂಡುಬಂದಿವೆ. ಪಾತರಗಿತ್ತಿಗಳು ಸಸ್ಯಗಳ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಸುಮಾರು 4-14% ಪುಷ್ಪಗಳ ಫಲೀಕರಣಕ್ಕೆ ಹಾಗೂ ಅವುಗಳ ಆನುವಂಶಿಕ ವಿವಿಧತೆಗೆ ವಿಶೇಷವಾದ ಕೊಡುಗೆ ಕೊಟ್ಟಿವೆ. ನಗರೀಕರಣ, ಪರಿಸರ ನಾಶ, ಹವಾಮಾನ ವೈಪರೀತ್ಯ ದಿಂದಾಗಿ ಇವುಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಚಿಟ್ಟೆಗಳು ಕೆಂಪು, ಹಳದಿ, ಗುಲಾಬಿ, ಕಿತ್ತಳೆ ಬಣ್ಣ ಹಾಗೂ ನೇರಳೆ ಬಣ್ಣಗಳಿಗೆ ವಿಶೇಷವಾಗಿ ಆಕರ್ಷಿಸಲ್ಪಡುತ್ತವೆ. ಮಕರಂದ ಹೊಂದಿದ ಹೂವಿನ ಗಿಡಗಳಾದ ಚೆಂಡು ಹೂವು, ಲಾಂಟಾನ, ರಥಪುಷ್ಪ ಇಂತಹ ಗಿಡಗಳನ್ನು ಗುಂಪು ಗುಂಪಾಗಿ ಬೆಳೆಸಿ ಚಿಟ್ಟೆಗಳನ್ನು ಆಕರ್ಷಿಸೋಣ. ಮೊಟ್ಟೆ ಇಡಲು ಹಾಗೂ ಅವುಗಳ ಕೀಟಗಳಿಗೆ ಆಹಾರ ಪೂರೈಸುವ ಗಿಡಗಳಾದ ನಿಂಬೆ ಹಾಗೂ ಕರಿಬೇವಿನ ಗಿಡಗಳು, ಎಕ್ಕದ ಗಿಡಗಳನ್ನು ನಮ್ಮ ಮನೆಯಂಗಳದಲ್ಲಿ ಮತ್ತು ಶಾಲಾ ಪರಿಸರದಲ್ಲಿ ಬೆಳೆಸಿ ಸಂತಾನೋತ್ಪತ್ತಿಗೆ ಸಹಾಯ ಮಾಡೋಣ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜಗತ್ತನ್ನು ಪ್ರಾಣಿಗಳ ಕಣ್ಣುಗಳಿಂದ ಗ್ರಹಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರಾಣಿ ಕಲ್ಯಾಣ ದಿನಾಚರಣೆ. ಪ್ರಾಣಿಗಳ ಸಂರಕ್ಷಣೆ ಹಾಗೂ ಪ್ರಕೃತಿಗೆ ಅವುಗಳ ಮಹತ್ವದ ಕೊಡುಗೆ ಕುರಿತು ಜನಜಾಗೃತಿ, ದಯೆ ಮತ್ತು ಅನುಕಂಪ ಮೂಡಿಸುವ ಗುರಿಯೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ರಾಜ್ಯದ ಕರಾವಳಿ ಜಿಲ್ಲೆಯಲ್ಲಿ ಉಚ್ಚ ನ್ಯಾಯಾಲಯದ ಸಂಚಾರಿ ಪೀಠ ಸ್ಥಾಪನೆಗೆ ಸಂಬಂಧಿಸಿ ರಾಜ್ಯ ಮುಖ್ಯ ನ್ಯಾಯಮೂರ್ತಿಗಳು ನೇಮಿಸಿದ ಹೈಕೋರ್ಟ್ ಸಮಿತಿ 18 ಬಳಿಕ ಕರಾವಳಿ ಹಾಗೂ ಮಲೆನಾಡು ಜಿಲ್ಲೆಗಳಿಗೆ ಭೇಟಿ ನೀಡಿ ಅಭಿಪ್ರಾಯ ಸಂಗ್ರಹಿಸಲಿದೆ ಎಂದು ವಿಧಾನಪರಿಷತ್ ಶಾಸಕ ಐವಾನ್ ಡಿಸೋಜಾ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, 12 ಬೆಳಗ್ಗೆ 11:30 ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ಅಭಿಪ್ರಾಯ ಸಂಗ್ರಹ ಸಭೆ ನಡೆಯಲಿದೆ ಎಂದರು. ಜನಸೇವೆಯಿಂದ ದೇಶಸೇವೆ ಎಂಬ ಧ್ಯೇಯದೊಂದಿಗೆ ಮಾಸಿಕ ಜನಜಾಗೃತಿ ಅಭಿಯಾನದ ಹಿನ್ನೆಲೆ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸರಕು ಸೇವಾ ತೆರಿಗೆ ಜಿಎಸ್ಟಿ, ಒಂದು ರಾಷ್ಟ ಒಂದು ತೆರಿಗೆ ಬಗ್ಗೆ ಒಂದು ನೋಟ. ಕೇಂದ್ರದ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ಪೂರ್ಣಗೊಂಡವು. ಜುಲೈ 1 ರಾಜ್ಯ ಮತ್ತು ಕೇಂದ್ರ ಸರ್ಕಾರದ 17 ಹೆಚ್ಚು ಸಂಕೀರ್ಣ ಪರೋಕ್ಷ ತೆರಿಗೆಗಳನ್ನು ಬದಲಾಯಿಸಿ ಒಂದು ರಾಷ್ಟ್ರ ಒಂದು ತೆರಿಗೆ ಒಂದು ಮಾರುಕಟ್ಟೆ ಮಾದರಿಯನ್ನು ಜಾರಿಗೆ ತರಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮೊದಲು ಹಳೆಯ ಬಾಕಿಗಳನ್ನು ಪರಿಹರಿಸುವ ಕ್ರಮ ಕೈಗೊಂಡಿತು. ನಂತರ ಪ್ರತಿಯೊಂದು ರಾಜ್ಯಕ್ಕೂ ವಾರ್ಷಿಕ ಆದಾಯದಲ್ಲಿ ನಿಗದಿತ ಪ್ರಮಾಣದ ಬೆಳವಣಿಗೆ ಖಾತರಿಪಡಿಸಿತು. ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್ ಜಿಎಸ್ಟಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
5: ಜಿಎಸ್ಟಿ ಒಂದು ದೇಶ ಒಂದು ತೆರಿಗೆ ಎಂಬ ಘೋಷವಾಕ್ಯವೇ ಇದರ ಧ್ಯೇಯ. ವ್ಯಾಟ್ ಅಂದರೆ ಮೌಲ್ಯವರ್ಧಿತ ತೆರಿಗೆ, ಅಬಕಾರಿ ಸುಂಕ ಮತ್ತು ಸೇವಾ ತೆರಿಗೆಗಳನ್ನು ಒಗ್ಗೂಡಿಸಿದ ಮೂರ್ತ ರೂಪವೇ ಜಿಎಸ್ಟಿ. ಬೇರೆ ರಾಜ್ಯ

0: ಗಳಲ್ಲಿ ಬೇರೆ ಬೇರೆ ಶೇಕಡಾವಾರು ತೆರಿಗೆಗಳ ಹೊರೆಯನ್ನು ನಿವಾರಿಸಿ ಬಳಕೆದಾರರಿಗೆ ಒಂದೇ ರೀತಿಯ ತೆರಿಗೆ ಅನ್ವಯವಾಗುವಂತೆ ಜಿಎಸ್ಟಿಯನ್ನು ರೂಪಿಸಲಾಗಿದೆ. ಈ ತೆರಿಗೆ ಮೊತ್ತದಲ್ಲಿ ಅರ್ಧ ಪಾಲು ಕೇಂದ್ರಕ್ಕೆ ಅರ್ಧ ಪಾಲು ರಾಜ್ಯಕ್ಕೆ ಪಾವತಿಸಲಾಗುತ್ತದೆ. ಸರಕು ಸೇವೆಗಳು ಎಲ್ಲಿ ಬಳಕೆಯಾಗುತ್ತವೋ ಆ ರಾಜ್ಯದಲ್ಲಿ ವಿಧಿಸುವುದು ಒಂದು ವಿಧವಾದರೆ ಉತ್ಪಾದನೆ ವಿತರಣೆಗಳಿಗೆ ಅನುಗುಣವಾಗಿ ಇನ್ನೊಂದು ವಿಧದಲ್ಲಿ ವಿಧಿಸಲ್ಪಡುತ್ತದೆ. ಆದರೆ ಬಳಕೆದಾರರಿಗೆ ಮಾತ್ರ ನಿಶ್ಚಿತ ಶೇಕಡಕ್ಕಿಂತ ಹೆಚ್ಚಿನ ತೆರಿಗೆ ವಿಧಿಸುವುದಿಲ್ಲ.
1: ಅಸಂಸ್ಕರಿತ ಆಹಾರ ವಸ್ತುಗಳು, ನಿತ್ಯೋಪಯೋಗಿ ವಸ್ತುಗಳ ಮೇಲೆ ಶೂನ್ಯ ತೆರಿಗೆ. ಗೃಹ ಬಳಕೆ ಎಲ್ಪಿಜಿ, ಸಂಸ್ಕರಿತ ಆಹಾರ ಪದಾರ್ಥಗಳಿಗೆ 5%, ಕಂಪ್ಯೂಟರ್, ಮೊಬೈಲ್, ಇತರೆ ವಿದ್ಯುನ್ಮಾನ ವಸ್ತುಗಳಿಗೆ 12%, ಗುಣಮಟ್ಟದ ಬಳಕೆ ವಸ್ತುಗಳ ಮೇಲೆ 18%, ಐಷಾರಾಮಿ ವಸ್ತುಗಳು, ಹೈ ಎಂಡ್ ಕಾರ್, ತಂಬಾಕು ಉತ್ಪನ್ನಗಳ ಮೇಲೆ 40% ಜಿಎಸ್ಟಿ ನಿರ್ಧರಿಸಲಾಗಿದೆ.
2: ಮೈಸೂರಿನ 23 ವರ್ಷದ ಪ್ರಣವಿ ಅರಸ್ ಏಷ್ಯನ್ ಗೇಮ್ಸ್ ಗಾಲ್ಫ್ ಸ್ಪರ್ಧೆಯ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಮಹಿಳಾ ಗಾಲ್ಫರ್ ಪ್ರಣವಿ ಅರಸ್ ತಂಡ ವಿಭಾಗದಲ್ಲಿ ಭಾರತಕ್ಕೆ ಬೆಳ್ಳಿ ಪದಕ ತಂದುಕೊಡುವಲ್ಲಿಯೂ ಪ್ರಮುಖ ಪಾತ್ರ ವಹಿಸಿದರು. ಏಷ್ಯಾ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ಮಹಿಳಾ ಹಾಕಿ ತಂಡಕ್ಕೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಸಂಭ್ರಮದ ಸ್ವಾಗತ ದೊರೆಯಿತು. 44 ವರ್ಷಗಳ ನಂತರ ಭಾರತೀಯ ಮಹಿಳಾ ಹಾಕಿ ತಂಡ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದು ಲಾಸ್ ಏಂಜಲಿಸ್ ಒಲಿಂಪಿಕ್ಸ್ಗೆ ನೇರ ಅರ್ಹತೆ ಪಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರದ 3 ಬರ ಅಧ್ಯಯನ ತಂಡಗಳು ರಾಜ್ಯಕ್ಕೆ ಆಗಮನ, ಕೇಂದ್ರ ಅಂತರ್ ಸಚಿವಾಲಯದ ತಂಡದೊಂದಿಗೆ ಮುಖ್ಯಮಂತ್ರಿ ಸಭೆ. ಹಂಪಿ, ಜೋಗ ಜಲಪಾತ ಸೇರಿದಂತೆ ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಮಯೂರ ರುಚಿ ಆನ್ ವೀಲ್ಸ್ ಸೇವೆ ಶೀಘ್ರ ಆರಂಭ. ಕರಾವಳಿ ಜಿಲ್ಲೆಯಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆ, 18 ಬಳಿಕ ಉನ್ನತ ಸಮಿತಿ ಭೇಟಿ. ಜಗತ್ತನ್ನು ಪ್ರಾಣಿಗಳ ಕಣ್ಣುಗಳಿಂದ ಗ್ರಹಿಸೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರಾಣಿ ಕಲ್ಯಾಣ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದ್ದೀರಾ. ಸಮಯ ಆಗಿದೆ ಸರಿಯಾಗಿ 7:16:45. ಇನ್ನೀಗ ಕಾರ್ಯಕ್ರಮ ಭಾವಸ್ಪಂದನ. ಇಂದಿನ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಕೇಳುಗರೆ, ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ ಕವಿ ಶಿಷ್ಯ ಪಂಜೆ ಮಂಗೇಶರಾಯರ ಕುರಿತಾಗಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್, 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ನಾಗರ ಹಾವೆ ಹಾವುಳು ಹೂವೆ ಬಾಗಿಲ ಬಿಲತೊಳಿ ನಿನ್ನ ಯಠಾವೆ ಕೈಗಳ ಮುಗಿವೆ ಹಾಲನ್ನೀವೆ ಬಾಬಾ ಬಾಬಾ ಬಾ. ಬಹುಶಃ ಈ ಹಾಡನ್ನ ಕೇಳದೇ ಇರುವಂಥ ಕನ್ನಡಿಗರೇ ಇಲ್ಲ ಅಂತ ಅಂದ್ಕೊಳ್ತೀನಿ. ಪ್ರತಿಯೊಬ್ಬ ಕನ್ನಡಿಗನಿಗೆ ಬಾಲ್ಯದ ನೆನಪನ್ನ ಕಾಡುವಂಥ ಗೀತೆ ಇದು. ಮಕ್ಕಳು ಕನ್ನಡ ಪದಗಳನ್ನು ಕಲೀಲಿ ಅಂತಾನೆ ಮಕ್ಕಳ ಸಾಹಿತ್ಯವನ್ನು ರಚಿಸಿದಂತಹ ಬರಹಗಾರರಲ್ಲಿ ಸಾಹಿತಿಗಳಲ್ಲಿ ಪ್ರಮುಖರು ಪಂಜೆ ಮಂಗೇಶರಾಯರು. ಆತ್ಮೀಯರೇ, ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಮಕ್ಕಳ ಕವಿ ಶಿಷ್ಯ ಪಂಜೆ ಮಂಗೇಶರಾಯರ ಕುರಿತಾಗಿ ಮಾತಾಡೋಣ. ಕೇಳ್ತಾ ಇರಿ ಸ್ಟೇಟ್ಯೂ 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಪಂಜಿ ಮಂಗೇಶ್ವರಾಯರನ್ನ ಕನ್ನಡದ ಶಿಶುಗೀತೆಗಳ ಜನಕ ಅಂತಾನೆ ಕರೀತಾರೆ. ಇವರು ಸಾಹಿತ್ಯ ಶಕ್ತಿಯಲ್ಲಷ್ಟೇ ಅಲ್ಲ, ನಾಡು ನುಡಿ ದೇಶಾಭಿಮಾನದ ಬಗ್ಗೆ ಅತೀವವಾದಂಥ ಕಾಳಜಿಯನ್ನು ಹೊಂದಿದ್ರು. ಹೋರಾಟದ ಮನೋಭಾವ ಅನ್ನೋದು ಅವರಲ್ಲಿತ್ತು. ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ, ಭಾರತೀಯರು ಬ್ರಿಟಿಷರ ವಿರುದ್ಧ ಸಿಡಿದಿದ್ದಂತಹ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಕರ್ಜನ್ ಅವರು ಭಾರತೀಯರೆಲ್ಲರೂ ಸುಳ್ಳುಗಾರರು ಅಂತ ಹೇಳಿದ್ರಂತೆ. ಆಗ ಪಂಜೆ ಮಂಗೇಶ್ವರಾಯರು ತಮ್ಮ ಕವನದ ಮೂಲಕ ಬ್ರಿಟಿಷ್ ಅಧಿಕಾರಿಯ ಬೆವರನ್ನ ಇಳಿಸಿದ್ರು. ಐದು ವರ್ಷಗಳ ಅವಧಿ ಮೀರಿ ಆಳಿದರು. ಬೈದು ಪ್ರಜೆಗಳ ಸುಳ್ಳರೆಂದು ಹೇಳಿದರು. ಮೈದಡವಿ ಹುದ್ದೆ ಬಿಳಿ ಜನರೇ ತಾಳಿದರು. ಕೈದು ಬಿಜ್ಜೆಯ ಕಾಯಿದೆ ಬಿಗಿದು ಕೂಳಿದರು.

ಕವಿಶಿಷ್ಯ ಪಂಜೆ ಮಂಗೇಶರಾಯರ ಕುರಿತಾಗಿ ಮಾತಾಡ್ತಾ ಇದ್ವಿ ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಇಂಗ್ಲಿಷ್ ಭಾಷೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತಹ ಪಂಜೆ ಮಂಗೇಶರಾಯರನ್ನ ಅವರ ಗುರುವೊಬ್ಬರು, ನೀನು ಕನ್ನಡ ವಿಷಯದಲ್ಲಿ ಉತ್ತೀರ್ಣನಾದರೆ ನಾನು ನನ್ನ ಪಂಡಿತಗಿರಿಯನ್ನೇ ಬಿಡ್ತೀನಿ ಅನ್ನೋ ಸವಾಲನ್ನ ಹಾಕಿದ್ರಂತೆ. ಗುರುಗಳ ಸವಾಲನ್ನ ಸ್ವೀಕಾರ ಮಾಡಿದಂತಹ ಮಂಗೇಶರಾಯರು ಕನ್ನಡ ವಿಷಯದಲ್ಲಿ ಪಾಸ್ ಆಗಿದ್ದಷ್ಟೇ ಅಲ್ಲದೆ ಕನ್ನಡ ಪಂಡಿತರಾಗಿ, ಶಾಲೆಯ ಮುಖ್ಯೋಪಾಧ್ಯಾಯರಾಗಿ, ಕನ್ನಡ ಸಾಹಿತ್ಯ ಲೋಕದ ಧ್ರುವತಾರೆಯೇ ಆಗಿಬಿಟ್ರು. ಭಾವಗೀತೆ, ಶಿಶುಗೀತೆ, ಕಥಾಕವನ ಸೇರಿದಂತೆ ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ತಮ್ಮದೇ ಛಾಪನ್ನ ಮೂಡಿಸಿದರು ಕವಿಶಿಷ್ಯ ಪಂಜೆ ಮಂಗೇಶರಾಯ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಂದ ವಿವಿಧ ಸಚಿವಾಲಯಗಳಿಗೆ ಸಂಬಂಧಿಸಿದ ಹಲವು ಸಂಸದೀಯ ಸಮಿತಿಗಳ ಪುನರ್ರಚನೆ. ಶಾಸ್ತ್ರೀಯ ಭಾಷೆಗಳ ಅಧ್ಯಯನಕ್ಕಾಗಿ 5 ಉತ್ಕೃಷ್ಟತಾ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಶಿಕ್ಷಣ ಸಚಿವಾಲಯ ಅನುಮೋದನೆ. ಪಿಎಂ ಸೇತು ಯೋಜನೆಗೆ ಇಂದಿಗೆ 1 ವರ್ಷ. ಉದ್ಯೋಗ ಮಾರುಕಟ್ಟೆಗೆ ಅನುಗುಣವಾಗಿ ಬೇಡಿಕೆ ಆಧಾರಿತ ಕೋರ್ಸ್ಗಳ ಉತ್ತೇಜನ. 20ನೇ ಏಷ್ಯನ್ ಕ್ರೀಡಾಕೂಟಕ್ಕೆ ಇಂದು ವರ್ಣರಂಜಿತ ತೆರೆ. 21 ಚಿನ್ನ ಸೇರಿ 85 ಪದಕ ಗೆದ್ದ ಭಾರತಕ್ಕೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನ. ಹಾಗೂ ಭಾರತ ವೆಸ್ಟ್ ಇಂಡೀಸ್ 3ನೇ ಏಕದಿನ ಕ್ರಿಕೆಟ್ ಪಂದ್ಯ. ವೆಸ್ಟ್ ಇಂಡೀಸ್ಗೆ 5 ವಿಕೆಟ್ ಜಯ. 3 ಪಂದ್ಯಗಳ ಸರಣಿ ಭಾರತದ ಮಡಿಲಿಗೆ. ವಾರ್ತೆಗಳ ವಿವರ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ವಿವಿಧ ಸಚಿವಾಲಯಗಳಿಗೆ ಸಂಬಂಧಿಸಿದ ಹಲವಾರು ಸಂಸದೀಯ ಸಮಿತಿಗಳನ್ನು ಪುನರ್ರಚಿಸಿದ್ದಾರೆ. ಲೋಕಸಭೆಯ 21 ಸದಸ್ಯರು ಮತ್ತು ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡ ಹಣಕಾಸು ಸಮಿತಿಯ ಅಧ್ಯಕ್ಷರಾಗಿ ಬಿಜೆಪಿ ಸಂಸದ ಭರ್ತೃಹರಿ ಮಹತಾಬ್ ಅವರನ್ನು ನೇಮಿಸಲಾಗಿದೆ. ಬಿರ್ಲಾ ಅವರು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರನ್ನು ವಿದೇಶಾಂಗ ವ್ಯವಹಾರಗಳ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ. ಇದರಲ್ಲಿ ಕೆಳಮನೆಯಿಂದ 21 ಸದಸ್ಯರು ಮತ್ತು ಮೇಲ್ಮನೆಯಿಂದ 10 ಸದಸ್ಯರು ಇದ್ದಾರೆ. ರೈಲ್ವೆ ಸಮಿತಿಯ ನೇತೃತ್ವವನ್ನು ಬಿಜೆಪಿ ಸಂಸದ ಸುಧೀರ್ ಗುಪ್ತಾ ವಹಿಸಲಿದ್ದಾರೆ. ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಮಿತಿಯ ಅಧ್ಯಕ್ಷರಾಗಿ ಬಿರ್ಲಾ ಅವರು ಲೋಕಸಭಾ ಸಂಸದ ಡಾ ಕಾಕೋಲಿ ಘೋಷ್ ದಸ್ತಿದಾರ್ ಅವರನ್ನು ನೇಮಿಸಿದ್ದಾರೆ. ಕಾಂಗ್ರೆಸ್ ಸಂಸದ ಚರಣ್ಜಿತ್ ಸಿಂಗ್ ಚನ್ನಿ ಕೃಷಿ, ಪಶುಸಂಗೋಪನೆ ಮತ್ತು ಆಹಾರ ಸಂಸ್ಕರಣೆ ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡರೆ ಬಿಜೆಪಿ ಸಂಸದ ರಾಧಾ ಮೋಹನ್ ಸಿಂಗ್ ಅವರನ್ನು ರಕ್ಷಣಾ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಬಿಜೆಪಿ ಸಂಸದ ರಾಜೀವ್ ಪ್ರತಾಪ್ ರೂಢಿ ಅವರನ್ನು ಜಲಸಂಪನ್ಮೂಲ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದ್ದು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಮಿತಿಯ ನೇತೃತ್ವವನ್ನು ಕಾಂಗ್ರೆಸ್ ಸಂಸದ ಸಪ್ತಗಿರಿ ಉಲಾಖ ವಹಿಸಲಿದ್ದಾರೆ. ಸಂವಹನ ಮತ್ತು ಮಾಹಿತಿ ತಂತ್ರಜ್ಞಾನ ಸಮಿತಿಯ ಅಧ್ಯಕ್ಷರಾಗಿ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಅವರನ್ನು ನೇಮಿಸಲಾಗಿದೆ. ಈ ಸಮಿತಿಗಳ ಅವಧಿ ಕಳೆದ ತಿಂಗಳ 26ರಿಂದ ಜಾರಿಗೆ ಬರಲಿದೆ. ಶಾಸ್ತ್ರೀಯ ಭಾಷೆಗಳ ಅಧ್ಯಯನಕ್ಕಾಗಿ 5 ಉತ್ಕೃಷ್ಟತಾ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಶಿಕ್ಷಣ ಸಚಿವಾಲಯ ಅನುಮೋದನೆ ನೀಡಿದೆ. ಶಾಸ್ತ್ರೀಯ ಅಸ್ಸಾಮಿ, ಶಾಸ್ತ್ರೀಯ ಬಂಗಾಳಿ, ಶಾಸ್ತ್ರೀಯ ಮರಾಠಿ, ಶಾಸ್ತ್ರೀಯ ಪಾಲಿ ಮತ್ತು ಶಾಸ್ತ್ರೀಯ ಪ್ರಾಕೃತ ಅಧ್ಯಯನಕ್ಕಾಗಿ 5 ಉತ್ಕೃಷ್ಟತಾ ಕೇಂದ್ರಗಳನ್ನು ಸ್ಥಾಪಿಸಲು ಉನ್ನತ ಶಿಕ್ಷಣ ಇಲಾಖೆ ಒಪ್ಪಿಗೆ ಸೂಚಿಸಿದೆ. ಈ ಉಪಕ್ರಮವು ಸುಧಾರಿತ ಶೈಕ್ಷಣಿಕ ಸಂಶೋಧನೆ, ಭಾಷಾ ಮತ್ತು ಸಾಹಿತ್ಯಿಕ ಪರಂಪರೆಯ ಸಂರಕ್ಷಣೆ ಮತ್ತು ಡಿಜಿಟಲೀಕರಣ ಮತ್ತು ಈ ಶಾಸ್ತ್ರೀಯ ಭಾಷೆಗಳಿಗೆ ಸಂಬಂಧಪಟ್ಟ ಜ್ಞಾನದ ವ್ಯಾಪಕ ಪ್ರಸರಣಕ್ಕೆ ಮೀಸಲಾದ ಸಾಂಸ್ಥಿಕ ಬೆಂಬಲವನ್ನು ಒದಗಿಸುತ್ತದೆ. ಉತ್ಕೃಷ್ಟತಾ ಕೇಂದ್ರಗಳನ್ನು ಅಸ್ಸಾಂನ ತೇಜ್ಪುರ ವಿಶ್ವವಿದ್ಯಾಲಯ, ಪಶ್ಚಿಮ ಬಂಗಾಳದ ವಿಶ್ವಭಾರತಿ ವಿಶ್ವವಿದ್ಯಾಲಯ, ಪುಣೆಯ ಡೆಕ್ಕನ್ ಕಾಲೇಜು,

0: ಸ್ನಾತಕೋತ್ತರ ಮತ್ತು ಸಂಶೋಧನಾ ಸಂಸ್ಥೆ, ಒಡಿಶಾದ ಕೇಂದ್ರೀಯ ವಿದ್ಯಾಲಯ ಮತ್ತು ಗುಜರಾತ್ ಕೇಂದ್ರೀಯ ವಿದ್ಯಾಲಯದಲ್ಲಿ ಸ್ಥಾಪಿಸಲಾಗುವುದು. ಈ ಉಪಕ್ರಮವು ಸುಧಾರಿತ ಶೈಕ್ಷಣಿಕ ಸಂಶೋಧನೆ, ಭಾಷಾ ಮತ್ತು ಸಾಹಿತ್ಯಿಕ ಪರಂಪರೆಯ ಸಂರಕ್ಷಣೆ ಮತ್ತು ಡಿಜಿಟಲೀಕರಣ ಮತ್ತು ಈ ಶಾಸ್ತ್ರೀಯ ಭಾಷೆಗಳಿಗೆ ಸಂಬಂಧಪಟ್ಟ ಜ್ಞಾನದ ವ್ಯಾಪಕ ಪ್ರಸರಣಕ್ಕೆ ಮೀಸಲಾದ ಸಾಂಸ್ಥಿಕ ಬೆಂಬಲವನ್ನು ಒದಗಿಸುತ್ತದೆ. ಈ 5 ಕೇಂದ್ರಗಳ ಸ್ಥಾಪನೆಯು ಭಾರತದ ಶಾಸ್ತ್ರೀಯ ಭಾಷೆಗಳ ಅಧ್ಯಯನ, ಸಂಶೋಧನೆ ಮತ್ತು ಸಂರಕ್ಷಣೆಗಾಗಿ ಸಾಂಸ್ಥಿಕ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ಪ್ರಧಾನಮಂತ್ರಿ ಕೌಶಲ್ಯ ಮತ್ತು ಉದ್ಯೋಗಾರ್ಹತೆ ಪರಿವರ್ತನೆ ಯೋಜನೆ ಪಿಎಂ ಸೇತು ಯೋಜನೆಗೆ ಇಂದು 1 ವರ್ಷ ಪೂರ್ಣಗೊಂಡಿದೆ. ಕಳೆದ ವರ್ಷ ಅಕ್ಟೋಬರ್ 4 ಈ ಯೋಜನೆಯನ್ನು ಆರಂಭಿಸಲಾಗಿತ್ತು. ಕೈಗಾರಿಕೆ ಆಧಾರಿತ ಆಡಳಿತವನ್ನು ಬಲಪಡಿಸುವುದು, ತರಬೇತಿ ಮೂಲಸೌಕರ್ಯವನ್ನು ಉನ್ನತೀಕರಿಸುವುದು ಹಾಗೂ ಬದಲಾಗುತ್ತಿರುವ ಉದ್ಯೋಗ ಮಾರುಕಟ್ಟೆಯ ಅಗತ್ಯಗಳಿಗೆ ಅನುಗುಣವಾಗಿ ಬೇಡಿಕೆ ಆಧಾರಿತ ಕೋರ್ಸ್ಗಳನ್ನು ಉತ್ತೇಜಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶ. ದೇಶದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ಆಧುನಿಕ ಮತ್ತು ಕೈಗಾರಿಕಾ ಅಗತ್ಯತೆಗಳಿಗೆ ಹೊಂದಿಕೊಳ್ಳುವ ತರಬೇತಿ ಸಂಸ್ಥೆಗಳಾಗಿ ಪರಿವರ್ತಿಸುವ ಮೂಲಕ ವೃತ್ತಿಪರ ತರಬೇತಿಯ ಗುಣಮಟ್ಟ ಮತ್ತು ಪ್ರಸ್ತುತತೆಯನ್ನು ಹೆಚ್ಚಿಸುವ ಗುರಿಯನ್ನು ಪಿಎಂ ಸೇತು ಹೊಂದಿದೆ. ಈ ಯೋಜನೆಗೆ ಒಟ್ಟು 60,000 ಕೋಟಿ ರೂಪಾಯಿಗೂ ಹೆಚ್ಚಿನ ಅನುದಾನ ನಿಗದಿಪಡಿಸಲಾಗಿದ್ದು, ಕೇಂದ್ರ ಸರ್ಕಾರ 30,000 ಕೋಟಿ, ರಾಜ್ಯಗಳು 20,000 ಕೋಟಿ ಹಾಗೂ ಕೈಗಾರಿಕೆಗಳು 10,000 ಕೋಟಿ ರೂಪಾಯಿ ನೀಡಲಿವೆ. ಯುವಜನರಿಗೆ ಉದ್ಯೋಗ ಮತ್ತು ಕೈಗಾರಿಕಾ ಕ್ಷೇತ್ರಕ್ಕೆ ಅಗತ್ಯವಾದ ಪ್ರಾಯೋಗಿಕ ಕೌಶಲ್ಯಗಳನ್ನು ಒದಗಿಸುವಲ್ಲಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಈಶಾನ್ಯ ರಾಜ್ಯಗಳ ಪ್ರಗತಿ ಕುರಿತ ಒಂದು ವರದಿ ಇಲ್ಲಿದೆ. ದೇಶದ ಈಶಾನ್ಯ ಭಾಗದ ಅಭಿವೃದ್ಧಿಗೆ ಭೌಗೋಳಿಕ ಅಂತರವೇ ಅಡ್ಡಿಯಾಗಿರಲಿಲ್ಲ. ಹಲವು ದಶಕಗಳ ಕಾಲ ದೂರದ ನೆಪವೊಡ್ಡಿ ಪ್ರದೇಶವನ್ನು ಅಭಿವೃದ್ಧಿಯಿಂದ ದೂರವಿಡಲಾಗಿತ್ತು. ಸ್ವಾತಂತ್ರ್ಯ ನಂತರ 6 ದಶಕಗಳವರೆಗೆ ಈಶಾನ್ಯ ಭಾಗದ ಹಲವು ರಾಜ್ಯ ರಾಜಧಾನಿಗಳಿಗೆ ರೈಲ್ವೆ ಸಂಪರ್ಕವೇ ಇರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಹಂತ ಹಂತವಾಗಿ ಬದಲಾವಣೆ ತರಲಾಗಿದೆ. ಅಗಲಗೇಜ್ ರೈಲು ಮಾರ್ಗಗಳು ಅಗರ್ತಲಾ ಮತ್ತು ನಹರ್ಲಾಗುನ್ವರೆಗೆ ತಲುಪಿವೆ. 2025 ಸೆಪ್ಟೆಂಬರ್ನಲ್ಲಿ ಬೈರಾಬಿ ಸೈರಾಂಗ್ ರೈಲು ಮಾರ್ಗ ಪೂರ್ಣಗೊಂಡು ಐಜ್ವಾಲ್ಗೂ ರೈಲ್ವೆ ಸಂಪರ್ಕ ದೊರೆತಿದೆ. ಮಿಜೋರಾಂನಲ್ಲಿ ಮೊದಲ ಬಾರಿಗೆ ರೈಲು ಸಂಚಾರ ಆರಂಭವಾಗಿದೆ. ಈಶಾನ್ಯ ರಾಜ್ಯಗಳು ಇದೀಗ ದೇಶದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶಗಳಲ್ಲಿ ಒಂದಾಗಿವೆ. ಜಮ್ಮು ಕಾಶ್ಮೀರದಲ್ಲೂ ಉಧಂಪುರ ಶ್ರೀನಗರ ಬಾರಾಮುಲ್ಲಾ ರೈಲ್ವೆ ಮಾರ್ಗ 28 ವರ್ಷಗಳ ನಿರ್ಮಾಣದ ಬಳಿಕ 2025 ಜೂನ್ನಲ್ಲಿ ಸಂಚಾರಕ್ಕೆ ಮುಕ್ತವಾಗಿವೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾದ ಚಿನಾಬ್ ಸೇತುವೆಯನ್ನು ಒಳಗೊಂಡಿರುವ ಈ ಮಾರ್ಗದಲ್ಲಿ ಚಳಿಗಾಲದಲ್ಲಿಯೂ ರೈಲು ಸಂಚಾರ ಮುಂದುವರಿಯುತ್ತಿದೆ. ತಲುಪಲು ಕಷ್ಟವಾಗಿದ್ದ ಪ್ರದೇಶಗಳು ಈಗ ಸುಲಭವಾಗಿ ತಲುಪಬಹುದಾದ ಸ್ಥಳಗಳಾಗಿವೆ. 2026 ಐಚಿ ನಗೋಯಾ ಏಷ್ಯನ್ ಗೇಮ್ಸ್ ಇಂದು ಮುಕ್ತಾಯಗೊಳ್ಳಲಿದ್ದು 2 ವಾರಗಳಿಗಿಂತ ಹೆಚ್ಚು ರೋಮಾಂಚನಕಾರಿ ಕ್ರೀಡಾ ಉತ್ಸವಕ್ಕೆ ತೆರೆ ಬೀಳಲಿದೆ. ಸಮಾರೋಪ ಸಮಾರಂಭ ಜಪಾನ್ನ ನಗೋಯಾ ಸಿಟಿ ಮಿಜುಹೋ ಪಾರ್ಕ್ ಅಥ್ಲೆಟಿಕ್ಸ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಸಮಾರೋಪ ಸಮಾರಂಭವು ಭಾರತೀಯ ಕಾಲಮಾನ 6 ಗಂಟೆಗೆ ಪ್ರಾರಂಭವಾಗಲಿದೆ. ಭಾರತವು ಈ ವರ್ಷದ ಕ್ರೀಡಾಕೂಟದಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದು 21 ಚಿನ್ನ, 27 ಬೆಳ್ಳಿ ಮತ್ತು 37 ಕಂಚು ಸೇರಿದಂತೆ ಒಟ್ಟು 85 ಪದಕಗಳೊಂದಿಗೆ ಒಟ್ಟಾರೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನ ಗಳಿಸಿದೆ. ಚೀನಾ, ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಕ್ರಮವಾಗಿ ಮೊದಲ 3 ಸ್ಥಾನ ಗಳಿಸಿವೆ. ಸಮಾರೋಪ ಸಮಾರಂಭಕ್ಕೆ ಭಾರತದ ಮಹಿಳಾ ಧ್ವಜಧಾರಿ ಶೂಟಿಂಗ್ ಸ್ಟಾರ್ ನೀರು ದಂಡ ಎಂದು ದೃಢಪಡಿಸಲಾಗಿದೆ. ಅವರು ನಗೋಯದಲ್ಲಿ ಹೆಮ್ಮೆಯಿಂದ ತ್ರಿವರ್ಣ ಧ್ವಜವನ್ನು ಹಿಡಿದು ತಾಂಡವನ್ನು ಮುನ್ನಡೆಸಲಿದ್ದಾರೆ. ಸಮಾರೋಪ ಸಮಾರಂಭವು ಕ್ರೀಡಾಪಟುಗಳ ಮೆರವಣಿಗೆ ಮತ್ತು ಕ್ರೀಡಾಕೂಟದ ಔಪಚಾರಿಕ ಸಮಾರೋಪ

0: ಸೇರಿದಂತೆ ಸಾಂಪ್ರದಾಯಿಕ ಸಮಾರೋಪ ಪ್ರಕ್ರಿಯೆಗಳನ್ನು ಒಳಗೊಂಡಿರುತ್ತದೆ. ನ್ಯೂ ಚಂಡೀಗಢದಲ್ಲಿ ಕಳೆದ ರಾತ್ರಿ ನಡೆದ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಮೂರನೇ ಹಾಗೂ ಅಂತಿಮ ಏಕದಿನ ಪಂದ್ಯದಲ್ಲಿ ಭಾರತ 5 ವಿಕೆಟ್ಗಳಿಂದ ಪರಾಭವಗೊಂಡಿದೆ. ಆದಾಗ್ಯೂ 3 ಪಂದ್ಯಗಳ ಏಕದಿನ ಸರಣಿಯನ್ನು 2-1 ಅಂತರದಲ್ಲಿ ವಶಪಡಿಸಿಕೊಂಡಿದೆ. ಪಿಸಿಎ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಭಾರತ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 351 ರನ್ ಕಲೆ ಹಾಕಿತು. ಇದಕ್ಕೆ ಉತ್ತರವಾಗಿ ವೆಸ್ಟ್ ಇಂಡೀಸ್ 48.2 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 352 ರನ್ ಗಳಿಸಿ ಸರಣಿ ಸೋಲಿನ ಅಂತರವನ್ನು 1-2 ತಗ್ಗಿಸಿತು. ಅಜೇಯ 162 ರನ್ ಗಳಿಸಿದ ಶಾಯ್ ಹೋಪ್ ವೆಸ್ಟ್ ಇಂಡೀಸ್ ತಂಡದ ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದರು. ಇದಕ್ಕೂ ಮುನ್ನ ರೋಹಿತ್ ಶರ್ಮಾ 92 ಹಾಗೂ ಕೆಎಲ್ ರಾಹುಲ್ ಅಜೇಯ 129 ರನ್ ಗಳಿಸಿದ ಪರಿಣಾಮ ಭಾರತ 351 ರನ್ಗಳ ಸವಾಲಿನ ಗುರಿ ನೀಡಲು ಸಾಧ್ಯವಾಯಿತು. ಉಭಯ ತಂಡಗಳ ನಡುವಿನ 5 ಪಂದ್ಯಗಳ ಟಿ20 ಸರಣಿ ಇದೇ 6ರಂದು ಲಖನೌದಲ್ಲಿ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಂದ ವಿವಿಧ ಸಚಿವಾಲಯಗಳಿಗೆ ಸಂಬಂಧಿಸಿದ ಹಲವು ಸಂಸದೀಯ ಸಮಿತಿಗಳ ಪುನರ್ರಚನೆ. ಶಾಸ್ತ್ರೀಯ ಭಾಷೆಗಳ ಅಧ್ಯಯನಕ್ಕಾಗಿ 5 ಉತ್ಕೃಷ್ಟತಾ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಶಿಕ್ಷಣ ಸಚಿವಾಲಯ ಅನುಮೋದನೆ. ಪಿಎಂ ಸೇತು ಯೋಜನೆಗೆ ಇಂದಿಗೆ 1 ವರ್ಷ. ಉದ್ಯೋಗ ಮಾರುಕಟ್ಟೆಗೆ ಅನುಗುಣವಾಗಿ ಬೇಡಿಕೆ ಆಧಾರಿತ ಕೋರ್ಸ್ಗಳ ಉತ್ತೇಜನ. 20ನೇ ಏಷ್ಯನ್ ಕ್ರೀಡಾಕೂಟಕ್ಕೆ ಇಂದು ವರ್ಣರಂಜಿತ ತೆರೆ. 21 ಚಿನ್ನ ಸೇರಿ 85 ಪದಕ ಗೆದ್ದ ಭಾರತಕ್ಕೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನ. ಹಾಗೂ ಭಾರತ ವೆಸ್ಟ್ ಇಂಡೀಸ್ 3ನೇ ಏಕದಿನ ಕ್ರಿಕೆಟ್ ಪಂದ್ಯ. ವೆಸ್ಟ್ ಇಂಡೀಸ್ಗೆ 5 ವಿಕೆಟ್ ಜಯ. 3 ಪಂದ್ಯಗಳ ಸರಣಿ ಭಾರತದ ಮಡಿಲಿಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದ್ದೀರಾ. ಸಮಯ ಆಗಿದೆ ಸರಿಯಾಗಿ 7:45. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಕವಿಶಿಷ್ಯ ಪಂಜೆ ಮಂಗೇಶ್ ರಾಯರ ಕುರಿತಾಗಿ ಮಾತಾಡ್ತಾ ಇದ್ವಿ.

ಪಂಜೆ ಮಂಗೇಶ್ವರಾಯರು ಸೂಕ್ಷ್ಮ ಸಂವೇದನೆಯ ರಸಿಕ ಕವಿ, ವಿಮರ್ಶಕ ಹಾಗೂ ಸಾಹಿತಿ. ಇವರು ಜೀವನವನ್ನ ಕಂಡಂತ ರೀತಿನೇ ಭಿನ್ನ ಅಂತ ಹೇಳ್ಬೋದು. ವೀರಮತಿ, ಪೃಥುಲ, ಐತಿಹಾಸಿಕ ಕಥಾವಳಿ, ಕೋಟಿ ಚೆನ್ನಯ್ಯ, ಅಜ್ಜಿ ಸಾಕಿದ ಮಗ, ಹೀಗೆ ಹತ್ತು ಹಲವು ಕೃತಿಗಳನ್ನ ಬರೆದಿರುವಂತಹ ಪಂಜೆ ಮಂಗೇಶ್ವರಾಯರು ಕಿರುಕಾದಂಬರಿ, ಪತ್ತೆದಾರಿ ಕಾದಂಬರಿ, ಐತಿಹಾಸಿಕ ಕಥೆ, ಸಂಶೋಧನೆ, ಹರಟೆ, ವೈಚಾರಿಕ ಲೇಖನಗಳನ್ನ ಬರೆದು ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದಂತಹ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಪಂಜೆ ಮಂಗೇಶ್ವರಾಯರಿಗೆ ಒಗಟು ಬಿಡಿಸೋದು ಅಂದ್ರೆ ತುಂಬಾನೇ ಆಸಕ್ತಿ ಇತ್ತಂತೆ. ಜೊತೆಗೆ ಮನೆಯಲ್ಲಿ ನಡೀತಾ ಇದ್ದಂತಹ ಭಜನೆ, ಧಾರ್ಮಿಕ ವಿಧಿವಿಧಾನಗಳಿಂದ ಉತ್ತಮ ಸಂಸ್ಕಾರವನ್ನು ಕೂಡ ಬೆಳೆದಿತ್ತು. ಬಾಲ್ಯದಲ್ಲೇ ಕನ್ನಡ, ತುಳು, ಇಂಗ್ಲಿಷ್ ಹಾಗೆ ಕೊಂಕಣಿ ಈ ಎಲ್ಲಾ ಭಾಷೆಗಳಲ್ಲಿ ಹಿಡಿತವನ್ನ ಸಾಧಿಸಿದ್ರು ಪಂಜೆ ಮಂಗೇಶ್ವರಾಯರು. ಇವರು ಶಾಲೆಗೆ ಹೋಗುವಾಗಲೇನೆ ಇವರ ತಂದೆ ರಾಮಪ್ಪಯ್ಯ ಅಕಾಲಿಕ ಮರಣವನ್ನ ಅಪ್ತಾರೆ. ಆಗ ಕುಟುಂಬದ ಸಂಪೂರ್ಣ ಜವಾಬ್ದಾರಿಯ ಜೊತೆಗೆ ತಂದೆ ಮಾಡಿದಂತಹ ಸಾಲದ ಹೊರೆ ಕೂಡ ಮಂಗೇಶ್ವರಾಯರ ಹೆಗಲಿಗೆ ಬಿತ್ತು. 16ನೇ ವಯಸ್ಸಿಗೆ ಕುಟುಂಬದ ಜವಾಬ್ದಾರಿಯನ್ನ ವಹಿಸಿಕೊಂಡಂತಹ ಪಂಜೆ ಮಂಗೇಶ್ವರಾಯರು ತಮ್ಮಂದಿರಿಗೆ ವಿದ್ಯೆಯನ್ನ ಕಲಿಸೋದ್ರ ಜೊತೆಗೆ ತಾವು ಕೂಡ ಬಿಎ ಪದವಿಯನ್ನ ಪಡ್ಕೊಳ್ತಾರೆ. ಶಿಕ್ಷಣ ಮುಗಿಸ್ತಾ ಇದ್ದ ಹಾಗೆ ಮಂಗಳೂರಿನ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಅಧ್ಯಾಪಕರಾಗಿ ಅವರಿಗೆ ಕೆಲಸ ಕೂಡ ಸಿಕ್ಕಿಬಿಡುತ್ತೆ. ಇನ್ನೇನು ಬದುಕು ಒಂದು ಹಾದಿ ತಲುಪ್ತು ಅಂತ ಸಮಾಧಾನ ಪಟ್ಕೊಳ್ಳುವಾಗ ಆಕಸ್ಮಿಕವಾಗಿ ಮಂಗೇಶ್ವರಾಯರ ತಮ್ಮಂದಿರು ಸಾವನ್ನಪ್ಪುತ್ತಾರೆ. ತಮ್ಮಂದಿರ ಸಾವಿನಿಂದ ನೊಂದಂತಹ ಪಂಜೆಯವರು ಕೆಲ ಕಾಲ ಖಿನ್ನತೆಗೂ ಒಳಗಾಗಿದ್ರು ಅಂತ ಹೇಳಲಾಗುತ್ತೆ. ಹಲವಾರು ಕಷ್ಟಗಳನ್ನ ಕಂಡಂತ ಪಂಜೆ ಮಂಗೇಶ್ವರಾಯರು ಸಾಹಿತ್ಯ ಸೇವೆಯ ಮೂಲಕ ಎಲ್ಲವನ್ನ ಮರೀತಾರೆ.

ಕವಿಶಿಷ್ಯ ಪಂಜೆ ಮಂಗೇಶರಾಯರ ಕುರಿತಾಗಿ ಮಾತಾಡ್ತಾ ಇದ್ವಿ ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಕನ್ನಡದಲ್ಲಿ ಕಿರುಗವಿತೆಯನ್ನ ಬರೆಯುವಂತಹ ಸಂಪ್ರದಾಯವನ್ನ ಹುಟ್ಟಿಹಾಕಿದವರು ಪಂಜೆ ಮಂಗೇಶರಾಯರು. ಇವರು ಬರೆದಂತಹ ನನ್ನ ಚಿಕ್ಕ ತಾಯಿ ಎನ್ನುವಂತಹ ಕತೆ ಕನ್ನಡದ ಮೊದಲ ಸಣ್ಣ ಕತೆ ಅನಿಸ್ಕೊಳ್ಳುತ್ತೆ. ಮುಂದೆ ಕವಿಶಿಷ್ಯ ಅನ್ನೋ ಗುಪ್ತನಾಮದಲ್ಲಿ ಹಲವಾರು ಪತ್ರಿಕೆಗಳಿಗೆ ಲೇಖನಗಳನ್ನ ಕವನಗಳನ್ನ ಬರೆದು ಕಳಿಸ್ತಾ ಇದ್ರು ಪಂಜೆ ಮಂಗೇಶರಾಯರು. ಕವಿತೆಯನ್ನ ಓದುವಾಗ ಒಂದು ಚಿತ್ರ ಕಣ್ಣಿಗೆ ಕಟ್ಟಿದ ಹಾಗಿರಬೇಕು ಅನ್ನೋದು ಪಂಜೆಯವರ ಮಾತು. ಅವರ ಶಿಶುಗೀತೆಗಳಲ್ಲೆಲ್ಲವೂ ಸಹ ಈ ಉಕ್ತಿಯನ್ನ ಸಮರ್ಥನೆ ಮಾಡೋ ಹಾಗೆ ಇತ್ತು. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಇವರದೇ ಒಂದು ಮಾತು, ಇವರದೇ ಒಂದು ಪುಟ್ಟ ಕವನ. ಹೇನಿನ ಮನೆಯಲ್ಲಿ ಹಬ್ಬ ಬಂತು, ಹೇನು ಕಾಗೆಯನ್ನ ಊಟಕ್ಕೆ ಕರೆಯಿತು. ಹೇನು ಬೆಳಿಗ್ಗೆ ಎದ್ದು ಸೆಗಣಿ ಬೆಳೆದು ಮುಸುರೆ ತೊಳೆದು ಸ್ನಾನ ಮಾಡಿತು ಮತ್ತು ಬೆಂಕಿ ಹೊತ್ತಿಸಿ ನೀರು ಮುಗಿದು ಅಡಿಗೆ ಮಾಡಿತು. ಪಾಯಸಕ್ಕೆ ಪಾತ್ರೆಯನ್ನು ಒಲೆಯ ಮೇಲೆ ಇಟ್ಟು ಪಾತ್ರೆಯಲ್ಲಿ ಬೆಲ್ಲ ಹಾಕಿತು. ಪಾಯಸವನ್ನ ಸಟ್ಟುಗದಿಂದ ಕೆದಕುವಾಗ ಆ ಹೇನು ಪಾಯಸದಲ್ಲಿ ಜಾರಿ ಬಿದ್ದು ಸತ್ತು ಹೋಯಿತು. ಹೇನು ಸತ್ತು ಕಾಗೆ ಬಡವಾಯಿತು. ಇಂತಹ ಉಕ್ತಿಗಳನ್ನ ಕೇಳ್ತಾ ಇರುವಾಗ ಆ ಒಂದು ವಿಚಾರಕ್ಕೆ, ಕಲ್ಪನೆಗೆ ನಾವು ಹೋಗ್ಬಿಡ್ತೀವಿ. ಪಂಜೆ ಮಂಗೇಶರಾಯರು ರಾಯಚೂರು ಸಮ್ಮೇಳನದ ಅಧ್ಯಕ್ಷ ಭಾಷಣದಲ್ಲಿ ಹೇಳ್ತಾರೆ, ನನಗೀಗ ಇರೋದು ಒಂದೇ ಆಸೆ, ನನ್ನ ಕಡೆಯ ಗಳಿಗೆಯಲ್ಲಿ ನನ್ನ ನಾಲಿಗೆ ಕೃಷ್ಣ ಕೃಷ್ಣ ಎಂದು ನುಡಿಯೋ ಹಾಗೇನೆ ಕನ್ನಡ ಕನ್ನಡ ಅಂತ ನುಡಿತಾ ಇರಬೇಕು. ಹೀಗೆ ಉದ್ಗರಿಸಿದಾಗ ಸಭೆ ಸ್ತಬ್ಧವಾಯಿತೆಂದು, ಚೇತರಿಸ್ಕೊಳ್ಳೋದಕ್ಕೆ ಎರಡು ಗಳಿಗೆ ಬೇಕಾಯಿತು ಅಂತ ಆ ಸಂದರ್ಭವನ್ನ ಡಿ ವಿ ಜಿ ಅವರು ನೆನಪು ಮಾಡ್ಕೊಳ್ತಾರೆ. ಪ್ರತಿ ದಿನಾನು ಪ್ರತಿ ಕ್ಷಣಾನು ಸಾಹಿತ್ಯ ಸೇವೆಯ ಮೂಲಕ ನಾಡು ನುಡಿಯ ಬಗ್ಗೆ ಜನರಲ್ಲಿ ಕಾಳಜಿ ಮಾಡಿದವರು ಪಂಜೆ ಮಂಗೇಶರಾಯರು. ಜೀವನದ ಉದ್ದಕ್ಕೂ ಕನ್ನಡ ಸೇವೆಯನ್ನ ಮಾಡಿದಂತಹ ಪಂಜೆಯವರು 1937 ಅಕ್ಟೋಬರ್ 24ರಂದು ನಿಧನರಾಗ್ತಾರೆ. ಮಕ್ಕಳಲ್ಲಿ ಮಕ್ಕಳಾಗಿ ತಮ್ಮ ಸಾಹಿತ್ಯದಿಂದಾನೇ ಸಮಾಜವನ್ನ ಉದ್ಧರಿಸುವಂತಹ ಕಾರ್ಯವನ್ನ ಮಾಡಿದ ಪಂಜೆ ಮಂಗೇಶರಾಯರು ನಿಜಕ್ಕೂ ನಮ್ಮ ಕನ್ನಡದ ಹೆಮ್ಮೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯುವರ್ಸ್, ಮ್ಯಾಜಿಕಲ್ ಯುವರ್ಸ್ ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದ್ದೀರಾ. ಸಮಯ ಆಗಿದೆ ಸರಿಯಾಗಿ 8:31. ಈ ಭಾನುವಾರದ ವಿಶೇಷ ಹ್ಯಾಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ನಿಮ್ಮೊಟ್ಟಿಗಿರೋದು ನಾನು, ನಿಮ್ಮ ಪ್ರೀತಿಯ ಗೆಳತಿ ಆರ್ಜೆ ರೂಪಾ.

0: ಸರಸರ ಅಂತ ನಮ್ಮ ಸೂರ್ಯ ಏನೋ ಮೂಡಣದ ಅರಮನೆಯಿಂದ ಹೊರಗಡೆ ಬಂದ. ಆದ್ರೆ ಭಾನುವಾರ ಅಲ್ವಾ ಇವತ್ತು, ವೀಕೆಂಡ್. ಎಲ್ರು ಕೂಡ ನಿದ್ದೆ ಮಾಡಿ ಸಿಹಿಯಾದಂತಹ ಕನಸಿನಲ್ಲಿ ತೇಲ್ತಾ ಇರ್ತೀರಾ. ತುಂಬಾ ಜನ ಈಗಾಗಲೇ ಎದ್ದು ವಾಕಿಂಗು ಬ್ರೇಕಿಂಗು ಅಂತ ಮಾಡ್ತಾ ಇರ್ತಾರೆ. ಭಾನುವಾರದ ಸವಿಯಾದಂತಹ ಊಟಕ್ಕೂ ಕೂಡ ತಯಾರಿ ನಡೀತಾ ಇರುತ್ತೆ. ಇದರ ಜೊತೆ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಏನೆಲ್ಲ ವಿಶೇಷಗಳು ನಡೀತಾ ಇದೆ, ಸದ್ಯಕ್ಕೆ ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ವಿಶೇಷ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಎಲ್ಲ ಹೋಗ್ಬೇಡಿ, ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಸ್ಟೇ ಟ್ಯೂನ್, 101.3 ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು.
1: ಎಲ್ಐಸಿ ತಂದಿದೆ ಹೊಸ ಪ್ಲಾನ್ ಪ್ರೊಟೆಕ್ಷನ್ ಪ್ಲಸ್.
2: ಇದು ಒಂದು ಯೂನಿಟ್ ಲಿಂಕ್ ಪ್ಲಾನ್ ಆಗಿದ್ದು ಲಾಂಗ್ ಟರ್ಮ್ ಸೇವಿಂಗ್ಸ್ ಹಾಗೂ ಪ್ರೊಟೆಕ್ಷನ್ ಅನ್ನು ಒಟ್ಟಿಗೆ ನೀಡುತ್ತದೆ,
1: ಮತ್ತು 5 ವರ್ಷಗಳ ನಂತರ ಪಾರ್ಷಿಯಲ್ ವಿತ್ಡ್ರಾವಲ್ ಸೌಲಭ್ಯ. ಎಲ್ಐಸಿಯ ಪ್ರೊಟೆಕ್ಷನ್ ಪ್ಲಸ್ ಪಾಲಿಸಿ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅಥವಾ ನಿಮ್ಮ ಹತ್ತಿರದ ಎಲ್ಐಸಿ ಬ್ರಾಂಚ್ಗೆ ಸಂಪರ್ಕಿಸಿ. ಎಲ್ಐಸಿ, ಹರ್ಬಲ್ ಆಪ್ಕೆ ಸಾಥ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಇನ್ನೇನು ದಸರಾ ಹಾಲಿಡೇಸ್ ಬರ್ತಾ ಇದೆ, ಏನ್ ಮಾಡೋಣ, ಮಕ್ಕಳನ್ನ ಎಲ್ಲಿ ಕರ್ಕೊಂಡು ಹೋಗೋಣ, ನಾವ್ ಎಲ್ಲಿಗೆ ಹೋಗೋಣ, ಇಂತ ನೂರಾರು ಯೋಚನೆಗಳು ತಲೆನಲ್ಲಿ ಗುಮ್ ಅಂತ ತಿರುಗ್ತಾ ಇರುತ್ತೆ ಅಲ್ವಾ. ಅದಕ್ಕೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಜಾತ್ರೆಗೆ ಹೋಗ್ಬೋದು ಅಲ್ಲ. ಈಗ ಯಾವ ಜಾತ್ರೆ, ಸಿಟಿಯಲ್ಲಿ ಯಾವ್ದಪ್ಪ ಜಾತ್ರೆಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಯಾವ ಜಾತ್ರೆ ಅಂತ ಹೇಳ್ತೀನಿ, ಕೇಳ್ತಾ ಇರಿ. ಸ್ಟೇ ಟ್ಯೂನ್, 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ನಿಮ್ಮ ನಿಮ್ಮ ಚೆಲುವ ಚಿಲುವೆ ಎಲ್ಲರನ್ನ ಕರ್ಕೊಂಡು ಚುಂಚನಕಟ್ಟೆ ಜಾತ್ರೆಗಲ್ಲ ಬೆಂಗಳೂರು ಜಾತ್ರೆಗೆ ಹೋಗಬಹುದು. ಯಾವ್ದಪ್ಪ ಅದು ಬೆಂಗಳೂರು ಜಾತ್ರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಡಿಸೆಂಬರ್ 4-10 ದಿನಗಳ ಕಾಲ ಬೆಂಗಳೂರು ಜಾತ್ರೆಯನ್ನು ಆಯೋಜಿಸಲಾಗುತ್ತೆ ಅಂತ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ. ಮೂಲ ಸೌಕರ್ಯಗಳಷ್ಟೇ ಜೀವನವಲ್ಲ, ನಾಗರಿಕ ಜೀವನದ ಗುಣಮಟ್ಟ ಉತ್ತಮ ಆಗಬೇಕು ಅಂತ ಹೇಳಿದ್ರೆ ಕಲೆ ಇರಬೇಕು, ಸಂಸ್ಕೃತಿ ಇರಬೇಕು, ಸಾಹಿತ್ಯ ಇರಬೇಕು, ಸಂಗೀತ ಇರಬೇಕು, ಕ್ರೀಡೆ ಪರಂಪರೆ ಎಲ್ಲವೂ ಸಹ ಬೇಕು. ಈ ನಿಟ್ಟಿನಲ್ಲಿ ಇದೇ ಮೊದಲನೇ ಬಾರಿಗೆ ಬೆಂಗಳೂರು ಜಾತ್ರೆಯನ್ನು ಆಯೋಜನೆ ಮಾಡಲಾಗ್ತಾ ಇದೆ ಅಂತ ಸುದ್ದಿಗೋಷ್ಠಿಯಲ್ಲಿ ನಿನ್ನೆ ತಾನೇ ತಿಳಿಸ್ಕೊಟ್ಟಿದ್ದಾರೆ. ಸೊ ಬೆಂಗಳೂರು ಜಾತ್ರೆಗೆ ನೀವೆಲ್ಲ ಸಿದ್ಧರಾಗಿದ್ದೀರಾ ಅಲ್ವಾ? 10 ದಿನಗಳ ಕಾಲ ಇರುತ್ತೆ ಡಿಸೆಂಬರ್ 4 ರಿಂದ. ಸೊ ತಪ್ಪಿಸ್ಬೇಡಿ, ಡಿಸೆಂಬರ್ಗೆ ಈಗಾಗಲೇ ಪ್ಲಾನ್ ಮಾಡ್ಕೊಂಡ್ಬಿಡಿ. ನಮ್ಮ ನಾಡಿನ ಕಲೆಯನ್ನು ಪಸರಿಸೋದ್ರ ಜೊತೆಗೆ ಭಾರತದ ವಿವಿಧ ರಾಜ್ಯಗಳ ಸಾಂಸ್ಕೃತಿಕ ತಂಡಗಳನ್ನು ಬೆಂಗಳೂರಿಗೆ ಆಹ್ವಾನ ಮಾಡಿ ಬೇರೆ ಬೇರೆ ರಾಜ್ಯ ಸರ್ಕಾರಗಳಿಗೆ ಮನವಿಯನ್ನು ಕಳಿಸಲಾಗುತ್ತಂತೆ. 300-ಕ್ಕೂ ಹೆಚ್ಚು ಕಲೆ, ಸಾಹಿತ್ಯ, ಸಂಗೀತ, ನಾಟಕ, ಪರಿಸರ, ಕ್ರೀಡಾ ಕಾರ್ಯಕ್ರಮಗಳನ್ನು ನಡೆಸುವಂಥ ಗುರಿಯನ್ನು ಹೊಂದಲಾಗಿದೆ. ಇದರಲ್ಲಿ ಚಿತ್ರರಂಗದ ಪ್ರಮುಖರನ್ನು ಸಹ ಒಳಗೊಳ್ಳಲು ಯತ್ನಿಸಲಾಗಿದೆ ಅಂತ ಹೇಳಿದ್ದಾರೆ. ಸೊ ಬೆಂಗಳೂರು ಜಾತ್ರೆಗೆ ನೀವೆಲ್ಲ ಸಿದ್ಧ ಅಲ್ವಾ? ಸದ್ಯಕ್ಕೆ ಸಂತೆಗೆ ಹೋಗ್ಬೇಕು, ಜಾತ್ರೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಮಿಸ್ ಮಾಡ್ಕೊಳ್ಬೇಡಿ. ಡಿಸೆಂಬರ್ 4 ರಿಂದ 10 ದಿನಗಳ ಕಾಲ ಬೆಂಗಳೂರು ಜಾತ್ರೆ.

0: ಬೆಂಗಳೂರು ಜಾತ್ರೆಗೆ ಹೋಗೋದಕ್ಕೂ ಮೊದಲು ದಸರಾ ಮಹೋತ್ಸವಕ್ಕೆ ನಾವೆಲ್ಲ ಹೋಗಬಹುದು. ಸದ್ಯಕ್ಕೆ ದಸರಾ ಮಹೋತ್ಸವಕ್ಕೆ ನಮ್ಮ ಮೈಸೂರು ನಗರ ಸಿದ್ಧ ಆಗ್ತಾ ಇದೆಯಂತೆ. ದಸರಾ ಕಾರ್ಯಕ್ರಮಗಳ ಸಿದ್ಧತೆ ಕೂಡ ಆರಂಭ ಆಗಿದ್ದು ಭರದಿಂದ ಸಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮೈಸೂರು ಅರಮನೆಯನ್ನ ವಿದ್ಯುತ್ ಬೆಳಕು ಬಣ್ಣಗಳಿಂದ ಅಲಂಕರಿಸುವಂತ ಕೆಲಸ ಕೂಡ ನಡೀತಾ ಇದೆ.
1: ಅರೆ ಯಾರ್ರಿ, ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ

ಹಲೋ ಕರ್ನಾಟಕ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ದಸರಾ ಬಗ್ಗೆ ಮಾತಾಡ್ತಾ ಇದ್ದೆ. ದಸರಾ ಸೆಲೆಬ್ರೇಷನ್ ಎಲ್ಲ ಹೇಗೆ ತಯಾರಿ ಆಗ್ತಾ ಇದೆ ಅಂತ. ಈ ದಸರಾ ಸಂದರ್ಭದಲ್ಲಿ ಅರಮನೆ ಮುಂಭಾಗದ ವೇದಿಕೆಯಲ್ಲಿ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಅಲ್ವಾ. ಇದರ ಜೊತೆಗೆ ವಿವಿಧ ಕಾರ್ಯಕ್ರಮಗಳಿಗೆ ಅರಮನೆ ಆವರಣ ಸಾಕ್ಷಿಯಾಗುತ್ತೆ. ಹೀಗಾಗಿ ಅರಮನೆ ಮುಂಭಾಗದಲ್ಲಿ ಆಸನದ ವ್ಯವಸ್ಥೆಗೆ ಸಿದ್ಧತೆ ಆರಂಭ ಆಗಿದೆ. ಅಲ್ಲಲ್ಲಿ ಪೆಂಡಾಲ್ ವ್ಯವಸ್ಥೆ ಸಹ ಮಾಡಲಾಗ್ತಾ ಇದೆ. ಆನೆ ಬಿಡಾರದಲ್ಲಿ ಬೀಡು ಬಿಟ್ಟಿರುವಂತಹ 12 ಆನೆಗಳು ಬೆಳಿಗ್ಗೆ ಮತ್ತು ಸಂಜೆ ವೇಳೆ ತಾಲೀಮಿನಲ್ಲಿ ಭಾಗವಹಿಸ್ತಾ ಇದೆಯಂತೆ. ಆನೆಗಳ ನಡಿಗೆಯನ್ನ ಪ್ರವಾಸಿಗರು ಸ್ಥಳೀಯರು ಕಣ್ತುಂಬಿಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ತಮ್ಮ ಕ್ಯಾಮ್ರಾ ಮೊಬೈಲ್ಗಳಲ್ಲಿ ಫೋಟೋ ವಿಡಿಯೋ ಸೆರೆ ಹಿಡಿದು ಜಾಲತಾಣಗಳಲ್ಲಿ ಹಂಚಿಕೊಂಡು ಸಂಭ್ರಮವನ್ನ ಪಡ್ತಾ ಇದ್ದಾರೆ. ತಾಲೀಮು ಮುಗಿಸಿದ ಮೇಲೆ ನೀರಿನ ತೊಟ್ಟಿಗಳಲ್ಲಿ ಆನೆಗಳಿಗೆ ಮಾವುತರು ಮತ್ತು ಕಾವಾಡಿಗಳು ಜಳಕ ಮಾಡಿಸ್ತಾ ಇದ್ದಾರೆ. ಬಳಿಕ ಬಿಡಾರದಲ್ಲಿರುವಂತಹ ಶೆಡ್ಗಳಲ್ಲಿ ಆನೆಗಳು ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ. ಸೊ ನಮ್ಮ ಗಜಪಡೆಯು ಸಹ ದಸರಾ ಹಬ್ಬಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಇನ್ನೇನು ತಡ, ನಾವು ಅಲ್ಲಿಗೆ ಹೋಗೋದಕ್ಕೆ ನಮ್ಮ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಅಷ್ಟೇ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದ್ದೀರಾ. ಆತ್ಮೀಯರೇ, ಸಮಯ ಆಗಿದೆ ಸರಿಯಾಗಿ 9:01 ಇನ್ನೀಗ ಕಾರ್ಯಕ್ರಮ ಸಖತ್ ಸಾಂಗ್ಸ್. ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಇಷ್ಟದ ಗೀತೆಗಾಗಿ ರಿಕ್ವೆಸ್ಟ್ ಕಳಿಸಬಹುದು. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮಗೆ ಯಾವ ಹಾಡು ಇಷ್ಟ, ಆ ಹಾಡಿನ ಚಿತ್ರ ಯಾವುದು, ಜೊತೆಗೆ ನಿಮ್ಮ ಮುದ್ದಾದ ಹೆಸರು, ಊರಿನ ಹೆಸರನ್ನು ನಮೂದಿಸೋದು ಮರಿಬೇಡಿ. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಲಿ ನಿಮ್ಮ ಸಂದೇಶ. 2-3 ಸಾಲುಗಳಲ್ಲಿ ಹಾಕಬೇಡಿ, ಒಂದೇ ಸಾಲಿನಲ್ಲಿ ಕಳಿಸ್ಕೊಟ್ರೆ ನಮಗೆ ಓದೋದಕ್ಕೆ ಹಾಗೆ ಹಾಕೋದಕ್ಕೆ ತುಂಬ ಸುಲಭವಾಗುತ್ತೆ ಅಂತ ಹೇಳ್ತೀನಿ. ನೀವು ಸಂದೇಶವನ್ನು ಕಳಿಸಬೇಕಾಗಿರುವಂಥ ನಮ್ಮ ವಾಟ್ಸಪ್ ಸಂಖ್ಯೆ ಹೇಗಿದೆ? 9480901013 9480101013. ಈ ಸಂಖ್ಯೆಗೆ ಬೇಗ ಬೇಗ ನಿಮ್ಮೆಲ್ಲರ ಸಂದೇಶಗಳು ಹರಿದು ಬರಲಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್ 101.3 FM ರೈನ್ಬೋ ಕನ್ನಡ ಕಾಮನಬಿದ್ದು. ಇದು ನಿಮ್ಮದೇ ಕಾರ್ಯಕ್ರಮ ಸಖತ್ ಸಾಂಗ್ಸು.

ಸಖತ್ ಸಾಂಗ್ಸ್ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಕೇಳುಗರು ಬಹಳಷ್ಟು ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ಒಂದು ರೌಂಡ್ ನೋಡ್ಕೊಂಡು ಬಂದ್ಬಿಡೋಣ ಅಲ್ವಾ. ಕಾರ್ಯಕ್ರಮ ಕೇಳ್ತಾ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಶಿವಲಿಂಗ್ ಶಿವಾನಂದ್ ಮುದ್ದಗಲಿ ಅವರು, ಹಾಗೆ ಕಿಶನ್ ರೋಷಾ ಶೋಭಾರಾಣಿ ಹಾಡ್ಲಿ ಮಂಡ್ಯ ಇನ್ನು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸುಧಾ ಜಯಶ್ರೀ ಸುನಿಲ್ ಅವರ ಸಂದೇಶ, ಹಾಗೆ ನಾಗರತ್ನ ಅವರು ರಾಜಾಜಿನಗರದಿಂದ, ಭೋಪ ವೆಂಕಟೇಶ್ ಅವರು ಬೋಧನ ಹೊಸಳಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇವರ ಜೊತೆಗೆ ಶುಭೋದಯ, ನಾನು ಯೋಗ ನರಸಿಂಹ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ಶುಭೋದಯ ನಿಮಗೂ ಕೂಡ. ಇವರು ಕೂಡ ಒಂದು ಹಾಡನ್ನು ಪ್ಲೇ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ, ಖಂಡಿತ ಪ್ಲೇ ಮಾಡೋಣ. ಅಲ್ತಾಫ್ ಹುಜರೆ, ಸೈಫುಲ್ಲಾ ಖಾನ್, ಸಬಾಹತ್ ಕಿರತ್ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಇವರ ಜೊತೆಗೆ ಅರ್ಶಿನ್ ಕುಂಟೆ ಇಲ್ಲಿಂದ ನಳಿನಾ ಅವರ ಸಂದೇಶ ಬಂದಿದೆ. ಸೌಭಾಗ್ಯ ಅವರು ರಾಜಾನಕುಂಟೆಯಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಅವರು ಚಿತ್ರದುರ್ಗದಿಂದ, ಹುಬ್ಬಳ್ಳಿ ಲೋಹಿಯ ನಗರದ ಚನ್ನಬಸಪ್ಪ ಕರ್ಮಡಿ ಅವರ ಸಂದೇಶ, ವೆರಿ ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ರೂಪ ಅವರು ಮಡಬಲು ಇಲ್ಲಿಂದ ಗುಡ್ ಮಾರ್ನಿಂಗ್ ನಿಮಗೆ. ಮತ್ತಾರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಡಾಕ್ಟರ್ ಅನಂತಕುಮಾರ್ ಅರಸು ಅವರು, ಕಡಬ ಗುಬ್ಬಿ ತಾಲೂಕಿನ ಸಂದೇಶವನ್ನು ಕಳಿಸಿ ಹಾಡನ್ನು ಪ್ಲೇ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಪ್ಲೇ ಮಾಡ್ತೀರಾ? ಯಾಕೆ, ಖಂಡಿತ ಪ್ಲೇ ಮಾಡೋಣ. ಇದು ನಿಮ್ಮದೇ ಕಾರ್ಯಕ್ರಮ ಅಲ್ವಾ, ನಿಮ್ಮಿಷ್ಟದ ಹಾಡುಗಳನ್ನು ಪ್ಲೇ ಮಾಡುವಂಥ ಸಮಯ ಇದು. ವಿಠಲಪುರದ ಶ್ರೀಧರ್ ಅವರು ಸಹ ಸಂದೇಶವನ್ನು ಕಳಿಸಿದ್ದಾರೆ. ಇವರ ಜೊತೆಗೆ ನಾನು ಮಾದೇವಪ್ಪ ಕೊಪ್ಪಳ ಅಂತ ದುಬೈಯಿಂದ ಅಂತ ಹೇಳ್ತಿದ್ದಾರೆ. ಗೊತ್ತಾಯ್ತು ಗೊತ್ತಾಯ್ತು ನೀವೇ ಅಂತ. ಇನ್ನು ತುಮಕೂರು ಹಗಲವಾಡಿ, ಸೊ ಇಲ್ಲಿಂದ ಸೋಮಶೇಖರ್, ಶಶಿಕಲಾ, ಹೇಮಾ, ಶ್ರೀ, ಹರ್ಷಿತಾ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟು ನಮಗೊಂದು ಹಾಡನ್ನು ಪ್ಲೇ ಮಾಡಿ ಮೇಡಮ್ ಅಂತಿದ್ದಾರೆ. ಭರತ್ ಜಿ ಎಂ ಅವರು ಬೆಂಗಳೂರಿನ ಸಂದೇಶವನ್ನು ಕಳಿಸಿದ್ದಾರೆ. ಗುರುರಾಜ್, ಸುಧಾ, ಆಶಾ, ಭಾನುವಳ್ಳಿ ಇಲ್ಲಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶುಭೋದಯ ಸಖತ್ ಸಾಂಗ್ಸ್ ಕಾರ್ಯಕ್ರಮಕ್ಕೆ ಅಂತಿದ್ದಾರೆ. ವೆಂಕಟೇಶ್ ತುಬಿನ್ಕೆರೆ ಮಂಡ್ಯ ಇಲ್ಲಿಂದ. ಇವರ ಜೊತೆಗೆ ರೂಪಲಕ್ಷ್ಮಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಾಂತ, ನವೀನ್, ತೇಜಸ್ವಿ, ಯಶವಂತ್ ಅವರು ಸಹ ಚೆನ್ನನಕುಂಟೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟು ಹಾಡನ್ನು ಪ್ಲೇ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಹಾಗೆ ಮತ್ತಾರು, ಪರಿಣಿತ್ ಗೌಡ ಫ್ರಮ್ ನಾಗಶೆಟ್ಟಿಹಳ್ಳಿ ಬ್ಯಾಂಗ್ಳೂರಿನ ಸಂದೇಶವನ್ನು ಕಳಿಸ್ಕೊಟ್ಟು ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಇವರ ಜೊತೆಗೆ ಗಂಗನ್ ರಾಜ್ಕುಮಾರ್ ಅವರು ಮಾರಿಕಣಿವೆ ಹಿರಿಯೂರು ತಾಲೂಕಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತಷ್ಟು ಮಗದಷ್ಟು ಸಂದೇಶಗಳು ಬಂದಿವೆ, ಎಲ್ಲವನ್ನ ನೋಡೋಣ. ಸದ್ಯಕ್ಕೆ ಬ್ಯಾಕ್ ಟು ಬ್ಯಾಕ್ ನಮ್ಮ ಕೇಳುಗರ ಇಷ್ಟದ ಗೀತೆಗಳು ಪ್ರಸಾರವಾಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಇದು ನಿಮ್ಮದೇ ಕಾರ್ಯಕ್ರಮ ಸಖತ್ ಸಾಂಗ್ಸು. ಕಾರ್ಯಕ್ರಮ ಕೇಳ್ತಾ

ಸಹ ನಿಮ್ಮಿಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ 9480909013 9480910013. ಈ ಸಂಖ್ಯೆಗೆ ನಿಮ್ಮ ಇಷ್ಟದ ಹಾಡು ಯಾವುದು, ಜೊತೆಗೆ ನಿಮ್ಮ ಮುದ್ದಾದ ಹೆಸರು, ಊರಿನ ಹೆಸರನ್ನು ನಮೂದಿಸುವುದು ಮರಿಬೇಡಿ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಸ್ಟೇ ಟ್ಯೂನ್. 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದಿರಾ. ಸಮಯ ಆಗಿದೆ 9:24 ಸೆಕೆಂಡ್ಗಳು. ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರು ತಮ್ಮ ಇಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಕಳಿಸಿ

ಕಳಿಸ್ಕೊಡ್ತಾ ಇದ್ದಾರೆ. ಯಾರೆಲ್ಲ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡೋಣ. ಮಧುಸೂದನ ಎಸ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸತೀಶ್ ಎನ್ ಎಚ್ ನಗರಕೆರೆಯಿಂದ, ಬಳ್ಳಾರಿಯಿಂದ ಶಿವ ಮಂಜು ಮಲ್ಲೇಶ್ ಅವರ ಸಂದೇಶ ಬಂದು ನಮ್ಮನ್ನ ತಲುಪಿದೆ. ಮತ್ತೆ ಅವರು ಸಂದೇಶವನ್ನ ಕಳಿಸಿದ್ದಾರೆ ಅಂದ್ರೆ ವೆಂಕಟೇಶ್ ಅವರು ಸುಂಕದಕಟ್ಟೆಯಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ಯ ಅವರ ಸಂದೇಶ. ವರ್ಣಿಕಾ ಕೃತಿಕಾ ಮಂಗಲ ರೂಪ ಕೋರ್ಮಂಗಲ ಬೆಂಗಳೂರಿನ ಸಂದೇಶವನ್ನ ಕಳಿಸ್ಕೊಟ್ಟು ನಮ್ಗೊಂದು ಹಾಡನ್ನ ಪ್ರಸಾರ ಮಾಡ್ತೀರಾ ಅಂತಿದ್ದಾರೆ. ಮತ್ತಾರು ಅಂತ ಹೇಳಿದ್ರೆ ಮಂಜುಳಾ ಗಣೇಶ್ ಅವರು ಕೂಡ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಮುಧೋಳ ತಾಲೂಕಿನ ಅಕ್ಕಿಮರಡಿ ವಿಠಲ ಕಂಬಾರ ಶ್ರೀದೇವಿ ಅವರು ಕೂಡ ಸಂದೇಶವನ್ನ ಕಳಿಸ್ಕೊಟ್ಟು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಇವರ ಜೊತೆಗೆ ಬೆಳಗಾವಿಯಿಂದ ಸಂತೋಷ್ ಧೂಪದಳ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ, ನಮಗೂ ಒಂದು ಸಾಂಗ್ ಪ್ಲೇ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ದೀಕ್ಷಾ ಅವರು ಉಡುಪಿ ಮಾದೇಶ್ವರ ನಗರ ಇಲ್ಲಿಂದ, ಖಂಡಿತ ಪ್ಲೇ ಮಾಡೋಣ, ಯಾಕೆ ಇಲ್ಲ ಅಂತ ಹೇಳ್ತೀವ, ನಿಮ್ಮದೇ ಕಾರ್ಯಕ್ರಮ ಅಲ್ವಾ, ಸಖತ್ ಸಾಂಗ್ಸು. ಮತ್ತೆ ಭರತ್ ಜಿ ಎಂ ಅವರು ಬೆಂಗಳೂರಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇವರ ಜೊತೆಗೆ ಅನುಶ್ರೀ ತನುಶ್ರೀ ಋಷಿ ಅವರ ಸಂದೇಶ ಬಂದಿದೆ. ಸಹಪುರ ತಾಲೂಕು ಯಾದಗಿರಿ ಜಿಲ್ಲೆ ಇಲ್ಲಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ನಮ್ಮ ಕೇಳುಗರೊಬ್ರು. ನಮಗೂ ಹಾಡ್ಬೇಕಲ್ಲ ಅಂತಿದ್ದಾರೆ ಅನಂತಮೂರ್ತಿ ಅವರು ಶೃಂಗೇರಿ ಇಲ್ಲಿಂದ. ಹಾಗೆ ಶಿವಾನಂದ ಅವರು ಹಲ್ಲೂರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದರೆ. ಜಾನ್ವಿ ಆರ್ ಎಸ್ ಅವರು ಸಾಂಬ್ರ ಬೆಳಗಾವಿಯಿಂದ ಶುಭೋದಯ ಅಂತ ಹೇಳ್ತಿದ್ದಾರೆ, ಶುಭೋದಯ ನಿಮಗೂ ಕೂಡ. ಮತ್ತೆ ಅವರು ಸಂದೇಶವನ್ನು ಕಳಿಸಿದ್ದಾರೆ, ನಮಸ್ತೆ ಮೇಡಮ್ ಅಂತಿದ್ದಾರೆ. ನಮಸ್ತೆ ಚಿದಾನಂದ ಟಿ ಪಿ ಸರ್ಕಲ್ ಹೊಸದುರ್ಗ ಇಲ್ಲಿಂದ ಇವರ ಜೊತೆಗೆ. ಮತ್ತೆ ಅವರು ರಾಜೇಶ್ ಅವರು ಸಹ ಸಂದೇಶವನ್ನು ಕಳಿಸ್ಕೊಟ್ಟು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಇವರ ಜೊತೆಗೆ ಅರುಣಾ ಮೈತ್ರಿ ಅವರು ಪೋಸ್ಟ್ ಆಫೀಸ್ ರಸ್ತೆ ಜೆ ಸಿ ನಗರದ ಸಂದೇಶವನ್ನು ಕಳಿಸಿದರೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಯಶಸ್ವಿನಿ ಗಿರ್ಜಮ್ಮ ಅನ್ನಪೂರ್ಣ ಅವರು ಸಹ ಹೊಸದುರ್ಗದ ಸಂದೇಶವನ್ನು ಕಳಿಸ್ಕೊಟ್ಟು ನಮಗೂ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಪ್ರಸಾರ ಮಾಡೋಣ, ಸಾಧ್ಯವಾದಷ್ಟು ಈ ಒಂದು ಗಂಟೆಗಳ ಅವಧಿಯಲ್ಲಿ ಸಖತ್ ಸಾಂಗ್ಸು ಕಾರ್ಯಕ್ರಮದಲ್ಲಿ ನಿಮ್ಮಿಷ್ಟದ ಹಾಡುಗಳನ್ನು ಪ್ಲೇ ಮಾಡೋದಕ್ಕೆ ನಾನು ಕೂಡ ಪೂರ್ಣವಾಗಿ ಪ್ರಯತ್ನ ಮಾಡ್ತೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಇಷ್ಟದ ಗೀತೆಯನ್ನು ಕೇಳಬೇಕು ಅಂತ ಹೇಳಿದ್ರೆ ಆ ಹಾಡು ಯಾವುದು, ಚಿತ್ರದ ಹೆಸರೇನು, ನಿಮ್ಮ ಮುದ್ದಾದ ಹೆಸರು, ಊರಿನ ಹೆಸರನ್ನು ನಮೂದಿಸೋದು ಮರಿಬೇಡಿ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ, ಸ್ಟೇ ಟ್ಯೂನ್. 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದ್ದೀರಾ. ಸಖತ್ ಸಾಂಗ್ಸು ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರ ಇಷ್ಟದ ಹಾಡುಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮತ್ತೆ ಯಾರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ತಮ್ಮ ಇಷ್ಟದ ಹಾಡುಗಳಿಗಾಗಿ ಅಂತ ನೋಡೋದಾದರೆ, ಪಾಪಣ್ಣ ಅವರು ಶೃಂಗೇರಿಯಿಂದ ನಮಗೊಂದು ಹಾಡಿದ್ಯಾ ಮೇಡಮ್ ಅಂತ ಹೇಳ್ತಿದ್ದಾರೆ. ಖಂಡಿತ, ಇರುವಂಥ ಹಾಡುಗಳೆಲ್ಲ ನಿಮಗಾಗಿನೇ ಅಲ್ವಾ. ಬಿಸಿ ಬಿಸಿಯಾದಂಥ ಬಿಸಿಬೇಳೆಬಾತ್ ರೆಡಿಯಾಗಿದೆ, ಬನ್ನಿ ತಿಂಡಿಗೆ ಅಂತ ಕೂಡ ಕರಿತಾ ಇದ್ದಾರೆ ನಮ್ಮ ಕೇಳುಗರು. ಥ್ಯಾಂಕ್ ಯು ಸೋ ಮಚ್. ಬಿಸಿಯಾಗಿದೆ, ನಾನು ಬರೋಷ್ಟು ತಣ್ಣಗಾಗ್ಬಿಡುತ್ತೆ ಅಂದ್ಕೊಳ್ತೀನಿ. ನಾನು ಬಂದಾಗ ಬಿಸಿಯಾಗಿ ಮಾಡಿಕೊಡಿ. ಇನ್ನು ಮತ್ತೊಂದು ಗೀತೆಯನ್ನು ಪ್ರಸಾರ ಮಾಡ್ತೀರಾ ಅಂತ ರಾಜಾಜಿನಗರದಿಂದ ಹೆಚ್ ವಿ ಜಯರಾಮ್ ಅವರು, ಪ್ರಶಾಂತಿ ಜಯರಾಮ್ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇವರ ಜೊತೆಗೆ ಗೀತಾ ಕಾವೇರಪ್ಪ ಅವರು ವಿರಾಜಪೇಟೆ ಸಂದೇಶವನ್ನು ಕಳಿಸ್ಕೊಟ್ಟು ನಮಗೊಂದು ಹಾಡನ್ನು ಪ್ರಸಾರ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ ಅಂತಿದ್ದಾರೆ. ನಮಸ್ಕಾರ ನಿಮಗೂ ಕೂಡ. ಶ್ವೇತಾ ಎಸ್ ರಾವ್ ಅವರು ಸುಳ್ಯದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇವರ ಜೊತೆಗೆ ರಾಮಮೂರ್ತಿ ವತ್ಸಲ ಸೌಮ್ಯ ಅವರು ಬೆಂಗಳೂರು ಬನಶಂಕರಿನ ಸಂದೇಶವನ್ನು ಕಳಿಸ್ಕೊಟ್ಟು ನಮಗೊಂದು ಹಾಡನ್ನು ಪ್ಲೇ ಮಾಡಿ ಅಂತಿದ್ದಾರೆ. ಮಂಜುನಾಥ್ ಅವರು ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸಿದರೆ. ಬಸವರಾಜ ನಾಯಕ್ ಅವರು ಹುಳಿಯಾಳಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಂಬರ್ ನಿಮಗೆ 5187 5 ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಯಶಸ್ವಿನಿ ಗಿರ್ಜಮ್ಮ ಅವರ ಸಂದೇಶ ಕೂಡ ಬಂದು ನಮ್ಮನ್ನು ತಲುಪಿದೆ. ಆತ್ಮೀಯರೇ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ಇನ್ನೆರಡು ಹಾಡುಗಳನ್ನು ಕೇಳುವಂತಹ ಕಾಲಾವಕಾಶ ಇದೆ. ನಮ್ಮ ಕೇಳುಗರ ಎಲ್ಲರ ಇಷ್ಟದ ಹಾಡುಗಳನ್ನು ಪ್ಲೇ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಯಾರಿಗೆಲ್ಲ ಹಾಡು ಇಷ್ಟವಾಯಿತು ಇಷ್ಟ ಆಗಲಿಲ್ಲ ಗೊತ್ತಿಲ್ಲ, ಆದರೆ ಅವರ ಇಷ್ಟದ ಹಾಡುಗಳು ಪ್ರಸಾರ ಆಗಿದೆ ಇವತ್ತಿನ ಸಖತ್ ಸಾಂಗ್ಸು ಕಾರ್ಯಕ್ರಮದಲ್ಲಿ. ಯಾರ್ದಾದ್ರೂ ಹಾಡು ಪ್ರಸಾರ ಆಗಿಲ್ಲ ಅಂದರೆ ಬೇಸರ ಮಾಡ್ಕೊಳ್ಬೇಡಿ, ಮತ್ತೆ ನಾಳೆ ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮ ನಿಮ್ಮದೇ ಕಾರ್ಯಕ್ರಮ ಸಖತ್ ಸಾಂಗ್ಸು ಕಾಯ್ತಾ ಇರುತ್ತೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ, ಕೇಳ್ತಾನೇ ಇರಿ. ಇದು ನಿಮ್ಮದೇ ಮೆಚ್ಚಿನ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಸಖತ್ ಸಾಂಗ್ಸ್ ಕಾರ್ಯಕ್ರಮದ ಕೊನೆಯ ಒಂದು ಸುಂದರ ಗೀತೆ ಬೆಳ್ಳಿ ಮೋಡಗಳು ಚಿತ್ರದಿಂದ. ಹಾಡಿದ್ದಾರೆ ಮನು ಹಾಗೂ ಎಸ್ ಜಾನಕಿ. ಸಾಹಿತ್ಯ ರಾಜಕೀಯ ಅವರದ್ದು. ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದಿರಾ. ಸಮಯ ಆಗಿದೆ 10:52. ಆತ್ಮೀಯರೇ, ಇನ್ನೀಗ ಭಾನುವಾರದ ವಿಶೇಷ ಸಿನಿ ಚಿಟ್ಟೆ ಕಾರ್ಯಕ್ರಮ. ಇಂದಿನ ಸಿನಿ ಚಿಟ್ಟೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ.

ರಾಜನ್ ನಾಗೇಂದ್ರ ಅವರು ಸಂಗೀತ ಸಂಯೋಜನೆ ಮಾಡಿ ಜಿ ಉದಯಶಂಕರ್ ಅವರು ಬರೆದಂತಹ ಮೃಗಾಲಯ ಚಿತ್ರದ ಗೀತೆಯನ್ನ ಕೇಳಿದ್ರಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠಸಿರಿಯಲ್ಲಿ. ಈ ಒಂದು ಗೀತೆಯನ್ನ ಯಾಕೆ ಇಂದಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದೆ ಅಂತ ಹೇಳಿದ್ರೆ, ಇವತ್ತು ಅಕ್ಟೋಬರ್ 4 ವಿಶ್ವ ಪ್ರಾಣಿಗಳ ದಿನ, ವರ್ಲ್ಡ್ ಆನಿಮಲ್ ಡೇ. ವಿಶ್ವ ಪ್ರಾಣಿಗಳ ದಿನ ಅಂತ ಕರೆಯಲಾಗುತ್ತೆ ಅಕ್ಟೋಬರ್ 4. ಇದು ಕೇವಲ ಪ್ರಾಣಿಗಳ ಮೇಲೆ ಇರುವಂತಹ ಪ್ರೀತಿ ಕರುಣೆಯನ್ನ ವ್ಯಕ್ತಪಡಿಸುವಂತಹ ದಿನ ಮಾತ್ರ ಅಲ್ಲ, ಪ್ರಾಣಿಗಳ ಕಲ್ಯಾಣ ಇರ್ಬೋದು, ರಕ್ಷಣೆ ಇರ್ಬೋದು, ಹಾಗೆ ಮನುಷ್ಯ ಮತ್ತೆ ಪ್ರಾಣಿ ಇವರ ಸಂಬಂಧದ ಕುರಿತು ಜಾಗೃತಿ ಮೂಡಿಸುವಂತಹ ಜಾಗತಿಕ ವೇದಿಕೆ. ಇದರ ಕುರಿತಾಗಿ ಮಾತಾಡ್ತಾ ಜೊತೆ ಜೊತೆಗೆ ನಮ್ಮ ಕನ್ನಡ ಚಿತ್ರಗೀತೆಗಳಲ್ಲಿ ಪ್ರಾಣಿ ಪಕ್ಷಿಗಳನ್ನ ಕುರಿತಂತಹ ಸುಂದರವಾದಂತಹ ಚಿತ್ರಗೀತೆಗಳು ಪ್ರಸಾರವಾಗುತ್ತೆ ಇಂದಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಎಲ್ಲ ಹೋಗ್ಬೇಡಿ, ಕೇಳ್ತಾ ಇರಿ, ಕೇಳಿಸ್ತಾ ಇರಿ, ಸ್ಟೇ ಟ್ಯೂನ್. 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ವಿಶ್ವ ಪ್ರಾಣಿಗಳ ದಿನದ ಕಲ್ಪನೆಗೆ ಜರ್ಮನಿಯ ಬರಹಗಾರ ಹಾಗೆ ಪ್ರಕಾಶಕ ಹೈನ್ರಿಜ್ ಜಿಮ್ಮರ್ಮನ್ ಅವರು ಪ್ರಮುಖವಾದಂತಹ ಕಾರಣಕರ್ತರು ಅಂತ ಹೇಳಲಾಗುತ್ತೆ. ಅವರು 1925 ಮಾರ್ಚ್ 24ರಂದು ಬರ್ಲಿನ್ನಲ್ಲಿ ಮೊದಲ ವಿಶ್ವ ಪ್ರಾಣಿಗಳ ದಿನದ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಸುಮಾರು 5,000 ಮಂದಿ ಭಾಗವಹಿಸಿದ್ರು ಅಂತ ಹೇಳಲಾಗುತ್ತೆ. ಅದಾದ್ಮೇಲೆ 1929ರಲ್ಲಿ ಅಕ್ಟೋಬರ್ 4ಕ್ಕೆ ಈ ಒಂದು ದಿನಾಂಕವನ್ನ ಬದಲಾಯಿಸ್ತಂತೆ. ಅಕ್ಟೋಬರ್ 4ನ್ನ ಆಯ್ಕೆ ಮಾಡೋದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅಂತ ಹೇಳಿದ್ರೆ, ಅದು ಪ್ರಾಣಿಗಳು ಸೇರಿದ ಹಾಗೆ ಪರಿಸರದ ಪೋಷಕ ಸಂತನಾಗಿ ಪರಿಗಣಿಸಲ್ಪಡುವಂತ ಈ ಸೆಂಟ್ ಫ್ರಾನ್ಸಿಸ್ ಆಫ್ ಅಸ್ಸಿಸಿ ಅವರ ಹುಟ್ಟುಹಬ್ಬದ ದಿನ ಅಂತ ಹೇಳಲಾಗುತ್ತೆ. ಮುಂದೆ 1931ರ ಮೇ ತಿಂಗಳಲ್ಲಿ ಇಟಲಿಯ ಫ್ಲಾರೆನ್ಸ್ ಅಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಪ್ರಾಣಿ ಸಂರಕ್ಷಣಾ ಸಂಸ್ಥೆಗಳ ಕಾಂಗ್ರೆಸ್ನಲ್ಲಿ ಅಕ್ಟೋಬರ್ 4ನೇ ತಾರೀಕನ್ನ ವಿಶ್ವ ಪ್ರಾಣಿಗಳ ದಿನವನ್ನ ಸಾರ್ವತ್ರಿಕವಾಗಿ ಆಚರಿಸುವಂತಹ ಪ್ರಸ್ತಾವನೆಗೆ ಸಾರ್ವಜನಿಕವಾಗಿ ಅಂಗೀಕಾರ ದೊರೆಯುತ್ತೆ. ಇದು ವಿಶ್ವ ಪ್ರಾಣಿಗಳ ದಿನದ ಒಂದು ಪುಟ್ಟ ಹಿನ್ನೆಲೆ. ಮತ್ತಷ್ಟು ಮಗದಷ್ಟು ವಿಶ್ವ ಪ್ರಾಣಿಗಳ ದಿನದ ಕುರಿತಾಗಿ ಮಾತಾಡೋಣ, ಹಾಗೆ ಮನುಷ್ಯ ಮತ್ತೆ ಪ್ರಾಣಿಗಳ ಸಂಬಂಧದ ಕುರಿತಾಗಿ ಮಾತಾಡೋಣ, ನಾವು ಯಾವ ರೀತಿ ಜಾಗೃತರಾಗಿರ್ಬೇಕು ಅನ್ನೋದ್ರ ಕುರಿತಾಗಿ ಮಾತಾಡೋಣ, ಪ್ರಾಣಿ ಪ್ರೀತಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಕೇಳ್ತಾ ಇರಿ, ಸ್ಟೇ ಟ್ಯೂನ್. 101.3 FM ರೈನ್ಬೋ ಕನ್ನಡ ಕಾಮನಬಿ.

10:18 ಈ ಹೊತ್ತಲ್ಲೇ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಪ್ರಾಣಿಗಳು ಪಕ್ಷಿಗಳ ಮೇಲೆ ಚಿತ್ರಿತವಾಗಿರುವಂತಹ ಚಿತ್ರಗೀತೆಗಳ ಜೊತೆ ಜೊತೆಗೆ ವಿಶ್ವ ಪ್ರಾಣಿಗಳ ದಿನದ ಕುರಿತಾಗಿ ಮಾತಾಡ್ತಾ ಇದ್ವಿ. ನಗರದ ರಸ್ತೆಗಳಲ್ಲಿ ಆಹಾರಕ್ಕೋಸ್ಕರ ಕಸದ ಬುಟ್ಟಿಯನ್ನು ಹುಡುಕ್ತಾ ಇರುವಂತಹ ಒಂದು ಬೀದಿ ನಾಯಿ, ಕಾಡಿನ ದಾರಿ ಬದಲಾಗಿದ್ದರಿಂದ ನಾಡಿನ ಕಡೆಗೆ ಹೆಜ್ಜೆ ಹಾಕುವಂಥ ಆನೆಗಳ ಹಿಂಡು, ನೀರಿನ ಮೂಲಗಳು ಒಣದಾಗ ದಿಕ್ಕು ತಪ್ಪುವಂಥ ಕಾಡು ಪ್ರಾಣಿ, ಮಾಲೀಕ ಮಾಡುವಂಥ ಒಂದು ಪುಟ್ಟ ನಿರ್ಲಕ್ಷ್ಯದಿಂದ ಚಿಕಿತ್ಸೆಗಾಗಿ ಕಾಯುವಂಥ ಸಾಕು ಪ್ರಾಣಿ, ಇದೆಲ್ಲ ಬೇರೆ ಬೇರೆ ಘಟನೆಯಲ್ಲ. ಮನುಷ್ಯ ಒಬ್ಬ ತನ್ನ ಅಭಿವೃದ್ಧಿಯ ಮಾದರಿಯನ್ನು ರೂಪಿಸುವಾಗ ಪ್ರಕೃತಿಯ ಜೊತೆಗೆ ಹೊಂದಿದಂತಹ ಸಮತೋಲನ ಎಷ್ಟು ಬದಲಾಗಿದೆ ಅನ್ನೋದ್ರ ಕುರಿತಾದಂಥ ಸಂಕೇತ ಅಂತಲೇ ಹೇಳ್ತೀನಿ. ನಗರ ವಿಸ್ತಾರ ಆಗ್ತಾ ಇದೆ, ಕಾಡುಗಳು ಕುಗ್ತಾ ಇದೆ, ಜಲಮೂಲಗಳು ಕಲುಷಿತ ಆಗ್ತಾ ಇದೆ, ರಸ್ತೆ ಮತ್ತು ರೈಲು ಮಾರ್ಗಗಳು ವನ್ಯಜೀವಿಗಳ ಆವಾಸ ಸ್ಥಾನಗಳನ್ನು ವಿಭಜನೆ ಮಾಡ್ತಾ ಇದೆ. ಇನ್ನೊಂದು ಕಡೆ ನಮ್ಮ ನಗರದ ಜೀವನದ ಅವಿಭಾಜ್ಯ ಅಂಗವಾಗಿರುವಂತಹ ಬೀದಿ ಪ್ರಾಣಿಗಳ ನಿರ್ವಹಣೆಯೂ ಸಹ ಆಡಳಿತ ಮಂಡಳಿಗೆ ಒಂದು ದೊಡ್ಡ ಸವಾಲಾಗಿದೆ ಅಂತಲೇ ಹೇಳ್ಬೋದು. ಯಾವ ರೀತಿ ನಾವು ಸಾಕು ಪ್ರಾಣಿಗಳು ಈ ಬೀದಿ ನಾಯಿಗಳ ರಕ್ಷಣೆಯನ್ನ ಮಾಡಬಹುದು, ಜೊತೆಗೆ ನಾವು ಸಹ ಜಾಗರೂಕರಾಗಿರ್ಬೋದು ಅನ್ನೋದನ್ನ ಹೇಳ್ತೀನಿ. ಕೇಳ್ತಾ ಇರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಅಕ್ಟೋಬರ್ 4ನೇ ತಾರೀಕು ಆಚರಿಸುವಂತಹ ವಿಶ್ವ ಪ್ರಾಣಿಗಳ ದಿನ ಕೇವಲ ಪ್ರಾಣಿಗಳ ಮೇಲಿರುವಂತಹ ಪ್ರೀತಿಯನ್ನ ವ್ಯಕ್ತಪಡಿಸುವಂತಹ ದಿನ ಮಾತ್ರ ಅಲ್ಲ, ಮನುಷ್ಯನ ಅಭಿವೃದ್ಧಿಯ ಜೊತೆಗೆ ಬೇರೆ ಜೀವಿಗಳ ಬದುಕಿನ ಸಮತೋಲನವನ್ನ ಮರುಪರಿಶೀಲನೆ ಮಾಡುವಂತಹ ಸಂದರ್ಭ ಕೂಡ ಹೌದು. ಪ್ರಾಣಿಗಳಿಗೆ ನಾವು ಎಷ್ಟು ಕರುಣೆ ತೋರಿಸ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವು ಬದುಕೋದಕ್ಕೆ ಅಗತ್ಯವಾದಂತಹ ಪರಿಸರವನ್ನ ನಾವು ಎಷ್ಟು ಉಳಿಸ್ಕೊಟ್ಟಿದ್ದೀವಿ ಅನ್ನೋದೇ ಇವತ್ತಿನ ದೊಡ್ಡ ಪ್ರಶ್ನೆಯಾಗಿದೆ. ಪ್ರಾಣಿಗಳ ಆರೋಗ್ಯವನ್ನ ಮನುಷ್ಯರ ಆರೋಗ್ಯದಿಂದ ಪ್ರತ್ಯೇಕವಾಗಿ ನೋಡುವಂತಹ ದೃಷ್ಟಿಕೋನ ಬದಲಾಗ್ತಾ ಇದೆ. ಮನುಷ್ಯ ಪ್ರಾಣಿ ಹಾಗೆ ಪರಿಸರದ ಆರೋಗ್ಯ ಪರಸ್ಪರ ಅವಲಂಬಿತ ಆಗಿರುವಂತಹ ಒನ್ ಹೆಲ್ತ್ ಪರಿಕಲ್ಪನೆಗೆ ಹೆಚ್ಚಿನ ಮಹತ್ವ ಸಿಗ್ತಾ ಇದೆ. ರೇಬಿಸ್ ಇದಕ್ಕೆ ಪ್ರಮುಖವಾದಂತಹ ಕಾರಣ ಅಂತಾನೆ ಹೇಳ್ಬೋದು. ಬೀದಿನಾಯಿಗಳ ಲಸಿಕಾಕರಣ, ವೈಜ್ಞಾನಿಕ ಸಂತಾನ ನಿಯಂತ್ರಣ, ಪಶುವೈದ್ಯಕೀಯ ಸೇವೆ ಹಾಗೆ ಸಾರ್ವಜನಿಕ ಜಾಗೃತಿಯನ್ನು ಸಮಗ್ರವಾಗಿ ನಿರ್ವಹಿಸೋದು ತುಂಬಾ ಅಗತ್ಯ. 2026ರಲ್ಲಿ ಭಾರತದಲ್ಲಿ ಮೊಬೈಲ್ ಪಶುವೈದ್ಯಕೀಯ ಸೇವೆಗಳು ಹಾಗೆ ಪ್ರಮುಖ ಪಶು ಸೋಂಕು ರೋಗಗಳ ವಿರುದ್ಧ ಲಸಿಕಾಕರಣಕ್ಕೆ ಒತ್ತು ನೀಡಲಾಗ್ತಾ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಬೇರೆ ಬೇರೆ ಯೋಜನೆಗಳ ವ್ಯಾಪ್ತಿ ಮಾತ್ರ ಅಲ್ಲ, ಅವುಗಳ ಗುಣಮಟ್ಟ, ನೈಜ ಫಲಿತಾಂಶ ಕೂಡ ತುಂಬಾ ಮುಖ್ಯ. ಹಾಗಾಗಿ ಆರೋಗ್ಯ ಸೇವೆ ಎಷ್ಟು ಪ್ರದೇಶಗಳಿಗೆ, ಎಷ್ಟು ಪ್ರಾಣಿಗಳಿಗೆ ತಲುಪಿದೆ, ಅದರ ಪರಿಣಾಮ ಏನು ಅನ್ನೋದನ್ನ ಅಳೆಯುವಂತಹ ವ್ಯವಸ್ಥೆ ಇವತ್ತು ಬಲವಾಗಬೇಕಾಗಿದೆ. ವಿಶ್ವ ಪ್ರಾಣಿಗಳ ದಿನದ ಕುರಿತಾಗಿ ಮತ್ತಷ್ಟು ಮಗದಷ್ಟು ವಿಚಾರಗಳನ್ನ ಮಾತಾಡೋಣ. ಜೊತೆ ಜೊತೆಗೆ ಪ್ರಾಣಿಗಳ ಪಕ್ಷಿಗಳ ಮೇಲೆ ಚಿತ್ರಿತವಾದಂತಹ ಚಿತ್ರಗೀತೆಗಳು ಇಂದಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಸ್ಟೇ ಟ್ಯೂನ್ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಕಲ್ಯಾಣದ ಕುರಿತಾಗಿ ಜಾಗೃತಿ ಮೂಡಿಸುವಂತಹ ವಿಶ್ವ ಪ್ರಾಣಿಗಳ ದಿನದ ಕುರಿತಾಗಿ ಮಾತಾಡ್ತಾ ಇದ್ವಿ. ಅಕ್ಟೋಬರ್ 4ನೇ ತಾರೀಕು 10:58:50 ನೀವು ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಗಿಲ್ಲು. ಆತ್ಮೀಯರೆ, ಪ್ರಾಣಿ ಕಲ್ಯಾಣದ ಬಗ್ಗೆ ಜಾಗೃತಿ ಮೂಡಿಸೋದು ಅಂತ ಹೇಳಿದ್ರೆ ಪ್ರಾಣಿಗಳ ನೋವು, ನಿರ್ಲಕ್ಷ್ಯ ಮತ್ತು ದುರುಪಯೋಗದ ಬಗ್ಗೆ ಸಮಾಜದ ಗಮನವನ್ನ ಸೆಳೆಯೋದು, ಇನ್ನು ಪ್ರಾಣಿಗಳ ಮೇಲಿರುವಂತಹ ಕ್ರೌರ್ಯವನ್ನ ತಡೆಯೋದು ಅಂತ ಹೇಳಿದ್ರೆ ಸಾಕು ಪ್ರಾಣಿಗಳಿಂದ ಹಿಡಿದು ಕೃಷಿ, ಪ್ರಯೋಗಾಲಯ ಹಾಗೆ ವನ್ಯಜೀವಿಗಳವರೆಗೂ ವಿವಿಧ ಕ್ಷೇತ್ರಗಳಲ್ಲಿ ಮಾನವೀಯ ವರ್ತನೆಗೆ ಒತ್ತು ನೀಡೋದು ಅಂತ ಅರ್ಥ. ಹಾಗೆ ಪ್ರಾಣಿಗಳ ಬದುಕಿನ ಮೌಲ್ಯವನ್ನ ಗುರುತಿಸೋದು ಅಂತ ಹೇಳಿದ್ರೆ ಪ್ರಾಣಿಗಳು ಕೇವಲ ಮನುಷ್ಯನ ಉಪಯೋಗಕ್ಕಾಗಿ ಇರುವಂತಹ ಜೀವಿಗಳಲ್ಲ ಅನ್ನುವಂಥ ಅರಿವನ್ನ ನಾವು ಬೆಳೆಸ್ಕೊಳ್ಬೇಕು. ಇದರ ಜೊತೆಗೆ ಜವಾಬ್ದಾರಿಯುತ ಮಾನವರು ನಾವಾಗಬೇಕು. ಪ್ರಾಣಿ ಸಂಬಂಧ ಬೆಳೆಸೋದು ಅಂತ ಹೇಳಿದ್ರೆ ಪ್ರಾಣಿಗಳ ಆರೈಕೆ, ವನ್ಯಜೀವಿ ಸಂರಕ್ಷಣೆ, ಪ್ರಾಣಿಗಳ ಜೊತೆಗಿನ ಸುರಕ್ಷಿತ ಹಾಗೆ ಮಾನವೀಯ ವರ್ತನೆಯ ಬಗ್ಗೆ ಜನರಿಗೆ ತಿಳಿ ಹೇಳಬೇಕು. ಇದರ ಜೊತೆಗೆ ಪ್ರಾಣಿ ಕಲ್ಯಾಣದ ಚಳುವಳಿಗೆ ಒಗ್ಗಟ್ಟನ್ನು ತರಬೇಕು. ವಿವಿಧ ದೇಶಗಳ ಸಂಘಟನೆಗಳು, ಸ್ವಯಂ ಸೇವಕರು, ಪಶುವೈದ್ಯರು, ಸಾರ್ವಜನಿಕರನ್ನ ಪ್ರಾಣಿಗಳ ಕಲ್ಯಾಣಕ್ಕಾಗಿ ಒಟ್ಟುಗೂಡಿಸಬೇಕು. ವಿಶ್ವ ಪ್ರಾಣಿಗಳ ದಿನ ಇವತ್ತು ಜಾಗತಿಕ ಮಟ್ಟದಲ್ಲಿ ವಿವಿಧ ಪ್ರಾಣಿಗಳ ಕಲ್ಯಾಣ ಚಟುವಟಿಕೆಗಳಿಗೆ ವೇದಿಕೆಯಾಗಬೇಕು ಅಂತ ಹೇಳಿದ್ರೆ ನಾವು ಪ್ರಾಣಿಗಳ ಮೇಲಿರುವಂಥ ನಮ್ಮ ಪ್ರೀತಿಯನ್ನು ಸಾರಿ ಹೇಳಬೇಕು.

ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. ಅಕ್ಟೋಬರ್ 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.

ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದ್ದೀರಾ. ಸಮಯ ಆಗಿದೆ 10:52. ಇನ್ನೇನು ಸಿನಿಜಿಟ್ಟೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡುವಂತ ಹೊತ್ತಾಗ್ತಾ ಇದೆ. ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಕೆಡುಗರಿಗೆ ಒಂದು ಮಾತನ್ನ ಹೇಳಲೇಬೇಕು. ಆತ್ಮೀಯರೇ, ವಿಶ್ವ ಪ್ರಾಣಿಗಳ ದಿನವನ್ನ ಮತ್ತೊಂದು ವಾರ್ಷಿಕ ಕಾರ್ಯಕ್ರಮ ಅನ್ನೋದನ್ನ ಹಾಗೆ ಮುಗಿಸೋದ್ರ ಬದಲು ಪ್ರಾಣಿ ಕಲ್ಯಾಣದ ಕುರಿತು ನಮ್ಮ ನೀತಿ ಹಾಗೆ ನಡವಳಿಕೆಯನ್ನ ನಾವು ಪರಿಶೀಲನೆ ಮಾಡುವಂತ ಸಂದರ್ಭವನ್ನ ಮಾಡಬೇಕು. ಕೇವಲ ಕರುಣೆ ಮಾತ್ರ ಸಾಲದು ಪ್ರಾಣಿಗಳ ಕುರಿತಾಗಿ ವೈಜ್ಞಾನಿಕ ನಿರ್ವಹಣೆ ಅನ್ನೋದು ಬೇಕು. ಹಾಗೆ ಕಾನೂನು ಮಾತ್ರ ಸಾಕಾಗೋದಿಲ್ಲ, ಪರಿಣಾಮಕಾರಿಯಾಗಿ ಅದನ್ನು ಅನುಷ್ಠಾನ ಮಾಡಬೇಕು. ಇನ್ನು ಸರ್ಕಾರಿ ಯೋಜನೆ ಮಾತ್ರ ಸಾಕಾಗೋದಿಲ್ಲ, ಜನರ ಜವಾಬ್ದಾರಿಯುತವಾದಂತಹ ಪಾಲ್ಗೊಳ್ಳುವಿಕೆ ಅದರಲ್ಲಿ ಬೇಕೇ ಬೇಕು ಅಂತ ಹೇಳ್ತಾ ಇವತ್ತಿನ ವಿಶೇಷ ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಮತ್ತೆರಡು ಸುಂದರ ಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಪ್ರೀತಿಯ ಗೆಳತಿ ಆರ್ಜೆ ರೂಪಾ.

0: ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. ಅಕ್ಟೋಬರ್ 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.
1: ಗೆಲುವೆ ಗೆಲುವೆ ಗೆಲುವೆ ನಮಗೆಂದೆಂದಿಗೂ ಗೆಲುವೆ.
0: ಸಮಯ 11 ಆಗ್ತಾ ಇದೆ. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಪೋಸ್ಟ್ ಬಾಕ್ಸ್ ನಂಬರ್ 111.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ವಿದ್ಯುತ್ ಮೂಲಸೌಕರ್ಯ ಹಾಗೂ ಸರಬರಾಜು ಜಾಲವನ್ನು ಬಲಪಡಿಸಲು ಮುಂದಿನ 4 ವರ್ಷಗಳಲ್ಲಿ 400 ಹೊಸ ಸಬ್ಸ್ಟೇಷನ್ಗಳನ್ನು ನಿರ್ಮಿಸಲು ಯೋಜಿಸಲಾಗಿದೆ ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ವಿದ್ಯುತ್ ಕೊರತೆ ಇಲ್ಲದಿದ್ದರೂ ಅದನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಲು ಮೂಲ ಸೌಕರ್ಯಗಳ ಕೊರತೆ ಇದೆ. ಇದನ್ನು ಸರಿಪಡಿಸಲು ಈಗಾಗಲೇ 100ಕ್ಕೂ ಹೆಚ್ಚು ಸಬ್ಸ್ಟೇಷನ್ ಕಾಮಗಾರಿ ನಡೆಸಲಾಗಿದೆ ಎಂದರು. ದಾವಣಗೆರೆಯಲ್ಲಿ ವಿಮಾನ ನಿಲ್ದಾಣ ಸ್ಥಾಪಿಸುವ ಕಾರ್ಯಸಾಧ್ಯತೆಯನ್ನು ಪರಿಶೀಲಿಸುವಂತೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯಕ್ಕೆ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕೇಂದ್ರ ಸರ್ಕಾರದ ಭರವಸೆಗಳ ಸಮಿತಿ ಸಭೆಯಲ್ಲಿ ಅವರು ಮಾತನಾಡಿದರು. ಮುಂಬರುವ 10 ವರ್ಷಗಳಲ್ಲಿ ದೇಶಾದ್ಯಂತ 100 ವಿಮಾನ ನಿಲ್ದಾಣಗಳನ್ನು

0: ಒಂದು ರಾಷ್ಟ್ರ ಒಂದು ತೆರಿಗೆ, ಒಂದು ರಾಷ್ಟ್ರ ಮಟ್ಟದ ಏಕೀಕೃತ ತೆರಿಗೆ ವ್ಯವಸ್ಥೆಯ ಕುರಿತು ಬರೋಬ್ಬರಿ 17 ವರ್ಷಗಳ ಕಾಲ ಚರ್ಚೆ ನಡೆಯುತ್ತಲೇ ಬಂದಿತ್ತು. ಅದನ್ನು ಜಾರಿಗೆ ತರಲು ಪ್ರಯತ್ನಿಸಿದ ಪ್ರತಿಯೊಂದು ಸರ್ಕಾರವು ಹಲವು ಅಡೆತಡೆಗಳನ್ನು ಎದುರಿಸಿತ್ತು. ಆಗ ಸರಕುಗಳಿಗೆ ರಾಜ್ಯದ ಗಡಿಯಲ್ಲಿ ತೆರಿಗೆ ವಿಧಿಸಲಾಗುತ್ತಿತ್ತು. ರಾಜ್ಯವನ್ನು ಪ್ರವೇಶಿಸಿದಾಗ ಮತ್ತೊಮ್ಮೆ ತೆರಿಗೆ, ಕೆಲವೊಮ್ಮೆ ತೆರಿಗೆಯ ಮೇಲೆ ತೆರಿಗೆ ವಿಧಿಸಲಾಗುತ್ತಿತ್ತು. ರಾಜ್ಯಗಳು ತಮ್ಮ ತೆರಿಗೆ ವಿಧಿಸುವ ಅಧಿಕಾರವನ್ನೂ ಬಿಟ್ಟುಕೊಡಬೇಕಾಗಿತ್ತು. ಅದರ ಪರಿಣಾಮವಾಗಿ ಉಂಟಾಗಬಹುದಾದ ಆದಾಯ ನಷ್ಟವನ್ನು ಕೇಂದ್ರ ಸರ್ಕಾರ ಭರ್ತಿ ಮಾಡುತ್ತದೆ ಎಂಬ ಭರವಸೆಯ ಮೇಲೂ ರಾಜ್ಯಗಳಿಗೆ ಸಂಪೂರ್ಣ ವಿಶ್ವಾಸವಿರಲಿಲ್ಲ. ಹಿಂದಿನ ಪ್ರಯತ್ನಗಳು ಸಹ ಇದೇ ಕಾರಣಕ್ಕೆ ವಿಫಲವಾಗಿದ್ದವು.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮ ದಿನಾಚರಣೆ ಅಂಗವಾಗಿ, ಜನಸೇವೆಯಿಂದ ದೇಶಸೇವೆ ಮಾಸಿಕ ಆಂದೋಲನದ ಅಂಗವಾಗಿ ಬಾಗಲಕೋಟೆಯ ಓಂಕಾರ್ ಮಾನೆ ಫೌಂಡೇಶನ್ ರೈಲ್ವೆ ನಿಲ್ದಾಣದ ಬಳಿ ಉಚಿತ ಹೆಲ್ಮೆಟ್ ವಿತರಿಸಿ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸಿತು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಾಗೂ ಗಿರಿಜನ ಉಪಯೋಜನೆಗಳ ಅನುಷ್ಠಾನ ಪ್ರಗತಿಯನ್ನು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪರಿಶೀಲಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಟ್ಟು 5,25,904 ರೈತರಿದ್ದು, ಈ ಪೈಕಿ 2,96,097 ರೈತರು ಫಾರ್ಮರ್ಸ್ ಐಡಿ ಎಫ್ಐಡಿ ಹೊಂದಿದ್ದಾರೆ. ಇನ್ನು 2,29,807 ರೈತರು ಎಫ್ಐಡಿ ಮಾಡಿಸಿಕೊಳ್ಳಬೇಕಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಕಲಾವತಿ ತಿಳಿಸಿದ್ದಾರೆ. ಇಂದು ಸ್ವಾತಂತ್ರ್ಯ ಹೋರಾಟಗಾರ, ಕನ್ನಡದ ಕವಿ, ನಾಟಕಕಾರ, ಧಾರವಾಡದ ಹುಯಿಲಗೋಳ ನಾರಾಯಣರಾವ್ ಅವರ ಜನ್ಮದಿನ. ಅವರು ರಚಿಸಿದ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಹಾಡನ್ನು 1924 ಬೆಳಗಾವಿಯಲ್ಲಿ ಆಯೋಜಿತ ಕರ್ನಾಟಕ ಏಕೀಕರಣ ಸಮಾವೇಶದಲ್ಲಿ ಹಾಡಲಾಗಿತ್ತು. ಖ್ಯಾತ ಹಿಂದೂಸ್ತಾನಿ ಸಂಗೀತಗಾರ ಸವಾಯಿ ಗಂಧರ್ವರ 74ನೇ ಪುಣ್ಯತಿಥಿ ಹಿನ್ನೆಲೆ ಇಂದು ಧಾರವಾಡ ಜಿಲ್ಲೆ ಕುಂದಗೋಳದ ಸವಾಯಿ ಗಂಧರ್ವ ಸ್ಮಾರಕ ಭವನದಲ್ಲಿ ಅಹೋರಾತ್ರಿ ಸಂಗೀತ ಮಹೋತ್ಸವ ಆಯೋಜಿತವಾಗಿದೆ. ಸಂಜೆ 7 ಗಂಟೆಗೆ ಜರುಗುವ ಕಾರ್ಯಕ್ರಮದಲ್ಲಿ ಪಂಡಿತ್ ಕೈವಲ್ಯ ಕುಮಾರ್ ಎಸ್ ಗುರವ್ ಅವರಿಗೆ ಸವಾಯಿ ಗಂಧರ್ವ ರಾಷ್ಟೀಯ ಸಂಗೀತ ಪುರಸ್ಕಾರ ಪ್ರದಾನಿಸಲಾಗುತ್ತಿದೆ. ಮೈಸೂರು ನಗರದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಸಹಯೋಗದಲ್ಲಿ ಆಯೋಜಿತ ಎಲ್ಇ ಟೇಪ್ ಸೈಕ್ಲಿಂಗ್ ರೇಸ್ ಸ್ಪರ್ಧೆಗೆ ಲೋಕಸಭಾ ಸಂಸದರಾದ ಯದುವೀರ್ ಒಡೆಯರ್ ಹಾಗೂ ತೇಜಸ್ವಿ ಸೂರ್ಯ ಜಂಟಿಯಾಗಿ ಚಾಲನೆ ನೀಡಿದರು. ವಿಶ್ವದ 5 ದೇಶಗಳ ಸೈಕ್ಲಿಸ್ಟ್ಗಳು ಸೇರಿದಂತೆ ಒಟ್ಟು 1,500 ಜನ ಸ್ಪರ್ಧಿಗಳು ಪಾಲ್ಗೊಂಡರು. ಕೊಪ್ಪಳ ನಗರದ ಅಶೋಕ ವೃತ್ತದಲ್ಲಿ ವಿಶ್ವ ಹೃದಯ ದಿನಾಚರಣೆ ಅಂಗವಾಗಿ ಆಯೋಜಿತ ಜನಜಾಗೃತಿ ವಾಕಥಾನ್ಗೆ ವಿಧಾನ ಪರಿಷತ್ ಸದಸ್ಯರಾದ ಹೇಮಲತಾ ನಾಯಕ್ ಚಾಲನೆ ನೀಡಿದರು. ಬಾಗಲಕೋಟೆ ಜಿಲ್ಲೆ ತೇರದಾಳ ಬಳಿಯ ಚಿಮ್ಮಡ ಗ್ರಾಮದಲ್ಲಿ ಜನಸೇವೆಯಿಂದ ದೇಶಸೇವೆ ಅಭಿಯಾನದಡಿ ಸಸಿ ನೆಡಲಾಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾಸ್ ಮ್ಯಾಜಿಕಲಿ ಯಾಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ವಿಲ್ ಅನ್ನ ಟ್ಯೂನ್ ಮಾಡಿದ್ದೀರಾ. 12:43 ಈ ಹೊತ್ತಿನಲ್ಲಿ ರೇನ್ಬೋ ರಿವರ್ಬ್ಸ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜಿ ರಮ್ಯಾ. ಇವತ್ತಿನ ರೇನ್ಬೋ ರಿವರ್ಬ್ಸ್ ಕಾರ್ಯಕ್ರಮದಲ್ಲಿ ಬಾಲಿವುಡ್ ಚಿತ್ರರಂಗದ ಬಗ್ಗೆ ಮಾತಾಡ್ತಾ ಸಾಗೋಣ. ಆದರೆ ಏನ್ ವಿಷಯ, ಏನ್ ಮಾತಾಡಬೇಕು ಅನ್ನೋದು ಖಂಡಿತ ನಾನು ತಿಳಿಸ್ತೀನಿ. ಒಂದು ಲೆಕ್ಕದಲ್ಲಿ ಚರ್ಚೆ ಅಂತ ಕೂಡ ಹೇಳಬಹುದು, ಬರೀ ಮಾತಷ್ಟೇ ಅಲ್ಲ, ಇದೊಂದು ಲೆಕ್ಕದಲ್ಲಿ ಚರ್ಚೆ ಕೂಡ ಹೌದು. ಹಾಗಿದ್ರೆ ಚರ್ಚಾಸ್ಪದ ವಿಷಯ ಏನು ಅನ್ನೋದು ನಿಮ್ಮ

ಕುತೂಹಲ ಹಾಗೆ ಇರಲಿ. ಖಂಡಿತ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಒಂದು ಬ್ಯೂಟಿಫುಲ್ ಗೀತೆಯ ನಂತರ. ಈ ಹೊತ್ತಿನಲ್ಲಿ ಹಿಂದಿ ಹಾಡುಗಳ ಜೊತೆ ಹಿಂದಿ ಚಿತ್ರರಂಗದ ಬಗ್ಗೆ ಮಾತುಕತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM Rainbow 101.3 ಕನ್ನಡ ಕಾಮನಬಿಲ್ಲು.

70-80ರ ದಶಕದ ಬಾಲಿವುಡ್ ಚಿತ್ರರಂಗಕ್ಕೂ ಬೇರೆ ಭಾಷೆಯ ಚಿತ್ರರಂಗಕ್ಕೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು. ಅವತ್ತಿನ ಕಾಲದ ಬಾಲಿವುಡ್ ಚಿತ್ರಗಳು ಎಲ್ಲದರ ಎಲ್ಲೆಯನ್ನು ಮೀರಿ ಬೆಳೆಯೋ ಹಾಗೆ ಬೆಳೀತಾ ಇದ್ವು. ತಾಂತ್ರಿಕತೆಯ ವಿಚಾರದಲ್ಲೂ ಕೂಡ ಸಿಕ್ಕಾಪಟ್ಟೆ ಮುಂದಿತ್ತು. ಹಾಗಿದ್ರೆ 70-80ರ ದಶಕದ ಬಾಲಿವುಡ್ ಚಿತ್ರರಂಗಕ್ಕೂ ಬೇರೆ ಭಾಷೆಯ ಚಿತ್ರರಂಗಕ್ಕೂ ಏನು ವ್ಯತ್ಯಾಸ ನಿಮ್ಮ ಪ್ರಕಾರ? ಹೇಗೆ ಬಾಲಿವುಡ್ ಚಿತ್ರರಂಗ ಸಿಕ್ಕಾಪಟ್ಟೆ ಭಿನ್ನವಾಗಿ ಕಾಣಿಸುತ್ತೆ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಎಪ್ಪತ್ತು ಎಂಬತ್ತರ ಬಾಲಿವುಡ್ ಚಿತ್ರರಂಗ ಬೇರೆ ಭಾಷೆಯ ಚಿತ್ರರಂಗಕ್ಕಿಂತ ಸಿಕ್ಕಾಪಟ್ಟೆ ಭಿನ್ನವಾಗಿ ಹೆಸರು ಮಾಡೋದಕ್ಕೆ ಪ್ರಮುಖ ಕಾರಣಗಳೇನು? ಅಂತಹ ವ್ಯತ್ಯಾಸಗಳು ಬೇರೆ ಚಿತ್ರರಂಗಕ್ಕೂ ಬಾಲಿವುಡ್ ಚಿತ್ರರಂಗಕ್ಕೂ ಏನು ನಿಮಗೆ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಎಪ್ಪತ್ತು ಎಂಬತ್ತರ ದಶಕದ ಬಾಲಿವುಡ್ ಸಂಗೀತ ಇದೆಯಲ್ಲ, ವಿಶ್ವದ ಅತ್ಯಂತ ಮಧುರ ಸಂಗೀತಗಳಲ್ಲಿ ಒಂದಾಗಿ ಗುರುತಿಸಿಕೊಳ್ಳುತ್ತೆ. ಬಾಲಿವುಡ್ನ ಮಧುರ ಗೀತೆಗಳು ಪ್ರಾದೇಶಿಕ ಚಿತ್ರಗಳ ಶಾಸ್ತ್ರೀಯ ಸಂಗೀತದ ಭಂಡಾರ ಏನಿದೆ ಆ ಕಾಲದಲ್ಲಿ ಇವತ್ತಿಗೂ ಕಾಲಾತೀತವಾಗಿ ಉಳಿದಿದೆ ಅಂತಾನೆ ಹೇಳ್ಬೋದು. ರಿಮೇಕ್ ಸಂಸ್ಕೃತಿ ಇರುವಂಥ ಇವತ್ತಿನ ಕಾಲದಲ್ಲೂ ಕೂಡ ಅವತ್ತಿನ ಹಾಡುಗಳೇ ಪ್ರಧಾನವಾಗಿ ಇವತ್ತಿಗೂ ಕೂಡ ಬಹುತೇಕರಿಗೆ ಇಷ್ಟವಾಗೋದು ಈ ಕಾರಣಕ್ಕಾಗಿಯೇ. ಹಾಗಾಗಿ ಸಂಪ್ರದಾಯದ ರಾಗಗಳನ್ನು ಆಧುನಿಕ ವಾದ್ಯಗಳೊಂದಿಗೆ ಬೆರೆಸಿ ಹೊಸ ಲೋಕವನ್ನು ಸೃಷ್ಟಿ ಮಾಡಿದ್ದು ಎಪ್ಪತ್ತು ಎಂಬತ್ತರ ದಶಕದ ಬಾಲಿವುಡ್ ಚಿತ್ರರಂಗ. ಹೀಗಾಗಿಯೇ ಈ ಹಾಡುಗಳನ್ನು ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸೋವಂಥದ್ದು. ಹಾಗೆ ಕೇಳುವಂಥ ದನಿಯಲ್ಲಿ ಖ್ಯಾತ ಗಾಯಕ ನಟ ಶೈಲೇಂದ್ರ ಸಿಂಗ್ ಅವರ ದನಿ ಕೂಡ ಒಂದು. ಇವತ್ತು ಅವರ ಜನ್ಮದಿನ ಕೂಡ ಇದೆ, ಹಾಗಾಗಿ ಅವರ ಗಾಯನದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಖಂಡಿತ ನಿಮ್ಮ ರಿಕ್ವೆಸ್ಟ್ ಗೀತೆ.

0: ಎಲ್ಐಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ.
1: ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ಐಸಿ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
0: ಹೆಡ್ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ LIC India.in ವಿಸಿಟ್ ಮಾಡಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.

ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ URRAO ಉಪಗ್ರಹ ಕೇಂದ್ರ, ಇಸ್ರೋ ಹಾಗೂ ಆಕಾಶವಾಣಿ 101.3 FM ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. October 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.

ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲನ್ನ ಟ್ಯೂನ್ ಮಾಡಿದ್ದೀರಾ. 70-80 ದಶಕದಲ್ಲಿ ಬಾಲಿವುಡ್ ಚಿತ್ರರಂಗದಲ್ಲಿ ಎಕ್ಸ್ಪೆಷಲಿ ಏನ್ ಜಾಸ್ತಿ ಇತ್ತು ಕಂಟೆಂಟ್ ಅಂತ ಹೇಳಿದ್ರೆ, ಒಂದು ಆಕ್ಷನ್, ರೊಮ್ಯಾನ್ಸ್, ಕಾಮಿಡಿ ಎಲ್ಲವನ್ನು ಕೂಡ ಒಂದೇ ಚಿತ್ರದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಪ್ರೇಕ್ಷಕರನ್ನ ರಂಜಿಸೋದಷ್ಟೇ ತುಂಬಾನೇ ಮುಖ್ಯ ಅನ್ನುವಂಥ ಥೀಮ್ ಅಲ್ಲಿಂದ ಚಾಲ್ತಿಗೆ ಕೂಡ ಬರುತ್ತೆ. ಅದಕ್ಕಿಂತ ಮುಂಚೆ ಏನಿತ್ತು ಚಿತ್ರಗಳು, ಅದರಲ್ಲಿ ಕಥೆಗೆ ತುಂಬಾ ಪ್ರಾಧಾನ್ಯತೆಯನ್ನು ಕೊಡಲಾಗ್ತಾ ಇತ್ತು. ಕಥೆಯ ಜೊತೆ ಜೊತೆಗೆ ಆಕ್ಷನ್ ಬೇಕು, ರೊಮ್ಯಾನ್ಸ್ ಬೇಕು, ಕಾಮಿಡಿ ಬೇಕು, ಎಲ್ಲ ರೀತಿಯ ಸೀನ್ಸ್ ಬೇಕು ಅಂತ ಹೇಳಿ 70-80 ದಶಕದ ಚಿತ್ರಗಳಲ್ಲಿ ಈ ಎಲ್ಲ ವಿಚಾರಗಳು ಸೇರ್ಕೊಂಡಿದ್ದನ್ನು ನಾವು ನೋಡಬಹುದು. ಪ್ರಾದೇಶಿಕ ಚಿತ್ರಗಳು ಸಾಹಿತ್ಯಕ್ಕೆ ಹೆಚ್ಚು ಒತ್ತನ್ನು ನೀಡಿದ್ರೆ, ಬಾಲಿವುಡ್ ಚಿತ್ರಗಳು ಸಾಹಿತ್ಯದ ಜೊತೆ ಜೊತೆಗೆ ಆಕ್ಷನ್, ಕಾಮಿಡಿ ಎಲ್ಲದರ ಮೊರೆ ಹೋಗುತ್ತೆ. ಹೌದು, ಟೆಕ್ನಾಲಜಿ ಕೂಡ ಚೇಂಜ್ ಆಗುತ್ತೆ, ಹೊಸ ಐಡಿಯಾ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಮ್ಯೂಸಿಕ್ಕು, ಸೌಂಡು, ಡ್ಯಾನ್ಸು, ಲೈಟಿಂಗ್ಸು, ಕೊರಿಯೋಗ್ರಫಿ ಎಲ್ಲ ರೀತಿಯ ಟೆಕ್ನಿಕ್ಗಳನ್ನು ವಿವಿಧ ರೀತಿಯಲ್ಲಿ ವಿಭಿನ್ನತೆಯಲ್ಲಿ ಬಳಸ್ಕೊಂಡು ಹಿಂದಿನದಕ್ಕಿಂತ ತುಂಬ ಬೆಟರ್ ಆಗಿ ಚೇಂಜಸ್ನ ತಗೊಳ್ತಾರೆ ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಸೊ ಬಜೆಟರಿ ಫಿಲ್ಮ್ಸ್ ಇನ್ಕ್ರೀಸ್ ಆಗಿದ್ದನ್ನು ನಾವಿಲ್ಲಿ ನೋಡಬಹುದು. ಮಾಡ್ರನ್ ಸ್ಟುಡಿಯೋಸ್ ಬಂತು ಇದಕ್ಕೆ ಸಪೋರ್ಟ್ ಮಾಡೋದಕ್ಕೆ, ಫ್ಯೂಷನ್ ಮ್ಯೂಸಿಕ್ ಜಾಸ್ತಿ ಆಯಿತು, ಬೆಟರ್ ಟೆಕ್ನಾಲಜಿ ರೆಕಾರ್ಡಿಂಗ್ನಲ್ಲಿ ನಾವು ಕಂಡುಕೊಂಡ್ವಿ. ಅದೆಲ್ಲದರ ಜೊತೆಗೆ ಲೈಟಿಂಗ್ ಎಫೆಕ್ಟ್ ಇರ್ಬೋದು, ಸೌಂಡ್ ಇರ್ಬೋದು, ಒಟ್ಟಾರೆ ಒಂದು ಸ್ಕ್ರಿಪ್ಟ್ ಕ್ವಾಲಿಟಿ, ಜೊತೆಗೆ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡುವಂಥದ್ದು, ಸೊಸೈಟಿಗೆ ಒಂದು ಮೆಸೇಜ್ ಕೊಡುವಂಥದ್ದು, ಈ ಎಲ್ಲ ಅಂಶಗಳನ್ನು 70-80 ದಶಕದ ಚಿತ್ರಗಳಲ್ಲಿ ನಾವು ಕಾಣಬಹುದಾಯಿತು ಬಾಲಿವುಡ್ನಲ್ಲಿ ಅಂತ ಹೇಳಿ ಎನ್ ಆರ್ ಪ್ರಸಾದ್ ಅವರು ರಾಜಾಜಿ ನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಕಲೇಶ್ವರ್ ಕುಮಾರ್ ಶ್ರೀನಗರ ತುಮಕೂರಿನಿಂದ ಹೇಳ್ತಾ ಇದ್ದಾರೆ, ಅಕ್ಷರಶಃ 1980 ದಶಕದ ಬಾಲಿವುಡ್ ಸಂಗೀತದ ಇತಿಹಾಸದಲ್ಲಿ ಒಂದು ಸುವರ್ಣ ಕ್ರಾಂತಿಯನ್ನೇ ಮಾಡಿತು. ಶಾಸ್ತ್ರೀಯ ಜೊತೆಗೆ ಸಾಂಪ್ರದಾಯಿಕ ಶೈಲಿಯಲ್ಲಿದ್ದಂಥ ಹಿಂದಿ ಚಿತ್ರಗೀತೆಗಳು ಪಾಶ್ಚಾತ್ಯ ಶೈಲಿಯನ್ನು ಅಳವಡಿಸಿಕೊಂಡು ಆಧುನಿಕತೆಯ ರೂಪವನ್ನು ಪಡ್ಕೊಳ್ತು. ಆರ್ ಡಿ ಬರ್ಮನ್ ಅವರ ಆಗಮನದಿಂದ ಸಾಂಪ್ರದಾಯಿಕ ವಾದ್ಯಗಳಾದಂಥ ತಬಲಾ, ಸಿತಾರ್ ಜೊತೆಗೆ ಎಲೆಕ್ಟ್ರಿಕ್ ಗಿಟಾರ್ ಈ ಎಲ್ಲ ವಾದ್ಯಗಳನ್ನು ಕೂಡ ಅಳವಡಿಸ್ಕೊಂಡ್ರು. ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರು, ಕಲ್ಯಾಣ್ಜಿ ಆನಂದ್ಜಿ ಅವರು ಎಲ್ಲರೂ ಕೂಡ ಆಧುನಿಕ ಸಂಗೀತ ಪರಿಕರಗಳನ್ನು ಬಳಸ್ಕೊಂಡು 70-80 ದಶಕದ ಬಾಲಿವುಡ್ ಚಿತ್ರರಂಗದ ಸಂಗೀತವನ್ನು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋದರು. ಯುವ ಪೀಳಿಗೆಯನ್ನು ಹುಚ್ಚೆಬ್ಬಿಸಿ ಕುಣಿಯೋ ಹಾಗೆ ಅಂತಾರಲ್ಲ, ಹಾಗೆ ಮಾಡಿದ್ದು ಕೂಡ ಒಂದು ವಿಭಿನ್ನ ಕ್ರಾಂತಿ ಅಂತ ಹೇಳ್ಬೋದು ಅಂತ ಹೇಳ್ತಾ ಇದ್ದಾರೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಶಾಂತಚಾರ ಬಡಿಗೇರ ಹರಿಹರ ಕೊಕ್ನೂರಿನಿಂದ ಸಂದೇಶವನ್ನ ಕಳಿಸಿ ಕಾರ್ಯಕ್ರಮ ಚೆನ್ನಾಗಿದೆ. 70-80 ದಶಕದ ಚಿತ್ರರಂಗ ನೆನಪಿಸಿಕೊಂಡಾಗ ಬಾಲಿವುಡ್ ಚಿತ್ರಗಳಲ್ಲಿ ತಾಂತ್ರಿಕತೆ, ಸಂಗೀತ, ಕಥೆ, ಛಾಯಾಗ್ರಹಣ, ಅದ್ದೂರಿ ನಿರ್ಮಾಣದ ವಿಚಾರದಲ್ಲಿ ಬೇರೆ ಭಾಷೆಯ ಚಿತ್ರರಂಗಕ್ಕಿಂತ ತುಂಬಾನೇ ಮುಂದಿತ್ತು ಬಾಲಿವುಡ್. ಆ ಕಾಲದಲ್ಲಿ ಹೊಸ ಹೊಸ ತಾಂತ್ರಿಕ ಪ್ರಯೋಗಗಳನ್ನು ಅಳವಡಿಸಿಕೊಳ್ತು ಬಾಲಿವುಡ್ ಚಿತ್ರರಂಗ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಈ ಎಲ್ಲವನ್ನು ಅಳವಡಿಸಿಕೊಂಡಿದ್ದ ಕಾರಣಕ್ಕಾಗಿಯೇ 70-80 ದಶಕದ ಹಿಂದಿ ಚಿತ್ರಗಳು, ಹಿಂದಿ ಹಾಡುಗಳು ಇವತ್ತಿಗೂ ಜನಸೂರೆಗೊಳ್ಳೋದು.

70 80 ರ ದಶಕದ ಬಾಲಿವುಡ್ ಸಿನಿಮಾಗಳು ಶ್ರೀಮಂತಿಕೆಗೆ ಹೆಸರಾಗಿದ್ವು. ದೊಡ್ಡ ಸ್ಟುಡಿಯೋಗಳು, ಕಾಶ್ಮೀರದ ಹಿಮಪಾತದ ಲೊಕೇಶನ್ಗಳು, ಸ್ವಿಟ್ಜರ್ಲೆಂಡ್ನಲ್ಲಿ ಹಾಡಿನ ಚಿತ್ರೀಕರಣಗಳು ಬಾಲಿವುಡ್ನ ವಿಶೇಷತೆ. ಅದೇ ಗಮನ ಸೆಳೆಯುವಂಥದ್ದು. ಪ್ರಾದೇಶಿಕ ಚಿತ್ರಗಳು ಹೆಚ್ಚಾಗಿ ಸ್ಟುಡಿಯೋ ಸೆಟ್ಗಳಲ್ಲೋ ಸ್ಥಳೀಯ ತಾಣಗಳಲ್ಲೋ ಶೂಟ್ ಆಗ್ತಾ ಇತ್ತು. ಆದರೆ ಬಾಲಿವುಡ್ ಸಿನಿಮಾದಲ್ಲಿ ಕಾಣುವಂಥ ಆ ಐಷಾರಾಮಿ ಜೀವನ ಶೈಲಿ ಇದೆಯಲ್ಲ, ಅದೊಂಥರ ಜನಸಾಮಾನ್ಯರಿಗೆ ಏನೋ ಇದೋ ಕನಸಿನ ಲೋಕ ಏನೋ ಅನಿಸೋ ಹಾಗೆ ಬಾಲಿವುಡ್ ಚಿತ್ರರಂಗ ತನ್ನ ಸಿನಿಮಾಗಳನ್ನು ತಯಾರು ಮಾಡ್ತಾ ಇತ್ತು. ಎಸ್, ಸಂದೇಶವನ್ನು ಕಳಿಸಿ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ. ಎಸ್, ನಮಗೂ ಕೂಡ ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ ಅಂತ ಮೋಹನ್ ನಳಿನ ಅರಿಶಿನ ಕುಂಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಿಶೋರ್ ಕುಮಾರ್, ಲತಾ ಮಂಗೇಶ್ಕರ್ ಅವರು ಆರ್ ಡಿ ಬರ್ಮನ್ನು 80 ರ ದಶಕದ ಹಿಂದೆ ಸಿನಿಮಾ, ಕನ್ನಡ ಸಿನಿಮಾ ಎರಡೂ ಕೂಡ ಒಂದು ರೀತಿ ಖುಷಿ ಕೊಡುವಂಥದ್ದೇ. ಸ್ಟೋರಿ ಇರ್ಬೋದು, ಸಾಂಗ್ಸ್ ಇರ್ಬೋದು, ಸಿಕ್ಕಾಪಟ್ಟೆ ಖುಷಿ ಕೊಡುವಂಥದ್ದು, ಒಂದು ಲೆಕ್ಕದಲ್ಲಿ ಸವಿ ನೆನಪು ಅದು ಅಂತ ಹೇಳಿ ಸಂದೇಶವನ್ನು ಕಳಿಸಿರುವುದು ವೀರಪ್ಪ ಗುರಿಕಾರ್ ಮತ್ತು ಕುಟುಂಬದವರು ಗದಗ್ನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಎಸ್, ಖಂಡಿತವಾಗಿ ಕೂಡ

ಹಾಡು ಮಾತು ಎಲ್ಲವೂ ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಇವತ್ತಿನ ರೈನ್ಬೋ ರಿವರ್ಬ್ಸ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ಟುಡಿಯೋ ಕ್ಲಾಕ್ನಲ್ಲಿ ಸಮಯ ಆಗಿದೆ 12:53. ಹಾಡು ಮಾತು ಜೊತೆಗೆ ನಿಮ್ಮ ಸಂದೇಶ ಎಲ್ಲವೂ ಕೂಡ ನಿಮಗಿಷ್ಟವಾಯಿತು ಅಂತ ಭಾವಿಸ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ, ಇದು FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ನಮ್ಮ ಹೀಗಿದೋ ಎಫ್ಎಂ ರೇನ್ಬೋ ಇದೋ ಟ್ಯೂನ್ ಮಾಡಿದ್ದೀರಾ 101.3 ಕನ್ನಡ ಕಾಮನ ಬಿಲ್ಲು. ಎಸ್, ಸಮಯ ಆಗಿದೆ ಸ್ಟುಡಿಯೋ ಕ್ಲಾಕ್ ಅಲ್ಲಿ 1:20 ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ ಕಾಲ್ ಮಾಡಬಹುದು. ಸಂದೇಶದ ಮೂಲಕ ನಿಮ್ಮ ಮನೆಯ ಸ್ಪೆಷಲ್ ರುಚಿಯ ಬಗ್ಗೆ ನೀವು ಖಂಡಿತ ಎಕ್ಸ್ಪ್ಲೈನ್ ಮಾಡಬಹುದು. ಹಾಗಿದ್ರೆ ತಡ ಯಾಕೆ, ಕಾಲ್ ಮಾಡಿ 0802228126 ನಮ್ಮ ಸ್ಟುಡಿಯೋ ನಂಬರ್, 2228126 ನಮ್ಮ ನಂಬರ್. ಇಲ್ಲ ಕಾಲ್ ಮಾಡೋದಿಲ್ಲ, ಸಂದೇಶದ ಮೂಲಕ ಡೀಟೇಲ್ ಆಗಿ ಹೇಳ್ಬಿಡ್ತೀರಾ ಅನ್ನೋದಿದ್ರೆ 9480901013 ನಮ್ಮ ವಾಟ್ಸಪ್ ಸಂಖ್ಯೆ. ಟ್ಯೂನ್ ಮಾಡಿ, ಇದು ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಾನು ನಿಮ್ಮ ಆರ್ಜೆ ರಮ್ಯಾ.

ಎಲ್ಲವೂ ಚೆನ್ನಾಗಿರುತ್ತೆ. ಆದ್ರೆ ನಾವು ತಿನ್ನುವಂತ ಅಡಿಗೆಲಿ ಏನಾದ್ರೂ ಒಂದ್ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಒಂದ್ ಕ್ಷಣ ಯಾವ್ದು ಚೆನ್ನಾಗಿಲ್ವೇನೋ ಅಂತ ಅನ್ನೋ ಹಾಗೆ ಅನ್ನಿಸ್ಬಿಡೋದಂತೂ ನಿಜ. ಇಲ್ಲೊಬ್ರು ಸಂದೇಶ ಕಳಿಸಿ ಹೇಳ್ತಾ ಇದಾರೆ, ಮಶ್ರೂಮ್ ಗ್ರೇವಿ ಮಾಡೋದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ. ಚಪಾತಿ, ಪೂರಿ, ರೊಟ್ಟಿ, ಅನ್ನದ ಜೊತೆ ಸವಿಯೋದಕ್ಕೆ ಅತ್ಯುತ್ತಮವಾದಂತ ಡಿಶ್ ಅದು. ಸೊ ಸುಲಭವಾಗಿ ರುಚಿಕರವಾಗಿ ಮಾಡ್ಕೋಬಹುದು ಇದನ್ನ ಅಂತ ಹೇಳಿದರೆ, ಏನೆಲ್ಲ ಪದಾರ್ಥಗಳು ಬೇಕು? ಮಶ್ರೂಮ್, ಅಣಬೆ, 200 ಗ್ರಾಂ ಮಶ್ರೂಮ್ ತಗೊಳ್ಳಿ, ತೊಳೆದು ಕಟ್ ಮಾಡಿರ್ಬೇಕು. ಈರುಳ್ಳಿ ಸಣ್ಣಗೆ ಹಚ್ಚಿರ್ಬೇಕು, ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿರ್ಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ ಇರಬೇಕು, ಎಣ್ಣೆ ಬೆಣ್ಣೆ ಯಾವ್ದಾದ್ರೂ ಸರಿ, 2-3 ಚಮಚದಷ್ಟಿದ್ರೆ ಸರಿ. ಇನ್ನು ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಮಸಾಲೆ ಪುಡಿ, ಜೀರಿಗೆ ಪುಡಿ ಎಲ್ಲವೂ ಬೇಕು. ಸ್ವಲ್ಪ ಒಗ್ಗರಣೆಗೆ ಜೀರಿಗೆ, ಕಸೂರಿ ಮೇತಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ನೀರು ಎಲ್ಲವೂ ಬೇಕಾದಂತ ಪದಾರ್ಥಗಳು. ಹೇಗೆ ಮಾಡೋದು? ಮೊದಲಿಗೆ ಒಂದು ಪ್ಯಾನ್ನಲ್ಲಿ ಎಣ್ಣೆ ಅಥವಾ ಬೆಣ್ಣೆನ ಬಿಸಿ ಮಾಡಿ ಜೀರಿಗೆ ಹಾಕಿ ಸಿಡಿಸ್ಬೇಕಂತೆ. ಆಮೇಲೆ ಈರುಳ್ಳಿ ಹಾಕ್ಬಿಟ್ಟು ಸಣ್ಣಗೆ ಹಚ್ಚಿದ ಈರುಳ್ಳಿನ ಫ್ರೈ ಮಾಡ್ಕೋಬೇಕಂತೆ. ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಹುರಿಬೇಕಂತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚದಷ್ಟು ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕಂತೆ. ಟೊಮೆಟೊ ಸೇರಿಸಿ ಟೊಮೆಟೊ ಪೇಸ್ಟ್ನ ಪ್ಯೂರಿನ ಹಾಕಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದಾದ ನಂತರ ಏನೆಲ್ಲ ಮಸಾಲೆ ಪುಡಿಗಳು ಹೇಳಿದ್ವಿ ಆ ಎಲ್ಲ ಪುಡಿಗಳನ್ನು ಸೇರಿಸಿ ಕೈಯಾಡಿಸ್ಬೇಕು. ಚೆನ್ನಾಗಿ ಬೇಯಿಸಿದ ಮೇಲೆ ಮಶ್ರೂಮ್ನ ಹಾಕ್ಕೊಂಡು ಕತ್ತರಿಸಿ ಅದರೊಳಗೆ ಸೇರಿಸ್ಬಿಟ್ರೆ ಆಹಾ, ಸವಿಯೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಗೊತ್ತಲ್ಲ, ಉಪ್ಪು ಹಾಕೋದನ್ನು ಮರಿಬಾರ್ದು. ರುಚಿಗೆಷ್ಟು ಬೇಕು ಅಷ್ಟು ಉಪ್ಪನ್ನು ನೀವೇ ಸೇರಿಸಬೇಕು. ಸೊ ಅಂತಿಮವಾಗಿ ಬಿಸಿ ಬಿಸಿ ಮಶ್ರೂಮ್ ಗ್ರೇವಿಗೆ ಒಂದು ಸ್ವಲ್ಪ ಕಸೂರಿ ಮೇತಿನ ಬೆರೆಸಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಆಹಾ, ಸವಿಯೋದಕ್ಕೆ ಸಿದ್ಧ ಅಂತ ಹೇಳಿ ಕಿಶನ್ ರಶನ್ ಶುಭರಾಣಿ ಹನುಮಂತೇಗೌಡರು ಹಾಡ್ಲಿ ಮಳವಳ್ಳಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಸೊ ಪೆಪ್ಪರ್ ಅವಲಕ್ಕಿ ಉಪ್ಪುಗರಿ ಅಂತ ಹೇಳಿ ಒಂದು ರೆಸಿಪಿನ ಕಳಿಸ್ಕೊಟ್ಟಿದ್ದಾರೆ. ಯಾರಿದು ರೆಸಿಪಿ ಕಳಿಸಿರೋದು? ಸುಮಿತ್ರ ಅವರು ಸಂತೂರ್ನಿಂದ ಕಳಿಸಿದ್ದಾರೆ. ಸೊ ಪೇಪರ್ ಅವಲಕ್ಕಿ ಉಪ್ಪುಗಾರಿ ಅಂತ ಇದು. ಪೇಪರ್ ಅವಲಕ್ಕಿ, ಹಸಿಮೆಣಸು ಬೇಕು, ಕೊತ್ತಂಬರಿ ಸೊಪ್ಪು, ಆನಿಯನ್ನು, ಜೊತೆಗೆ ಆಯಿಲ್ ಬೇಕು ಒಗ್ಗರಣೆಗೆ. ಆಯಿಲ್ ಬೇಕು, ಕೊಕೊನಟ್ ಅದು ಹುರಿದಿರ್ತಾರಲ್ಲ, ಆ ಹುರಿದಿರೋ ಅಂಥ ಕಡಲೆಕಾಯಿ ಬೀಜ. ಸೊ ಇದೆಲ್ಲವನ್ನು ಇಟ್ಕೊಂಡು ಹೇಗೆ ಮಾಡೋದು ಅಂತ ಹೇಳಿದ್ರೆ, ಒಗ್ಗರಣೆಗೆ ಹಸಿಮೆಣಸು ಹಾಕಿ ಅದಕ್ಕೆ ಸ್ವಲ್ಪ ರಸಂ ಪೌಡರ್ನ ಬೆರೆಸಿ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಇರುತ್ತೆ. ಸೊ ಅವಲಕ್ಕಿನ ನಾವು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಒಗ್ಗರಣೆಗೆ ಅವಲಕ್ಕಿನ ಮಿಕ್ಸ್ ಮಾಡಿದ್ರೆ ಸವಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಸುಮಿತ್ರ ಅವರು ಸಂಡೂರ್ನಿಂದ ಹೇಳ್ತಾ ಇದ್ದಾರೆ. 2-2 ರೆಸಿಪಿ ಡಬಲ್ ಧಮಾಕ ಅನ್ನೋ ಹಾಗೆ ನಿಮಗೆ ಇವತ್ತು ಸಿಕ್ಬಿಟ್ಟಿದೆ. ಹಾಗಿದ್ರೆ ಟ್ರೈ ಮಾಡಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಪಿಎಂ ಸೇತು ಯೋಜನೆಗೆ ಇಂದಿಗೆ ಒಂದು ವರ್ಷ ಪೂರ್ಣ. ಸರ್ಕಾರಿ ಐಟಿಐಗಳ ಆಧುನೀಕರಣ ಪ್ರಧಾನ ಗುರಿ. ಇಸ್ರೇಲ್ ಸ್ವಾತಂತ್ರ್ಯ ದಿನದಂದು ಜ್ಯೋತಿ ಬೆಳಗಿಸಲು ಪ್ರಧಾನಿ ನರೇಂದ್ರ ಮೋದಿ. ಕ್ಯಾಪ್ಟನ್ ಸ್ಮಿತ್ಗೆ ಪ್ರಧಾನಿ ಬೆಂಜಮಿನ್ ಆಹ್ವಾನ. ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನ ಗೆದ್ದು ತಾಯ್ನಾಡಿಗೆ ಮರಳಿದ ಭಾರತ ಮಹಿಳಾ ಹಾಕಿ ತಂಡಕ್ಕೆ ಬೆಂಗಳೂರಿನಲ್ಲಿ ಭವ್ಯ ಸ್ವಾಗತ. ಹಾಗೂ 20ನೇ ಏಷ್ಯನ್ ಕ್ರೀಡಾಕೂಟಕ್ಕೆ ಇಂದು ವರ್ಣರಂಜಿತ ತೆರೆ. 21 ಚಿನ್ನ ಸೇರಿ 85 ಪದಕಗಳನ್ನು ಗೆದ್ದ ಭಾರತಕ್ಕೆ 4ನೇ ಸ್ಥಾನ. ವಾರ್ತೆಗಳ ವಿವರ. ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ಪ್ರಧಾನಮಂತ್ರಿ ಕೌಶಲ್ಯ ಮತ್ತು ಉದ್ಯೋಗಾರ್ಹತೆ ಪರಿವರ್ತನೆ ಯೋಜನೆ ಪಿಎಂ ಸೇತುಗೆ ಇಂದು ಒಂದು ವರ್ಷ ಪೂರ್ಣಗೊಂಡಿದೆ. ಕಳೆದ ವರ್ಷ ಅಕ್ಟೋಬರ್ 4ರಂದು ಈ ಯೋಜನೆಯನ್ನು ಆರಂಭಿಸಲಾಗಿತ್ತು. ಕೈಗಾರಿಕೆ ಆಧಾರಿತ ಆಡಳಿತವನ್ನು ಬಲಪಡಿಸುವುದು, ತರಬೇತಿ ಮೂಲಸೌಕರ್ಯವನ್ನು ಉನ್ನತೀಕರಿಸುವುದು ಹಾಗೂ ಬದಲಾಗುತ್ತಿರುವ ಉದ್ಯೋಗ ಮಾರುಕಟ್ಟೆಯ ಅಗತ್ಯಗಳಿಗೆ ಅನುಗುಣವಾಗಿ ಬೇಡಿಕೆ ಆಧಾರಿತ ಕೋರ್ಸ್ಗಳನ್ನು ಉತ್ತೇಜಿಸುವುದು ಯೋಜನೆಯ ಉದ್ದೇಶವಾಗಿದೆ. ದೇಶದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ಆಧುನಿಕ ಮತ್ತು ಕೈಗಾರಿಕಾ ಅಗತ್ಯಗಳಿಗೆ ಹೊಂದಿಕೊಳ್ಳುವ ತರಬೇತಿ ಸಂಸ್ಥೆಗಳಾಗಿ ಪರಿವರ್ತಿಸುವ ಮೂಲಕ ವೃತ್ತಿಪರ ತರಬೇತಿಯ ಗುಣಮಟ್ಟ ಮತ್ತು ಪ್ರಸ್ತುತತೆಯನ್ನು ಹೆಚ್ಚಿಸುವ ಗುರಿಯನ್ನು ಪಿಎಂ ಸೇತು ಹೊಂದಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಇಸ್ರೇಲ್ನ ಮುಂಬರುವ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವಿದ್ಯುಕ್ತ ಜ್ಯೋತಿಯನ್ನು ಬೆಳಗಿಸಲು ಭಾರತೀಯ ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಹ್ವಾನಿಸಿದ್ದಾರೆ. ಕ್ಯಾಪ್ಟನ್ ಮಚ್ಚರ್ ಅವರೊಂದಿಗಿನ ದೂರವಾಣಿ ಸಂಭಾಷಣೆಯಲ್ಲಿ ನೆತನ್ಯಾಹು ಭಾರತೀಯ ಪೈಲಟ್ ಅವರನ್ನು ಭಾರತ, ಇಸ್ರೇಲ್ ಮತ್ತು ವಿಶ್ವದ ಹೀರೋ ಎಂದು ಶ್ಲಾಘಿಸಿದ್ದಾರೆ. ಕ್ಯಾಪ್ಟನ್ ಮಚ್ಚರ್ ಶೀಘ್ರ ಮತ್ತು ಸಂಪೂರ್ಣ ಚೇತರಿಸಿಕೊಳ್ಳಲಿ ಎಂದು ಅವರು ಹಾರೈಸಿದ್ದು ಪೈಲಟ್ ಕುಟುಂಬಕ್ಕೆ ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಅಮರ ಹುತಾತ್ಮ ಸುಬ್ರಹ್ಮಣ್ಯ ಶಿವ ಅವರ ಜಯಂತಿಯಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಂಚಿಕೊಂಡಿರುವ ಉಪರಾಷ್ಟಪತಿ, ಸುಬ್ರಹ್ಮಣ್ಯ ಶಿವ ಅವರು ತಮಿಳುನಾಡಿನ ಮೂಲೆ ಮೂಲೆಯಲ್ಲೂ ವಂದೇ ಮಾತರಂ ಎಂಬ ಸ್ವಾತಂತ್ರ್ಯದ ಜಯಘೋಷವನ್ನು ಪ್ರತಿಧ್ವನಿಸುವಂತೆ ಮಾಡಿದರು ಹಾಗೂ ಜನರ ಮನಸ್ಸಿನಲ್ಲಿ ದೇಶಪ್ರೇಮ ಮತ್ತು ಸ್ವಾತಂತ್ರ್ಯದ ಹಂಬಲವನ್ನು ಜಾಗೃತಗೊಳಿಸಿದರು ಎಂದು ಸ್ಮರಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಸ್ವಾತಂತ್ರ್ಯ ಹೋರಾಟಗಾರ

0: ಶ್ಯಾಮ್ಜಿ ಕೃಷ್ಣ ವರ್ಮ ಅವರ ಜಯಂತಿಯಂದು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಈ ಸಂಬಂಧ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಉಪರಾಷ್ಟ್ರಪತಿ, ಭಾರತದ ಸ್ವಾತಂತ್ರ್ಯಕ್ಕಾಗಿ ಅವರ ಅಚಲ ಬದ್ಧತೆ, ನಿರ್ಭೀತ ಮನೋಭಾವ ಹಾಗೂ ವಿದೇಶಗಳಲ್ಲಿದ್ದ ಭಾರತೀಯರಲ್ಲಿ ಕ್ರಾಂತಿಕಾರಿ ರಾಷ್ಟೀಯತೆಯನ್ನು ಪ್ರೇರೇಪಿಸುವ ಮತ್ತು ಬೆಳೆಸುವಲ್ಲಿ ಅವರ ಪ್ರವರ್ತಕ ಪ್ರಯತ್ನಗಳು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಶಾಶ್ವತ ಭಾಗವಾಗಿ ಉಳಿದಿವೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಶ್ಯಾಮ್ಜಿ ಕೃಷ್ಣ ವರ್ಮ ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟಿದ್ದರು. ಮಾತೃಭೂಮಿಯ ಗೌರವವನ್ನು ರಕ್ಷಿಸುವಲ್ಲಿ ಅವರ ಧೈರ್ಯ ಮತ್ತು ಭಕ್ತಿಯನ್ನು ದೇಶವು ಎಂದಿಗೂ ನೆನಪಿಸಿಕೊಳ್ಳುತ್ತದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಈಶಾನ್ಯ ರಾಜ್ಯಗಳ ಪ್ರಗತಿ ಕುರಿತ ಒಂದು ವರದಿ ಇಲ್ಲಿದೆ. ದೇಶದ ಈಶಾನ್ಯ ಭಾಗದ ಅಭಿವೃದ್ಧಿಗೆ ಭೌಗೋಳಿಕ ಅಂತರವೇ ಅಡ್ಡಿಯಾಗಿರಲಿಲ್ಲ. ಹಲವು ದಶಕಗಳ ಕಾಲ ದೂರದ ನೆಪವೊಡ್ಡಿ ಈ ಪ್ರದೇಶವನ್ನು ಅಭಿವೃದ್ಧಿಯಿಂದ ದೂರವಿಡಲಾಗಿತ್ತು. ಸ್ವಾತಂತ್ರ್ಯಾನಂತರ 6 ದಶಕಗಳವರೆಗೆ ಈಶಾನ್ಯ ಭಾಗದ ಹಲವು ರಾಜ್ಯ ರಾಜಧಾನಿಗಳಿಗೆ ರೈಲು ಸಂಪರ್ಕವೇ ಇರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಹಂತ ಹಂತವಾಗಿ ಬದಲಾವಣೆ ತರಲಾಗಿದೆ. ಅಗಲಗೇಜ್ ರೈಲು ಮಾರ್ಗಗಳು ಅಗರ್ತಲಾ ಮತ್ತು ನಹರ್ಲಾಗುನ್ ವರೆಗೆ ತಲುಪಿವೆ. 2025 ಸೆಪ್ಟೆಂಬರ್ನಲ್ಲಿ ಬೈರಾಬಿ ಸೈರಾಂಗ್ ರೈಲು ಮಾರ್ಗ ಪೂರ್ಣಗೊಂಡು ಐಜ್ವಾಲ್ಗೂ ರೈಲು ಸಂಪರ್ಕ ದೊರೆತಿದ್ದು, ಮಿಜೋರಾಂನಲ್ಲಿ ಮೊದಲ ಬಾರಿಗೆ ರೈಲು ಸಂಚಾರ ಆರಂಭವಾಗಿದೆ. ಈಶಾನ್ಯ ರಾಜ್ಯಗಳು ಇದೀಗ ದೇಶದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶಗಳಲ್ಲೊಂದಾಗಿವೆ. ಜಮ್ಮು ಕಾಶ್ಮೀರದಲ್ಲೂ ಉಧಂಪುರ ಶ್ರೀನಗರ ಬಾರಾಮುಲ್ಲಾ ರೈಲು ಮಾರ್ಗ 28 ವರ್ಷಗಳ ನಿರ್ಮಾಣದ ಬಳಿಕ 2025 ಜೂನ್ನಲ್ಲಿ ಸಂಚಾರಕ್ಕೆ ಮುಕ್ತವಾಗಿದೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾದ ಚಿನಾಬ್ ಸೇತುವೆಯನ್ನು ಒಳಗೊಂಡಿರುವ ಈ ಮಾರ್ಗದಲ್ಲಿ ಚಳಿಗಾಲದಲ್ಲೂ ರೈಲು ಸಂಚಾರ ಮುಂದುವರಿಯುತ್ತಿದೆ. ತಲುಪಲು ಕಷ್ಟವಾಗಿದ್ದ ಪ್ರದೇಶಗಳು ಈಗ ಸುಲಭವಾಗಿ ತಲುಪಬಹುದಾದ ಸ್ಥಳಗಳಾಗಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ವಿವಿಧ ಸಚಿವಾಲಯಗಳಿಗೆ ಸಂಬಂಧಿಸಿದ ಹಲವಾರು ಸಂಸದೀಯ ಸಮಿತಿಗಳನ್ನು ಪುನರ್ರಚಿಸಿದ್ದಾರೆ. ಲೋಕಸಭೆಯ 21 ಸದಸ್ಯರು ಮತ್ತು ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡ ಹಣಕಾಸು ಸಮಿತಿಯ ಅಧ್ಯಕ್ಷರಾಗಿ ಬಿಜೆಪಿ ಸಂಸದ ಭರ್ತೃಹರಿ ಮಹತಾಬ್ ಅವರನ್ನು ನೇಮಿಸಲಾಗಿದೆ. ಬಿರ್ಲಾ ಅವರು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರನ್ನು ವಿದೇಶಾಂಗ ವ್ಯವಹಾರಗಳ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ. ಇದರಲ್ಲಿ ಕೆಳಮನೆಯಿಂದ 21 ಸದಸ್ಯರು ಮತ್ತು ಮೇಲ್ಮನೆಯಿಂದ 10 ಸದಸ್ಯರು ಇದ್ದಾರೆ. ರೈಲ್ವೆ ಸಮಿತಿಯ ನೇತೃತ್ವವನ್ನು ಬಿಜೆಪಿ ಸಂಸದ ಸುಧೀರ್ ಗುಪ್ತಾ ವಹಿಸಲಿದ್ದಾರೆ. ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಮಿತಿಯ ಅಧ್ಯಕ್ಷರಾಗಿ ಬಿರ್ಲಾ ಅವರು ಲೋಕಸಭಾ ಸಂಸದ ಡಾ ಕಾಕೋಲಿ ಘೋಷ್ ದಸ್ತಿದಾರ್ ಅವರನ್ನು ನೇಮಿಸಿದ್ದಾರೆ. ನೀತಿ ಆಯೋಗದ ಸದಸ್ಯ ರಾಜೀವ್ ಗೌಬಾ ವೇಗವಾಗಿ ಬದಲಾಗುತ್ತಿರುವ ಭೌಗೋಳಿಕ, ರಾಜಕೀಯ, ತಾಂತ್ರಿಕ ಮತ್ತು ಆರ್ಥಿಕ ಪರಿಸರದ ಜೊತೆಗೆ ನಿಯಂತ್ರಕ ಚೌಕಟ್ಟುಗಳು ವಿಕಸನಗೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದ್ದಾರೆ. ನೀತಿ ನಿರೂಪಕರ ಮುಂದಿರುವ ಸವಾಲು ನಿಯಂತ್ರಣ ಮತ್ತು ಬೆಳವಣಿಗೆಯ ನಡುವೆ ಆಯ್ಕೆ ಮಾಡುವುದಲ್ಲ, ಬದಲಿಗೆ ನಾವೀನ್ಯತೆ, ಸ್ಪರ್ಧೆ ಮತ್ತು ಹೂಡಿಕೆಯನ್ನು ಬೆಂಬಲಿಸುವಾಗ ಅಪಾಯಗಳನ್ನು ನಿರ್ವಹಿಸುವ ನಿಯಮಗಳನ್ನು ಅಭಿವೃದ್ಧಿಪಡಿಸುವುದು ಎಂದು ಅವರು ಒತ್ತಿ ಹೇಳಿದರು. ಜಪಾನ್ನಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ಐತಿಹಾಸಿಕ ಚಿನ್ನದ ಪದಕ ಗೆದ್ದು ತಾಯ್ನಾಡಿಗೆ ಮರಳಿದ ಭಾರತೀಯ ಮಹಿಳಾ ಹಾಕಿ ತಂಡದ ಸದಸ್ಯರಿಗೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವಿಜೃಂಭಣೆಯ ಹಾಗೂ ಭಾವಪೂರ್ಣ ಸ್ವಾಗತ ಕೋರಲಾಯಿತು. ಭಾರತೀಯ ಮಹಿಳಾ ಹಾಕಿ ತಂಡವು ಬರೋಬ್ಬರಿ 44 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಏಷ್ಯನ್ ಗೇಮ್ಸ್ನಲ್ಲಿ ದೇಶಕ್ಕೆ ಚಿನ್ನದ ಪದಕ ತಂದುಕೊಟ್ಟು ಹೊಸ ಇತಿಹಾಸ ಬರೆದಿದೆ. ತಂಡದ ಆಟಗಾರ್ತಿಯರು ಸಾಯಿ ಬೆಂಗಳೂರು ಕೇಂದ್ರದಲ್ಲಿಯೇ ಸುದೀರ್ಘ ತರಬೇತಿ ಪಡೆದಿದ್ದರು. ಏಷ್ಯನ್

ಗೇಮ್ಸ್ನ ಯಶಸ್ವಿ ಅಭಿಯಾನದ ನಂತರ ಆಟಗಾರ್ತಿಯರು ಕೆಲ ದಿನಗಳ ಮಟ್ಟಿಗೆ ತಮ್ಮ ಸ್ವಂತ ರಾಜ್ಯಗಳಿಗೆ ತೆರಳಿ ಕುಟುಂಬಸ್ಥರನ್ನು ಭೇಟಿ ಮಾಡಲಿದ್ದಾರೆ. ಮುಂದಿನ ಅಂತಾರಾಷ್ಟೀಯ ಪಂದ್ಯಾವಳಿಗಳಿಗೆ ಆಟಗಾರ್ತಿಯರನ್ನು ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಸಣ್ಣ ವಿರಾಮದ ಬಳಿಕ ಸಾಯಿ ಬೆಂಗಳೂರು ಕೇಂದ್ರದಲ್ಲಿ ರಾಷ್ಟೀಯ ತರಬೇತಿ ಶಿಬಿರವನ್ನು ಪುನಾರಂಭಿಸಲಾಗುವುದು ಎಂದು ಪ್ರಾಧಿಕಾರ ತಿಳಿಸಿದೆ. 2026 ಐಚಿ ನಗೋಯಾ ಏಷ್ಯನ್ ಗೇಮ್ಸ್ ಇಂದು ಮುಕ್ತಾಯಗೊಳ್ಳಲಿದ್ದು, ಎರಡು ವಾರಗಳಿಂದ ಹೆಚ್ಚು ರೋಮಾಂಚಕಾರಿ ಕ್ರೀಡಾ ಉತ್ಸವಕ್ಕೆ ತೆರೆ ಬೀಳಲಿದೆ. ಸಮಾರೋಪ ಸಮಾರಂಭವು ಜಪಾನ್ನ ನಗೋಯಾ ಸಿಟಿ ಮಿಜುಹೋ ಪಾರ್ಕ್ ಅಥ್ಲೆಟಿಕ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಸಮಾರೋಪ ಸಮಾರಂಭವು ಭಾರತೀಯ ಕಾಲಮಾನ ಸಂಜೆ 6 ಗಂಟೆಗೆ ಪ್ರಾರಂಭವಾಗಲಿದೆ. ಭಾರತವು ಈ ವರ್ಷದ ಕ್ರೀಡಾಕೂಟದಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದು 21 ಚಿನ್ನ, 27 ಬೆಳ್ಳಿ ಮತ್ತು 37 ಕಂಚು ಸೇರಿದಂತೆ ಒಟ್ಟು 85 ಪದಕಗಳೊಂದಿಗೆ ಒಟ್ಟಾರೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನವನ್ನು ಗಳಿಸಿದೆ. ಚೀನಾ, ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಕ್ರಮವಾಗಿ ಮೊದಲ 3 ಸ್ಥಾನ ಗಳಿಸಿವೆ. ಸಮಾರೋಪ ಸಮಾರಂಭಕ್ಕೆ ಭಾರತದ ಮಹಿಳಾ ಧ್ವಜಧಾರಿ ಶೂಟಿಂಗ್ ಸ್ಟಾರ್ ನೀರು ಧಂಡಾ ಎಂದು ದೃಢಪಡಿಸಲಾಗಿದೆ. ಅವರು ನಗೋಯಾದಲ್ಲಿ ಹೆಮ್ಮೆಯಿಂದ ತ್ರಿವರ್ಣ ಧ್ವಜವನ್ನು ಹಿಡಿದು ತಂಡವನ್ನು ಮುನ್ನಡೆಸಲಿದ್ದಾರೆ. ಸಮಾರಂಭವು ಕ್ರೀಡಾಪಟುಗಳ ಮೆರವಣಿಗೆ ಮತ್ತು ಕ್ರೀಡಾಕೂಟದ ಔಪಚಾರಿಕ ಸಮಾರೋಪ ಸೇರಿದಂತೆ ಸಾಂಪ್ರದಾಯಿಕ ಸಮಾರೋಪ ಪ್ರಕ್ರಿಯೆಗಳನ್ನು ಒಳಗೊಂಡಿರುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿಎಂ ಸೇತು ಯೋಜನೆಗೆ ಇಂದಿಗೆ 1 ವರ್ಷ ಪೂರ್ಣ. ಸರ್ಕಾರಿ ಐಟಿಐಗಳ ಆಧುನೀಕರಣ ಪ್ರಧಾನ ಗುರಿ. ಇಸ್ರೇಲ್ ಸ್ವಾತಂತ್ರ್ಯ ದಿನದಂದು ಜ್ಯೋತಿ ಬೆಳಗಿಸಲು ಪ್ರಧಾನಿ ನರೇಂದ್ರ ಮೋದಿ. ಕ್ಯಾಪ್ಟನ್ ಸ್ಮಿತ್ಗೆ ಪ್ರಧಾನಿ ಬೆಂಜಮಿನ್ ಆಹ್ವಾನ. ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನ ಗೆದ್ದು ತಾಯ್ನಾಡಿಗೆ ಮರಳಿದ ಭಾರತ ಮಹಿಳಾ ಹಾಕಿ ತಂಡಕ್ಕೆ ಬೆಂಗಳೂರಿನಲ್ಲಿ ಭವ್ಯ ಸ್ವಾಗತ. ಹಾಗೂ 20ನೇ ಏಷ್ಯನ್ ಕ್ರೀಡಾಕೂಟಕ್ಕೆ ಇಂದು ವರ್ಣರಂಜಿತ ತೆರೆ. 21 ಚಿನ್ನ ಸೇರಿ 85 ಪದಕಗಳನ್ನು ಗೆದ್ದ ಭಾರತಕ್ಕೆ 4ನೇ ಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಸಮಯ 1:20:15. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದಾರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ರಾಮ ಕಾರ್ಮುಕ ಕೃಷ್ಣ ಯುಕ್ತಿ ಗೌತಮ ಕರುಣೆ ಭೂಮಿ ಭಾರವನಿಳುಹೆ ಸಾಲದಾಗಿರಲು. ರಾಮ ಕಾರ್ಮುಕ ಕೃಷ್ಣ ಯುಕ್ತಿ ಗೌತಮ ಕರುಣೆ ಭೂಮಿ ಭಾರವನಿಳುಹೆ ಸಾಲದಾಗಿರಲು. ಸಾಮಾನ್ಯರೆನಿತು ತಾಂ ಪೆಣಗಿದೊಡ ಮೀನಹುದು ಕ್ಷೇಮವೆಂದು ಮೃಗ್ಯ ಮಂಕುತಿಮ್ಮ. ಸಾಮಾನ್ಯರೆನಿತು ತಾಂ ಪೆಣಗಿದೊಡ ಮೀನಹುದು ಕ್ಷೇಮವೆಂದು ಮೃಗ್ಯ ಮಂಕುತಿಮ್ಮ.

ಕ್ಷೇಮವೆಂಬುದೇ ಮೃಗ್ಯ ಅಂತ. ಅಂದರೆ ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲ ಚೆನ್ನಾಗಿರಲಿ, ಎಷ್ಟು ವಾಸ್ತವಿಕವಾಗಿ ಯೋಚನೆ ಮಾಡ್ತಾರೆ ನೋಡಿ. ಎಲ್ಲ ಮಾಡಿಬಿಟ್ಟು ಎಲ್ಲ ಚೆನ್ನಾಗೋಯ್ತು ಅಂತ ಹೇಳೋದಲ್ಲ, ಅದು ಬಹಳ ಕಷ್ಟ, ಅದು ಮರೀಚಿಕೆ ಇದ್ದ ಹಾಗೆ. ಯಾಕೆ? ರಾಮ ಕಾರ್ಮುಕ ಕೃಷ್ಣಯುಕ್ತಿ ಗೌತಮ.

ಕುಮ ಕರುಣೆ ಎಲ್ಲವನ್ನು ಸೇರಿಸಿ ಹೇಳ್ತಾ ಹೋಗಿದ್ದಾರೆ. ಇವರೆಲ್ಲ ಇದನ್ನ ಆಡೇ ಇದು ಅವರೆಲ್ಲ ಈ ಭೂಮಿ ಭಾರ ಇಳಲಿಕ್ಕೆ ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ, ಕೆಲಸ ಮಾಡಿದ್ದಾರೆ. ಅಷ್ಟೆಲ್ಲ ಇರುವಾಗ ನಾವೇನು ಮಾಡಕ್ಕೆ ಸಾಧ್ಯ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ. ಕೃಷ್ಣ ಹೇಳಿದ್ದಾನೆ ಅರ್ಜುನನಿಗೆ, ಭಗವಂತನ ಅವತಾರಗಳು ಭೂಲೋಕದಲ್ಲಿ ಜನ್ಮ ತಳೆದ ತ್ರೇತಾಯುಗದ ರಾಮ ಅವನ ಬಿಲ್ಲು, ದ್ವಾಪರ ಯುಗದ ಕೃಷ್ಣ ಅವನ ಯುಕ್ತಿ, ಕಲಿಯುಗದ ಭಗವಾನ್ ಬುದ್ಧ ಅವನ ಕರುಣೆ, ಇವರೆಲ್ಲ ಭೂಮಿ ಮೇಲಿರ್ತಕ್ಕಂಥ ಪಾಪವನ್ನು ತೊಳಲಿಕ್ಕೆ ಪ್ರಯತ್ನಿಸಿ ಅಲ್ಪ ಸ್ವಲ್ಪ ಯಶಸ್ಸಿಗೆ ಬಳಸಿದ್ದಾರೆ. ಆದರೆ ವಿಫಲರೂ ಆಗಿದ್ದಾರೆ. ಹಾಗಿರುವಾಗ ಸಾಮಾನ್ಯರಾಗಿರ್ತಕ್ಕಂಥ ನಾವು ಏನ್ ತಾನ ಮಾಡಕ್ ಸಾಧ್ಯ? ಎಷ್ಟು ಹೆಣಗಾಡಿದ್ರೂ ಕೂಡ ಧರ್ಮವನ್ನ ಪುನಃ ಹಿಂದಿನ ಸ್ಥಿತಿಯಲ್ಲಿ ಸ್ಥಾಪಿಸಲು ಸಾಧ್ಯ ಆದೀತೆ? ಎಲ್ಲರೂ ಕ್ಷೇಮವಾಗಿರಲಿ, ಸುಖ ಶಾಂತಿ ನೆಮ್ಮದಿ ಒಳ್ಳೆಯದಾಗಿರಲಿ ಅಂತ ಹಾರೈಸಬಹುದೇ ಹೊರತು ಹಾಗಾಗಲಿ ಸಾಧ್ಯ ಇಲ್ಲ. ಎಷ್ಟೊಂದು ಸಲ ಹೇಳ್ತೀವಿ, ಹೊಸ ವರ್ಷ ಬಂದ ತಕ್ಷಣ ವಿಶ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಬಿಟ್ಟಿರ್ತೀವಿ. ಕೇಳ ಮೂರ್ನಾಲ್ಕು ತಿಂಗಳಲ್ಲಿ ಏನೋ ಅಧ್ವಾನಗಳಾಗಿರುತ್ತೆ ಅವ್ರ ಮನೆಯಲ್ಲಿ. ಅವ್ನು ಜ್ಞಾಪಿಸಿ, ಹೋದ ವರ್ಷ ಹೇಳಿದ್ನಲ್ಲಪ್ಪ ಏನಾಯ್ತು, ಅಯ್ಯೋ ಗ್ರಹಚಾರ ಯಾಕಾರ ಹೇಳಿದ್ವಿ, ಏನೇನೋ ಆಗೋಯ್ತು, ಆಗಬಾರ್ದೆಲ್ಲ ಆಗೋಯ್ತು ನಮ್ಮ ಮನೆಯಲ್ಲಿ ಅಂತಾನೆ. ಅಂದ್ರೆ ನಾವು ಹೇಳ್ಬೋದಷ್ಟೇ ಹೊರತು ಅದು ಆಗುವುದೇ ಬೇರೆ. ಸಾಮಾನ್ಯ ಈ ಪ್ರಯಾಣದ್ರು ಕೂಡ ಲೋಕಕ್ಷೇಮ ಅಂತಕ್ಕಂಥದ್ದು ನಮ್ಮ ಮರೀಚಿಕೆ. ದುಷ್ಟ ಶಿಕ್ಷೆಗೆ ಶಿಷ್ಟ ರಕ್ಷಣೆ ಭಗವಂತನ ಧ್ಯೇಯ. ಇದಕ್ಕಾಗಿ ಅವತಾರ, ಅದು ಭಗವಂತನಲ್ಲೇ ಪಡೆದಂತಹ ಶಾಪದಿಂದ ಹುಟ್ಟು ಬಂದವರು ಅವರೆಲ್ಲರೂ ಕೂಡ, ಅವರಿಂದ ಅವನಿಗೆ ಮುಕ್ತಿ ಸಿಕ್ತು. ಪ್ರಸ್ತುತ ಕಲಿಯುಗದಲ್ಲಿ ಭಗವಂತನಿಗೆ ದುಷ್ಟರನ್ನ ಶಿಷ್ಟರನ್ನ ಪತ್ತೆ ಮಾಡೋದು ಹೇಗೆ ಅಂತ ಕಷ್ಟವಾಗ್ಬಿಟ್ಟಿದೆ. ಇವನು ಅವನಾಗ್ತಾನೆ, ಅವನು ಇವನಾಗ್ತಾನೆ. ಕತ್ತಿ ಬೀಸುವುದರೊಳಗೆ ಅವನು ಒಳ್ಳೆಯವನು ಕೆಟ್ಟನಾಗ್ಬಿಟ್ಟಿರ್ತಾನೆ, ಕೆಟ್ಟವನು ಒಳ್ಳೆಯವನಾಗಿರ್ತಾನೆ. ಸಾಮಾನ್ಯ ಎಷ್ಟೆಲ್ಲ ಏನೆಲ್ಲ ಮಾಡಿದರೂ ಕೂಡ ಸರ್ವರು ಸುಖವಾಗಿ ಕ್ಷೇಮದಿಂದಿರುವಂತೆ ಮಾಡ್ತೀವಿ ಅಂತ ಅನ್ನೋದಿದೆಯಲ್ಲ, ಅದೊಂದು ಮರೀಚಿಕೆ, ಅದು ಪ್ರಯತ್ನ ಅಂತೂ ನಡೀತಾ ಇರುತ್ತೆ.

ಸತತ ಮಾರ್ಗಣೆ ಸಿದ್ಧಿ ಎಂತಿರಲಿ ಮಾರ್ಗಣೆಯೇ, ಗತಿ ಮನುಜ ಲೋಕಕ್ಕೆ ಜಗದ ಜೀವವದು. ಸತತ ಮಾರ್ಗಣೆ ಸಿದ್ಧಿ ಎಂತಿರಲಿ ಮಾರ್ಗಣೆಯೇ, ಗತಿ ಮನುಜ ಲೋಕಕ್ಕೆ ಜಗದ ಜೀವವದು. ಕೃತಕಾಮರೆಲ್ಲರ ದೊಡೆಕೃತ್ಯ ಉಳಿಯದೊಡೆ, ಕಥೆ ಮುಗಿಯುವುದಲ ಜಗಕ್ಕೆ ಮಂಕುತಿಮ್ಮ. ಕೃತಕಾಮರೆಲ್ಲರ ದೊಡೆಕೃತ್ಯ ಉಳಿಯದೊಡೆ, ಕಥೆ ಮುಗಿಯುವುದಲ ಜಗಕ್ಕೆ ಮಂಕುತಿಮ್ಮ.

ಇದೇ ಅಭಿಪ್ರಾಯವನ್ನ ಮುಂದುವರಿಸ್ತಾ, ಸತತ ಮಾರ್ಗಣೆ ಸಿದ್ಧಿಯಂತಿರಲಿ ಮಾರ್ಗಣೆಯೇ ಗತಿ ಮನುಜಲೋಕಕ್ಕೆ ಅಂದ್ರೆ ಮತ್ತೊಂದು ಎಚ್ಚರ ಮಾಡ್ತಾರೆ. ಹೀಗೆ ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಪ್ರಯತ್ನ ಪಟ್ಟೆ ಏನೂ ಆಗ್ಲಿಲ್ವಾ ಅಂತಕ್ಕಂಥ ನಿರಾಸೆ ಬೇಡ. ಏನಾದರೂ ಮಾಡ್ತಾ ಇರಬೇಕಷ್ಟೇನೆ. ಮಾಡ್ತಾ ಇರೋದು ಎಷ್ಟು ಜನಕ್ಕಾಗುತ್ತೋ, ಎಷ್ಟು ದಿವಸಕ್ಕಾಗುತ್ತೋ, ಅಷ್ಟು ದಿವಸ ಅನುಕೂಲ ಆಗಲಿ, ಸರ್ವತಃ ಸತತವಾಗಿರುವಂತಹ ಕ್ಷೇಮ ಜೀವಕ್ಕೆ ಸಿಗುತ್ತೆ ಅಂತಕ್ಕಂಥ ಆಲೋಚನೆ ಬೇಡ ಅಂತೇಳಿ ಸರ್ವ ನಿಲ್ಲಿಸಕ್ಕೆ ಸಾಧ್ಯ ಇಲ್ಲ. ಜಗತ್ತಿನ ಕಲ್ಯಾಣಕ್ಕೆ ಅಗತ್ಯವಾದ ಸಾಧನ ಸತತವಾಗಿ ಹುಡುಕ್ತಾನೆ ಇರಬೇಕು. ನಿರಾಶರಾಗಿ ನಿಲ್ಲಿಸಬಾರದು ಹುಡುಕೋದನ್ನ. ಫಲ ದೊರಕುವ ಬಗ್ಗೆ ಚಿಂತಿಸದಲೆ, ಗುರಿ ಸಾಧನೆಯ ಸಾಧಕ ಬಾಧಕ ಆತಂಕ ಪಡೆದಲೆ, ಹೀಗಾದ್ರೆ ಯಾವ ರೀತಿ ಮಾರ್ಗ ಹುಡುಕಬೇಕು ಅಂತಕ್ಕಂಥ ಅನ್ವೇಷಣೆ ಇದೆಯಲ್ಲ, ಇದೇ ಜಗತ್ತಿಗಿರುವ ದಾರಿ. ಎಲ್ಲರೂ ತಮ್ಮ ಬಯಕೆ ತೀರಿಸಿಕೊಂಡಿರೋರು, ಇವರುಗಳು ಮತ್ತೇನೂ ಮಾಡಬೇಕಾಗಿಲ್ಲ ಎಂಬ ತೃಪ್ತ ಸ್ಥಿತಿಯನ್ನ ಎಲ್ಲರೂ ಪಡ್ಕೊಂಡ್ರೆ ಜಗತ್ತಿನ ಹೋರಾಟ ಹುಡುಕಾಟದ ಕಥೆ ಮುಗಿದೋಗೋದಿಲ್ಲ. ಗುರಿ ಸಾಧನೆ ಎಂದಿಗೂ ಆಗದಿರೋ ಹಾಗೆ ಬದುಕಿನ ಕಥೆ ಅಂತ್ಯವನ್ನೇ ಕಾಣದಂತೆ ಬ್ರಹ್ಮ ಈ ಕಥೆಯನ್ನ ನಿರ್ದೇಶಿಸಿದ್ದಾನೆ. ಮತ್ತೊಂದು ಕಡೆ ಹೇಳ್ತಾರೆ, ಎಲ್ಲರೂ ಜಿತ ಮನಸ್ಕರೇ, ಕೋಪತಾಪಗಳಿಲ್ಲದೆ ಹೋದ್ರೆ

0: ಆಸೆ ಆಕಾಂಕ್ಷೆಗಳಿಗೆ ಮಿತಿ ಇಟ್ಟರೆ ನಷ್ಟೋ ಮೋಹ ಅಂದುಬಿಟ್ರೆ ಮಾಯ ಕೆಲಸ ಏನು? ಬ್ರಹ್ಮನೇ ಆ ಒಂದು ಸ್ಥಿತಪ್ರಜ್ಞೆ ಸ್ಥಿತಿಗೆ ಮಾನವ ಸಮೂಹ ತಲುಪದಂತೆ ನೋಡ್ಕೊಳ್ತಾನೆ. ಮುಚ್ಚಿಕೊಂಡಿದ್ರೆ ಹುಡುಗಾಟ ಮಾಡ್ತೇವೆ. ಅದನ್ನೇ ಕುರಿತು ಹೇಳ್ತಾರೆ, ಒರಿಸುವವರಾರು ಬೀದಿ ಬತ್ತಲೆಯ ಅಂತ. ಈ ಜೀವನದಲ್ಲಿ ಒಂದು ಇಂಬ್ಯಾಲೆನ್ಸ್, ಅಸಮಾನತೆಯನ್ನು ಮಾಡಿಟ್ಬಿಟ್ಟಿಯಾನೆ ಭಗವಂತ. ಅದು ನಮ್ಮನ್ನು ಏನು ಮಾಡ್ತಾರೆ, ಪ್ರೇರಣೆ ಮಾಡ್ತಾರೆ ಅಂದರೆ ಹೇಗಾದರೂ ಮಾಡಿ ಇದನ್ನು ಸಮಸ್ಥಿತಿ ತಗೊಂಬಾ ಅಂತ ನಮಗೆ ಪ್ರೇರಣೆ ಕೊಡ್ತಾ ಇದ್ದಾನೆ. ಅಂದರೆ ಎಲ್ಲರೂ ಕೂಡ ಸುಖವಾಗಿರೋ ಹಾಗೆ, ಎಲ್ಲರೂ ಸಂತೋಷವಾಗಿರೋ ಹಾಗೆ ಮಾಡುವ ಪ್ರಯತ್ನ ಮಾಡ್ತಾ ಇರು ಅಂತ ಹೇಳಿ ಮನುಷ್ಯ ಜೀವನಕ್ಕೆ ಒಂದು ಮಾರ್ಗಸೂಚಿಯಾಗಿದ್ದಾರೆ. ನಾವು ಕರ್ಮ ನಿರತರನ್ನಾಗುವ ಹಾಗೆ ಮಾಡಿದ್ದಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸಮಯ 1:30. ಈಗ ಕೇಳಿ ಸರಣಿ ಕಾರ್ಯಕ್ರಮ ಸೇವಾ ಸಂಕಲ್ಪ ಅಭಿಯಾನ.
2: ಆಕಾಶವಾಣಿ ಕೇಂದ್ರ ಸರ್ಕಾರದ ಜನ್ ಸೇವಾ ಸೇ ದೇಶ್ ಸೇವಾ ಅಭಿಯಾನದ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಎಐ ತಂತ್ರಜ್ಞಾನ ಕುರಿತ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶನದಲ್ಲಿ ಭಾಗವಹಿಸಲಿದ್ದಾರೆ ಅನಿಲ್ ರಾಜೇ ಆರ್ಎಸ್, ಹಿರಿಯ ಪತ್ರಕರ್ತರು, ಲೇಖಕರು ಹಾಗೂ ಆರ್ಥಿಕ ವಿಶ್ಲೇಷಕರು. ಇವರನ್ನು ಸಂದರ್ಶಿಸುತ್ತಾರೆ ವಿ ನಂಜುಂಡಪ್ಪ, ಹಿರಿಯ ಪತ್ರಕರ್ತರು.
3: ನಮಸ್ಕಾರ ಶ್ರೋತೃಗಳೇ, ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಅಧಿಕಾರದ 25ನೇ ವರ್ಷದ ಸಂಭ್ರಮಾಚರಣೆಯ ಅಂಗವಾಗಿ ಆಕಾಶವಾಣಿ ಸುದ್ದಿ ವಿಭಾಗ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳು ಉಪಕ್ರಮಗಳ ಬಗ್ಗೆ ಸರಣಿ ಸಂವಾದ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಅದರ ಒಂದು ಭಾಗವಾಗಿ ನಾವಿವತ್ತು ವಿಶೇಷವಾಗಿ ಜಗತ್ ಪ್ರಸಿದ್ಧವಾಗಿರುವಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಟರ್ಮಿನಲ್ ವ್ಯವಸ್ಥೆಯ ಒಂದು ಸಾಧಕ ಬಾಧಕಗಳು, ಇದರಿಂದ ಆಗ್ತಿರೋ ಅನುಕೂಲಗಳ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಇವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಿರಿಯ ಪತ್ರಕರ್ತರು, ಲೇಖಕರು ಮತ್ತು ಆರ್ಥಿಕ ವಿಶ್ಲೇಷಕರಾದಂತಹ ಅನಿಲ್ ರಾಜೇ ಅರಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ.
4: ನಮಸ್ಕಾರ.
3: ಈಗ ಜಗತ್ತು ಬಹಳ ವೇಗವಾಗಿ ಬೆಳೀತಾ ಇದೆ, ತಂತ್ರಜ್ಞಾನ ವೇಗವಾಗಿ ಬೆಳೀತಾ ಇದೆ, ಮತ್ತು ಸಾಗಣೆ ವ್ಯವಸ್ಥೆನೂ ಕೂಡ ಅಷ್ಟೇ ಶರವೇಗದಲ್ಲಿದೆ. ಈ ಸಂದರ್ಭದಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈ ಕೃತಕ ಬುದ್ಧಿಮತ್ತೆ ಆಧಾರಿತ ಟರ್ಮಿನಲ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಇದರ ಪ್ರಮುಖ ಉದ್ದೇಶ ಏನು ಅಂತ ಹೇಳ್ತೀರಾ?
4: ಪ್ರಮುಖ ಉದ್ದೇಶ ಎರಡು. ಒಂದು ಪ್ಯಾಸೆಂಜರ್ ಮೂವ್ಮೆಂಟ್ಸ್ ಅಂತ ಹೇಳ್ತೀವಲ್ಲ, ಅದು. ಎರಡನೇದು ಫ್ಲೈಟ್ ಆಪರೇಷನ್ಸ್. ಎರಡರಲ್ಲೂ ಸಾಕಷ್ಟು ಬೆಳವಣಿಗೆ ಆಗಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಆಮೇಲೆ ದೇಶದಲ್ಲಿ ಎರಡನೇ ದೊಡ್ಡ ಏರ್ಪೋರ್ಟ್ ಆಗಿ ಬೆಳೆದಿದೆ. ಆಮೇಲೆ ಅದು ಮೊದಲನೇದು ಏರ್ ಸೈಡ್ ಆಪರೇಷನ್ಸ್ ಅಂತಾರೆ. ಅಂದ್ರೆ ಏರ್ಕ್ರಾಫ್ಟ್ ಏರೋಪ್ಲೇನ್ ಬಂದು ಇಳಿದ್ಮೇಲೆ ಅದು ಕರೆಕ್ಟ್ ಪ್ಲಾಟ್ಫಾರ್ಮ್ಗೆ ಬಂದು ಜನರನ್ನ ಕೂರಿಸ್ಕೊಂಡು ಅಥವಾ ಜನರನ್ನ ಇಳಿಸ್ಬಿಟ್ಟು ಟರ್ನ್ ಅರೌಂಡ್ ಅಂತಾರೆ. ಟರ್ನ್ ಅರೌಂಡ್ ಬಾರಿ ಫಾಸ್ಟ್ ಆಗಿ ಇಂಪ್ಲಿಮೆಂಟ್ ಆಗಿದೆ. ಅರ್ಧ ಗಂಟೆ ಮುಕ್ಕಾಲು ಗಂಟೆನಲ್ಲಿ ಟರ್ನ್ ಅರೌಂಡ್ ಆಗಿದೆ. ಸೊ ಅದು ಮಾಡಿರೋದ್ರಿಂದ ಫ್ಲೈಟ್ ಆಪರೇಷನ್ಸ್ ಪರ್ ಡೇ ಇನ್ಕ್ರೀಸ್ ಆಗಿದೆ, ಡಬಲ್ ಆಗಿದೆ ಬೆಂಗಳೂರಿನಲ್ಲಿ. ಅದು ಒಂದು ಕಾಣಬಹುದು. ಎರಡನೇದು ಪ್ಯಾಸೆಂಜರ್ ಮೂವ್ಮೆಂಟ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ಎಐ ವಿಡಿಯೋ ಅನಾಲಿಸಿಸ್ ಅಂತಾರೆ. ಅಂದ್ರೆ ಎಲ್ಲಿ ಯಾವ ಟರ್ಮಿನಲ್ ಅಲ್ಲಿ ಜಾಸ್ತಿ ಜನ ಇದ್ದಾರೆ, ಯಾವ ಟರ್ಮಿನಲ್ ಅಲ್ಲಿ ಕಡಿಮೆ ಜನ ಇದ್ದಾರೆ, ಆ ಮೂವ್ಮೆಂಟ್ ನೂ ಅದರ ಅನುಕೂಲಕ್ಕೂ ಮ್ಯಾನೇಜ್ಮೆಂಟ್ ಅನುಕೂಲಕ್ಕೂ ನಡೆದಿದೆ.
3: ಪ್ರಯಾಣಿಕರ ದಟ್ಟಣೆಯನ್ನ ನಿಯಂತ್ರಣ ಮಾಡುವ
4: ನಿಯಂತ್ರಣ ಈಗ ಏರ್ಪೋರ್ಟ್ ಸ್ಟಾಫ್ ಇರ್ಬೋದು, ಎಲ್ಲಿ ಡಿಪ್ಲಾಯ್ ಮಾಡಬೇಕು ಎಲ್ಲಿ ಮಾಡಬಾರ್ದು ಅದು ಮಾಡಿಕೊಂಡು ಯಾರಿಗೂ ತೊಂದರೆ ಆಗದೆ ಇರೋಂಗೆ ಫಾಸ್ಟ್ ಆಗಿ ನಡಿಬೇಕು ಹಾಗ ಮಾಡಿದ್ದಾರೆ.
3: ಅಂದ್ರೆ ಈಗ ಚೆಕ್ ಇನ್, ಬ್ಯಾಗೇಜ್ ನಿರ್ವಹಣೆ ಮತ್ತೆ ಭದ್ರತಾ ತಪಾಸಣೆ, ಅಂದ್ರೆ ಇದರಲ್ಲಿ ಬಹಳ ವೇಗ ಆಗಿದೆ ಅಂತ ಹೇಳ್ತಾ ಇದ್ರ ನೀವು?
4: ಹೌದು, ಅದು ಏನಂದ್ರೆ ಡಿಜಿ ಯಾತ್ರಾ ಅಂತ ಮಾಡಿದ್ರು. ಎಷ್ಟು ಇದಾಗಿದೆ ಅಂದ್ರೆ 38 ಏರ್ಪೋರ್ಟ್ ನಲ್ಲಿ ಅಳವಡಿಸಿ 10 ಕೋಟಿ ಯೂಸೇಜ್ ಆಗಿದೆ. ಈ ಡಿಜಿ ಯಾತ್ರಾ ಜೊತೆಗೆ ಬಯೋಮೆಟ್ರಿಕ್ ಬೋರ್ಡಿಂಗ್, ಆಮೇಲೆ ಅವರ ಲಗೇಜ್ ಟ್ಯಾಗ್ ಆಗತ್ತೆ. ನೀವು ಯಾವ ಏರೋಪ್ಲೇನ್ ನಲ್ಲಿ ಹತ್ತೀರ ಅದ್ರ ಜೊತೆಗೇನೆ ನಿಮ್ಮ ಲಗೇಜ್ ನಿಮ್ ಜೊತೆಗೇನೆ ಪ್ರಯಾಣ ಮಾಡುತ್ತೆ. ನೀವು ಹಿಂದೆ ಕೇಳಿರ್ಬೋದು, ನೀವು ಹತ್ತಿರೋ ಪ್ಲೇನ್ಗೆ ಲಗೇಜ್ ಲೋಡ್ ಮಾಡಿರಲ್ಲ, ಆ ಸಮಸ್ಯೆ ಸಾಕಷ್ಟು ನಿಮಂತ್ರಣ
3: ಆಗಿದೆ ಈ ಸಂದರ್ಭದಲ್ಲಿ ಅಂತ. ಅಂದ್ರೆ ಈಗ ವೈಯಕ್ತಿಕ ಮಾಹಿತಿ ಮತ್ತೆ ಇದೆಲ್ಲ ಒಂದು ಎಐ ಆಧಾರಿತ ಒಂದು ಫೇಸ್ ರಿಕಗ್ನಿಷನ್, ಇದರಲ್ಲಿ ಮುಖ ಗುರುತಿಸುವಂತ ಇದರಲ್ಲಿ ಇದೆಲ್ಲ ಇದ್ ಮಾಡ್ತಾ ಇದಾರೆ. ಇದರಿಂದ ಗೌಪ್ಯತೆನ ಹೇಗೆ ರಕ್ಷಣೆ ಮಾಡಕ್ ಆಗುತ್ತೆ?
4: ಈಗ ವಾಲಂಟರಿ ಮಾಡಿಬಿಟ್ಟಿದ್ದಾರೆ, ಕಡ್ಡಾಯ ಮಾಡಿಲ್ಲ ವಾಲಂಟರಿ. ಇವಾಗ ಹೇಗೆ ಆಧಾರ್ ಹೇಗೆ ವಾಲಂಟರಿ ಹಾಗೆ ಅದನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಏರ್ಪೋರ್ಟ್ ನೋರು, ನೀವು ಏರ್ಪೋರ್ಟ್ ನಲ್ಲಿ ನೀವು ಬಂದು ಪ್ಲೇನ್ ಹತ್ತಿ ನೀವು ಹೊರಡ್ತೀರಾ, ಹೊರಟು ಅದು ಒಂದ್ ದಿನ ಮಾತ್ರ ಅದು ಸೇವ್ ಆಗುತ್ತೆ, ಅದು ಪರ್ಮನೆಂಟ್ ಸೇವ್ ಮಾಡಕ್ ಬಿಟ್ಟಿಲ್ಲ.
3: ಅದು ಐಚ್ಛಿಕ ಅಂದ್ರೆ ಅವ್ರವ್ರಿಗೆ ಸಂಬಂಧಪಟ್ಟಿದ್ದು, ಅವ್ರು ಅದನ್ನ ಬಳಕೆ ಮಾಡೋದಾರೆ ಮಾಡಬಹುದು, ಬಿಡೋದಾರೆ ಬಿಡಬಹುದು.
4: ವಾಲಂಟರಿ ಆಗಿ ಮಾಡಿಬಿಟ್ಟಿದ್ದಾರೆ
3: ಅಂತ. ಸರ್, ಈಗ ಈ ಟರ್ಮಿನಲ್ ನಲ್ಲಿ ಎಐ ಬಳಕೆಯಿಂದ ವಿಮಾನ ವಿಳಂಬ ಆಗೋದು ಮತ್ತೆ ಗೇಟ್ ಬದಲಾವಣೆ ಮತ್ತೆ ಪ್ರಯಾಣಿಕರ ದಟ್ಟಣೆ ನಿರ್ವಹಣೆಯಲ್ಲಿ ಏನೇನೆಲ್ಲ ಸಮಗ್ರವಾಗಿ ಬದಲಾವಣೆ ಆಗಿದೆ, ಆಗಬಹುದು ಅನ್ನುವಂತ ನಿರೀಕ್ಷೆ ಇದೆ ಅಂತ ನಿಮ್ಗೆ?
4: ಇಂಪ್ಲಿಮೆಂಟೇಶನ್ ಎಐ ಸಿಸ್ಟಮ್ಸ್ ಮಾಡಿದ್ಮೇಲಿಂದ ಮೋರ್ ಫ್ಲೈಟ್ಸ್ ಪರ್ ಡೇ ಆಗಿದೆ, ನೀವು ಅದರಲ್ಲೇ ನೀವು ಕಂಡ್ಕೋಬಹುದು. ವಿಳಂಬ ಆಗಿದ್ದರೆ ಎಲ್ಲ ಬ್ಯಾಕ್ಲಾಗು ಪೈಲಪ್ ಡಿಲೇ ಎಲ್ಲ ಆಗಿರೋದು. ಇವರು ಮೋರ್ ಫ್ಲೈಟ್ಸ್ ಪರ್ ಡೇ ಮಾಡ್ತಾ ಇರೋದ್ರಿಂದ ಟರ್ನ್ ಅರೌಂಡ್ ಫಾಸ್ಟ್, ಆಮೇಲೆ ಎಲ್ಲರೂ ಆನ್ ಟೈಮ್ ರೀಚ್ ಆಗ್ತಾ ಇದಾರೆ.
3: ಆ ಒಂದು ಬಹಳ ಟೈಮ್ ಮ್ಯಾನೇಜ್ಮೆಂಟ್ ನೀಟ್ ಆಗಿ ಆಗ್ತಾ ಇದೆ, ಸಮಯ ಇದಾಗ್ತಾ ಇಲ್ಲ. ಮುಂಚೆ ಆದ್ರೆ ನಾವು ಹೈದರಾಬಾದ್ಗೆ ಹೋಗ್ಬೇಕು ಚೆನ್ನೈಗೆ ಹೋಗ್ಬೇಕು ಅಂತಾರೆ, ಇಲ್ಲೇ ಸುಮಾರು ಸಮಯ ಆಗ್ಬಿಡೋದು. ಸೊ ಈಗ ಆ ತರದ್ದು ಒಂದು ಸಮಸ್ಯೆ ತಪ್ಪಿದೆ, ಜನರ ಸಮಯನೂ ಉಳಿತಾಯ ಆಗ್ತಾ ಇದೆ, ಮತ್ತೆ ಪ್ರಯಾಣಿಕರಿಗೆ ಹೆಚ್ಚು ಸೌಲಭ್ಯ ಕೂಡ ಏರ್ಪೋರ್ಟ್ ಇಂದ ನೀಡೋದಕ್ಕೆ ಸಾಧ್ಯ ಆಗ್ತಾ ಇದೆ.
4: ಒಂದು ನೀವು ತಿಳ್ಕೊಬೇಕು, ಇದು ಕಟ್ಟಿರೋದು ಬೆಂಗಳೂರು ವಿಮಾನ ನಿಲ್ದಾಣ ಯುರೋಪಿಯನ್ಸ್ ಸೀಮನ್ಸ್ ಕನ್ಸಾರ್ಷಮ್ ಆಮೇಲೆ ಇವ್ರು ಕಟ್ಟಿರೋದು. ಅವ್ರ ಉದ್ದೇಶ ಏನಂದ್ರೆ ಏರೋಪ್ಲೇನ್ ಅಥವಾ ಇದು ಬರ್ಬೇಕು, ಪ್ಯಾಸೆಂಜರ್ಸ್ ಹತ್ತಬೇಕು, ಆಮೇಲೆ ಪ್ಯಾಸೆಂಜರ್ಸ್ ಇಳಿಬೇಕು, ಅವ್ರ ಮನೆಗೆ ರೀಚ್ ಆಗ್ಬೇಕು ಅಷ್ಟೇ, ಬೇರೆ ಏನೂ ಕಂಫರ್ಟ್ಸ್ ಇಲ್ಲ. ಅಂದ್ರೆ ಟೈಮ್ಲಿ ರನ್ ಮಾಡಿದ್ರೆ ಅದು ಎಲ್ಲರಿಗೂ ಉಪಯೋಗ ಅನ್ನೋದು ಇಟ್ಸ್ ಯುರೋಪಿಯನ್ ಕಾನ್ಸೆಪ್ಟ್ ನಲ್ಲಿ ಮಾಡಿರೋದು. ಅದರಿಂದ ಸಾಕಷ್ಟು ಬೆಳವಣಿಗೆ ಆಗಿದೆ. ಅಂಡ್ ಪ್ರತಿ ಮೂರ್ ತಿಂಗಳಿಗೂ 10-12% ಗ್ರೋತ್ ಆಗ್ತಾ ಇದೆ. ಆಮೇಲೆ ಏರ್ಲೈನ್ ಕಂಪನಿಯವರು ಕಾಂಬೋ ಫ್ಲೈಟ್ಸ್ ಅಂತಾರೆ, ಅರ್ಧ ಫ್ಲೈಟ್ ಅರ್ಧ ಪ್ಯಾಸೆಂಜರ್, ಆ ಸಂಖ್ಯೆನೂ ಇನ್ಕ್ರೀಸ್ ಆಗಿದೆ.
3: ಅನುಕೂಲ ಆಗುತ್ತೆ ಅಂತ,
4: ಇವಾಗ ನಾನ್ ಪ್ಯಾಸೆಂಜರ್ ರೆವಿನ್ಯೂ ಇನ್ಕ್ರೀಸ್ ಆದ್ರೆ ಫೇರ್ ಕಡಿಮೆ ಆಗಿರುತ್ತೆ, ಫೇರ್ ಇನ್ಕ್ರೀಸ್ ಮಾಡಕ್ ಹೋಗಲ್ಲ,
3: ಪ್ರಯಾಣ ದರಗಳು ಹೆಚ್ಚಳ ಆಗಲ್ಲ.
4: ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಇರಾನ್ ಗಲಾಟಿ ಆದ್ಮೇಲೆ ಸುಮಾರು ಏರ್ಕ್ರಾಫ್ಟ್ ಎಲ್ಲ ಡೈವರ್ಟ್ ಆಯ್ತು, ಡೈವರ್ಟ್ ಆದ್ರೂ ತುಂಬಾ ಏನು ಇನ್ಕ್ರೀಸ್ ಮಾಡಲಿಲ್ಲ ಫೇರ್ ನ, ಯಾಕಂದ್ರೆ ಕಾರ್ಗೋ ಇರೋದ್ರಿಂದ ಅದು ಬ್ಯಾಲೆನ್ಸ್ ಆಗೋಯ್ತು. ಸೊ ಅದರಿಂದ ಏರ್ಲೈನ್
3: ಹೊರೆ ಕಡಿಮೆ ಆಗಿದೆ,
4: ಹೊರೆ ಕಡಿಮೆ, ನಾನ್ ಪ್ಯಾಸೆಂಜರ್ ರೆವಿನ್ಯೂ ಅಂತ ಹೇಳ್ತೇವೆ.
3: ಈ ವಿಮಾನ ಸಂಸ್ಥೆಗಳಿಗೂ ಆದಾಯ ಹೆಚ್ಚಾಗಿದೆ ಅಂತನಾ? ಸರಕು ಸಾಗಣೆ ಮಾಡೋದ್ರಿಂದ
4: ಹೌದು, ಯಾಕಂದ್ರೆ ಈಗ ಆ ಕಡೆ ಯುಕ್ರೇನ್ ಗಲಾಟಿನೂ ಆಗಿದೆ, ಈ ಕಡೆ ಇರಾನ್ ಗಲಾಟಿ ಆಗಿದೆ. ಯುಕ್ರೇನ್ ಬ್ರೆಡ್ ಬಾಸ್ಕೆಟ್ ಅಂತ ಹೇಳ್ತಾರೆ, ಅಲ್ಲೂ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಈಗ ಜಾಸ್ತಿ ನಮ್ಮ ಭಾರತಕ್ಕೆ ಆಮೇಲೆ ಏಷ್ಯಾದಿಂದ ಸುಮಾರು ಸರ್ಫ್ ಸಾಗಣಕ್ಕೆ ಆಗ್ತಾ ಇದೆ.
3: ಓಕೆ, ಈಗ ಸರ್, ಈಗ ಎಐ ತಾಂತ್ರಿಕ ವ್ಯವಸ್ಥೆ ಏನಾದ್ರು ಒಂದ್ ವೇಳೆ ದೋಷ ಆಯ್ತು ಅಂದ್ರೆ ಪ್ರಯಾಣಿಕರ ಸೇವೆಗಳು ಸ್ಥಗಿತ ಆಗದೆ ಇರೋ ರೀತಿಯಲ್ಲಿ ಏನ್ ಪರ್ಯಾಯ ವ್ಯವಸ್ಥೆನ ಏರ್ಪೋರ್ಟ್ ಅಲ್ಲಿ ಮಾಡಲಾಗಿದೆ?
4: ಇಲ್ಲ, ಇವರು ಲಿಂಕ್

0: ಮಾಡಿಲ್ಲ, ಅದು ಏರ್ಪೋರ್ಟ್ ಸೀಮಿತ ಮಾತ್ರ ಮಾಡ್ಕೊಂಡಿದ್ದಾರೆ. ಅದನ್ನ ಏನೇ ಇದಾದ್ರೂ ಕಂಟ್ರೋಲ್ ಮಾಡಬಹುದು. ಹಾಗೆ ವರ್ಲ್ಡ್ ವೈಡ್ ನೆಟ್ವರ್ಕ್ನಲ್ಲಿಗೆ ಸ್ವಲ್ಪ ಮಾತ್ರ ಎಕ್ಸ್ಪೋಜರ್ ಇದೆ, ಮಿಕ್ಕಿದ್ದೆಲ್ಲ ಏರ್ಪೋರ್ಟ್ ಸೀಮಿತ.
1: ಈಗ ಎಐ ತಂತ್ರಜ್ಞಾನದಿಂದ ಈಗ ವಿಮಾನ ನಿಲ್ದಾಣದಲ್ಲಿ ಉದ್ಯೋಗಿಗಳ ಮೇಲೆ ಏನಾದರೂ ಪರಿಣಾಮ ಬೀರೋ ಸಾಧ್ಯತೆ ಇದೆಯಾ? ಅಂದ್ರೆ ಉದ್ಯೋಗ ಕಡಿತ ಆಗತ್ತಾ ಅಥವಾ ಉದ್ಯೋಗ ಮರು ತರಬೇತಿಗೆ ಏನಾದರೂ ಕ್ರಮ ಅಲ್ಲಿ ಕೈಗೊಳ್ಳಲಾಗಿದೆಯಾ?
0: ಉದ್ಯೋಗ ಕಡಿತ ಏನಿಲ್ಲ, ಬಟ್ ಎಐ ಅಂದ್ಮೇಲೆ ಇವಾಗ ಸ್ಮಾರ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಇವಾಗ ಎಲ್ಲಿ ಜನ ಬೇಕೋ ಅಲ್ಲಿ ಮಾತ್ರ ಆಪರೇಷನ್ಸ್. ಮೊದಲು ಎಲ್ಲಾ ಕಡೆ ಸ್ಪ್ರೆಡ್ ಔಟ್ ಮಾಡ್ಕೊಳ್ಳೋರು, ಈಗ ಅದ್ ಹಾಗಿಲ್ಲ. ಈಗ ಎಲ್ಲಿ ಸಮಸ್ಯೆ ಇದೆ ಅಲ್ಲಿಗೆ ಡಿಪ್ಲಾಯ್ ಮಾಡಿ ಸಮಸ್ಯೆ ನಿವಾರಣೆ ಮಾಡೋದು.
1: ಮರು ನಿಯೋಜನೆ ಅಂತ, ಸಿಬ್ಬಂದಿಗಳ ಮರು ನಿಯೋಜನೆ ಅಗತ್ಯಕ್ಕೆ ತಕ್ಕಂತೆ.
0: ಆಮೇಲೆ ತುಂಬಾನೂ ಸ್ಟಾಫ್ ಇಲ್ಲ, ಆಮೇಲೆ ಎಲ್ಲ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್. ಸೊ ಇವಾಗ ಒಂದ್ ಗೇಟ್ ಎರಡು ಗೇಟ್ ನಲ್ಲಿ ತುಂಬಾ ಆದರೆ ಅಲ್ಲಿಗೆ ಡಿಪ್ಲಾಯ್ ಮಾಡ್ತಾರೆ. ಸೊ ಒಂಥರ ಈವನ್ ಆಗಿ ಸ್ಪ್ರೆಡ್ ಔಟ್ ಅಂತ ಹೇಳ್ತೀವಲ್ಲ,
1: ಹರಡೋದು ಆ ರೀತಿ ಆಗ್ತಾ ಇದೆ. ಅನಿಲ್ ರಾಜ್ ಅರಸ್ ಅವರೇ, ಕಮ್ಯುನಿಕೇಶನ್ ಬಹಳ ಮುಖ್ಯ. ತಂತ್ರಜ್ಞಾನ ಬಂದ್ಮೇಲೆ ಕಮ್ಯುನಿಕೇಶನ್ ಬಹಳ ಸುಲಲಿತ ಮತ್ತೆ ಸರಳ ಆಗಿರುವಂತದ್ ನಾವು ಕಾಣ್ತಾ ಇದ್ದೇವೆ. ಈಗ ಏರ್ಪೋರ್ಟ್ ಅಲ್ಲ, ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೇ ಈ ಬಹುಭಾಷಾ ಎಐ ಸಹಾಯ ವ್ಯವಸ್ಥೆ ಲಭ್ಯ ಆಗತ್ತಾ, ಆಗಿದೆಯಾ? ಅಥವಾ ಈ ಕನ್ನಡ ಸೇರಿದಂತೆ ಬೇರೆ ಭಾಷೆಗಳಿಗೆ ಒಂದು ಯಾವ ರೀತಿ ಆದ್ಯತೆ ನೀಡಲಾಗಿದೆ ಸ್ಥಳೀಯ ನಮ್ಮ ದ್ರಾವಿಡನ್ ಭಾಷೆಗಳಿಗೆ ಅಂತ?
0: ಇವಾಗ ಎಐ ಅಸಿಸ್ಟೆನ್ಸ್ ಟು ಪ್ರೈಮರಿ ಪ್ಯಾಸೆಂಜರ್ ಫೇಸಿಂಗ್ ಚಾನೆಲ್ಸ್ ಮಾಡಿದ್ದಾರೆ. ಒಂದು ರೋಬೋಟ್ಸ್ ಅಂಡ್ ಡಿಜಿಟಲ್ ಕಂಪ್ಯಾನಿಯನ್ ಆಪ್ ಬ್ಯಾಂಗ್ಲೋರ್ ಪ್ಲಸ್ ಅಂತ, ಇನ್ನೊಂದು ಮಲ್ಟಿ ಲಿಂಗ್ವಲ್ ಕೆಪಬಿಲಿಟೀಸ್ ಮಾಡಿದ್ದಾರೆ.
1: ಸೊ ಇದರಿಂದ ಬೇರೆ ಭಾಷೆ ಬರದೇ ಇರೋರ್ಗೂ ಇದು ಬಹಳ ಸುಗಮವಾಗಿ ಪ್ರಯಾಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ಅನುಕೂಲ ಮಾಡುತ್ತೆ ಅಂತಾನ?
0: ಅಂದ್ರೆ ಫಿಸಿಕಲ್ ಎಐ ಅಸಿಸ್ಟೆನ್ಸ್ ರೋಬೋಟ್ ಇದೆ, ಡಿಜಿಟಲ್ ಕಂಪ್ಯಾನಿಯನ್ ಆಪ್ ಇದೆ,
1: ಎರಡು ವ್ಯವಸ್ಥೆ ಇಲ್ಲಿ ಮಾಡಲಾಗಿದೆ ಅಂತ. ಈಗ ಕೃತಕ ಬುದ್ಧಿಮತ್ತೆ ಮೂಲಕ ನಮ್ಮ ಈ ಲಗೇಜ್ ಮತ್ತೆ ಈ ತರದ ನಮ್ಮ ವಸ್ತುಗಳು ಇವೆಲ್ಲ ವಿತರಣೆ ಮಾಡೋದು, ಮತ್ತೆ ಈ ಬ್ಯಾಗೇಜು ಅಂದ್ರೆ ಸಿಗದೇ ಇರುವಂತದ್ದು, ಅಂದ್ರೆ ಕಳುವಾಗುವಂಥದ್ದು ಅಥವಾ ಬೇರೆ ಎಲ್ಲೋ ಮಿಸ್ ಆಗುವಂಥದ್ದು, ಈ ರೀತಿಯ ಸಾಧ್ಯತೆಗಳನ್ನ ತಂತ್ರಜ್ಞಾನ ಹೇಗೆ ಫೈಂಡ್ ಔಟ್ ಮಾಡುತ್ತೆ, ತಂತ್ರಜ್ಞಾನದಿಂದ ಯಾವ ರೀತಿ ಇದನ್ನ ನಾವು ನೆರವುಪಡಿಬಹುದು ಅಂತ?
0: ಇದರಲ್ಲೂ ಸಾಕಷ್ಟು ಸಾಧನೆ ಮಾಡಿದೀವಿ. ಏನಂದ್ರೆ ಬಯೋಮೆಟ್ರಿಕ್ ಸೆಲ್ಫ್ ಬ್ಯಾಗ್ ಡ್ರಾಪ್ ಅಂತ, ಆಮೇಲೆ ಅದು ವಯಾ ಡಿಜಿ ಯಾತ್ರ, ನಿಮ್ಮ ಪ್ಯಾಸೆಂಜರ್ ಟಿಕೆಟ್ಗೆ ಲಿಂಕ್ ಆಗುತ್ತೆ. ಆಮೇಲೆ ಸ್ಕೇಲ್ಡ್ ಕಂಪ್ಯೂಟರ್ ವಿಷನ್ ಪ್ಲಾಟ್ಫಾರ್ಮ್ ಫಾರ್ ಲಗೇಜ್ ಮಾನಿಟರಿಂಗ್ ಆಗಿದೆ. ಆಮೇಲೆ ಏರ್ ಸೈಡ್ ಸೇಫ್ಟಿನೂ ಆಗಿದೆ. ಆಮೇಲೆ ರಿಯಲ್ ಟೈಮ್ ಈವೆಂಟ್ ಡಾಟಾ ಸಿಂಕಿಂಗ್, ಅಂದ್ರೆ ನಿಮ್ ಫೋನ್ ನಲ್ಲಿ ನೀವು ಆಪ್ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅದು ನೀವು ಎಲ್ಲಿದೆ ಲಗೇಜ್ ಯಾವಾಗ ಅದನ್ನ ನೀವೇ ಸೆಲ್ಫ್ ಟ್ರ್ಯಾಕ್ ಮಾಡ್ಕೊಬಹುದು,
1: ಎರಡು ಪತ್ತೆ ವಿಧಾನ.
0: ಆಮೇಲೆ ಸಿಕ್ಕಾಪಟ್ಟೆ ಮಾಡರ್ನೈಸ್ ಮಾಡಿದ್ದಾರೆ ಇನ್ಫ್ರಾಸ್ಟ್ರಕ್ಚರ್, ಮೆಷಿನ್ ಲರ್ನಿಂಗ್, ಎಐ ಜೊತೆಗೆ ಕಂಪ್ಯೂಟರ್ ವಿಷನ್ ಟು ಮಿಟಿಗೇಟ್ ಲಗೇಜ್ ಇಶ್ಯೂ ವಿತ್ ಪಿಕ್ಚರ್ ಕೊಡ್ತಾರೆ ನಿಮಗೆ
1: ಎಲ್ಲಿದೆ ಏನು ಹೇಗೆ, ಬಹಳ ಸುಲಭ ಆಗುತ್ತೆ ನಮ್ಮ.
0: ಅದು ಏನಂದ್ರೆ ಇನ್ಕರೆಕ್ಟ್ ಬ್ಯಾಗೇಜ್ ಡೆಲಿವರಿ, ಐಡೆಂಟಿಟಿ ಮಿಕ್ಸ್ ಅಪ್ ಅಟ್ ದಿ ಇನಿಷಿಯಲ್ ಪಾಯಿಂಟ್ ಆಫ್ ಕಂಟ್ರೋಲ್, ಬ್ಯಾಂಗ್ಳೂರ್ ಮೊದಲನೇ ಏರ್ಪೋರ್ಟ್ ಬಯೋಮೆಟ್ರಿಕ್ ಎನೇಬಲ್ಡ್ ಸೆಲ್ಫ್ ಬ್ಯಾಗ್ ಡ್ರಾಪ್ ಫೆಸಿಲಿಟಿ ಮಾಡಿದ್ದಾರೆ ಟರ್ಮಿನಲ್ 2 ನಲ್ಲಿ.
1: ಟರ್ಮಿನಲ್ 2
0: ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ.
1: ಟರ್ಮಿನಲ್ 2 ನೇ ಈಗ ಬಹಳ ಅತ್ಯಂತ ತಂತ್ರಜ್ಞಾನ ಮತ್ತೆ ಇದರಲ್ಲೆಲ್ಲ ಕೂಡ ಬಹಳ ಮುಂಚೂಣಿಯಲ್ಲಿ ಇರೋದು ದೇಶದ ವಿಮಾನ ನಿಲ್ದಾಣಗಳಲ್ಲಿ.
0: ಅದ ನನ್ನ ಬ್ಯಾಗೇಜ್ ಡೆಲಿವರಿ, ಐಡೆಂಟಿಟಿ ಮಿಕ್ಸ್ಅಪ್ ಅದೇನು ಆಗದೆ ಇರೋ ಹಂಗೆ
1: ಸೂಕ್ತ ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗಿದೆ ಅಂತ. ಈಗ ಎ ಟರ್ಮಿನಲ್ ಕಾರ್ಯಕ್ಷಮತೆನ ಕ್ಷಮತೆಯಿಂದ ಈ ಪ್ರಯಾಣಿಕರ ಕಾಯೋ ಸಮಯ ಮತ್ತೆ ಭದ್ರತಾ ತಪಾಸಣೆ ಮತ್ತೆ ಸೇವಾ ಗುಣಮಟ್ಟಕ್ಕೆ ಸಂಬಂಧಪಟ್ಟಂಗೆ ಯಾವ ಮಾನದಂಡ ನಿಗದಿ ಮಾಡಲಾಗಿದೆ, ಮಾನದಂಡ ಹೇಗೆ ಅಂತ? ಯಾಕೆಂತಾರೆ ಇದು ಬಹಳ ಪ್ರಮುಖವಾದಂಥದ್ದು ಈ ಮಾನದಂಡ ನಿಗದಿ ಮಾಡುವಂಥದ್ದು. ಸೊ ಯಾವ ರೀತಿ ಅದು ನಡೀತಾ ಇದೆ ಅಂತ?
0: ಅದಕ್ಕೆ ಇಂಡಸ್ಟ್ರಿ ಎಐ ವಿಷನ್ ಪ್ಲಾಟ್ಫಾರ್ಮ್ ಅಂತ ಮಾಡಿದ್ದಾರೆ.
1: ಓಕೆ,
0: ಅದು ಬಿಲ್ಟ್ ಆನ್ ಎನ್ವಿಡಿಯಾ ಮೆಟ್ರೋಪೊಲಿಸ್ ಎಕೋ ಸಿಸ್ಟಮ್.
1: ಓಕೆ,
0: ಅವ್ರ ಜೊತೆ ಪಾರ್ಟ್ನರ್ ಮಾಡಿಕೊಂಡು ಸಿಸ್ಟಮ್ ಒಂದು ಮಾನಿಟರ್ ಟರ್ಮಿನಲ್ 2 ವಯಾ ಮೋರ್ ದೆನ್ 500 ಲೈವ್ ಇಂಟೆಲಿಜೆಂಟ್ ಕ್ಯಾಮ್ರಾ ಫೀಡ್ಸ್ ಮಾನದಂಡನ ಅಂದ್ರೆ. ಸೊ ಅಷ್ಟು ಮಾಡಿಕೊಂಡು ತೊಂದರೆ ಆಗದೆ ಇರೋಂಗೆ, ಡ್ಯಾಮೇಜ್ ಆಗದೆ ಇರೋಂಗೆ, ಆಮೇಲೆ ಎಲ್ರಿಗೂ ಸ್ಮೂತ್ ಆಪರೇಷನ್ಸ್ಗೆ ಅದು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದೆ.
1: ಓಕೆ, ಎಸ್ ಸರ್. ಈಗ ವಿಮಾನ ನಿಲ್ದಾಣ ಅಂದ್ರೆ ವಿಶ್ವದ ಪ್ರಮುಖ ಸ್ಮಾರ್ಟ್ ಮತ್ತೆ ಎಐ ಚಾಲಿತ ವಿಮಾನ ನಿಲ್ದಾಣಗಳ ಮಾದರಿಲಿ ಅಭಿವೃದ್ಧಿ ಪಡಿಸೋದಕ್ಕೆ ನೆಕ್ಸ್ಟ್ ಏನೇನು ಸ್ಟೆಪ್ಗಳು, ಮುಂದಿನ ಹಂತದಲ್ಲಿ ಏನೇನು ಸ್ಟೆಪ್ ಅನ್ನ ಇಲ್ಲಿ ಗುರಿ ಏನಿದೆ, ದೇವೋದ್ದೇಶಗಳೇನಿದೆ ಅಂತ?
0: ಸರ್, ಕೆಂಪೇಗೌಡ ಏರ್ಪೋರ್ಟ್ನವರು ಹ್ಯಾಸ್ ಎಂಬಾರ್ಕ್ ಅಂದ್ರೆ ಅದು ಎಂಬಾರ್ಕ್ ಅನ್ನ ಮ್ಯಾಸಿವ್ $2 billion ಅಂದ್ರೆ 19,800 crore master plan ಮಾಡ್ಕೊಂಡಿದೆ ಮುಂದಿನ

0: ವರ್ಷಗಳಲ್ಲಿ ಟು ಟ್ರಾನ್ಸ್ಫಾರ್ಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ ಟು ಅ ಡಾಟಾ ಡ್ರಿವನ್ ಆಲ್ಗೋರಿಥಮಿಕ್ ಏರ್ಪೋರ್ಟ್ ಅಲೈನ್ಡ್ ವಿತ್ ಗ್ಲೋಬಲ್ ಸ್ಮಾರ್ಟ್ ಹಬ್ಸ್ ಅಂತಾರೆ. ಅಂದ್ರೆ ಗ್ಲೋಬಲ್ ಏರ್ಪೋರ್ಟ್ ಲೆವೆಲ್ ಗೆ
1: ಅಭಿವೃದ್ಧಿಪಡಿಸಿದರೆ
0: ಆ ಲೆವೆಲ್ಗೆ ಇರಬೇಕು ಅಂತ. ಆಮೇಲೆ ಥರ್ಡ್ ಟರ್ಮಿನಲ್ ಮಾಡೋ ಬದಲು ಇದರಲ್ಲೇನೆ ಎಫಿಷಿಯಂಟ್ ಆಗಿ ಮಾಡೋದಕ್ಕೆ ಹೊರಟಿದ್ದಾರೆ. ವಿತ್ ಕರೆಂಟ್ ಆರ್ಕಿಟೆಕ್ಚರ್ ಅಪ್ ಟು 114 million ಪ್ಯಾಸೆಂಜರ್ಸ್ ಪರ್ ಆನಮ್ ಟು ಹ್ಯಾಂಡಲ್ ಮಾಡೋ ಹಂಗೆ ಇದನ್ನೇ ವಿತ್ ಟೆಕ್ನಾಲಜಿ ಅಡಾಪ್ಷನ್, AI, ಆಮೇಲೆ ಎಲ್ಲ ಜನರೇಟಿವ್ AI, ಕಂಪ್ಯೂಟರ್ ವಿಷನ್, ನೆಕ್ಸ್ಟ್ ಜನರೇಷನ್ ಡಾಟಾ ಅನಾಲಿಟಿಕ್ಸ್ ಅಕ್ರಾಸ್ ಆಲ್ ಏರ್ ಸೈಡ್ ಅಂಡ್ ಟರ್ಮಿನಲ್ ಫ್ರೇಮ್ವರ್ಕ್ಸ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊರಟಿದ್ದಾರೆ.
1: ಈ ಏರ್ಪೋರ್ಟ್ ಇಂದ ಏನೇನಂದ್ರೆ ಕೃಷಿ ಚಟುವಟಿಕೆ, ರೈತ ಸಮುದಾಯಕ್ಕೆ ಯಾವ ರೀತಿ ಇದು ಅನುಕೂಲ ಆಗ್ತಾ ಇದೆ ಅಂತ?
0: ರೈತರ ಸಮುದಾಯಕ್ಕೆ ತುಂಬಾನೇ ಸಹಾಯ ಆಗಿದೆ.
1: ಹೇಗೆ ಅಂತ
0: ಈಗ ಪ್ರತಿ ಏರ್ಲೈನ್ ಎಸ್ಪೆಷಲಿ ಯುರೋಪಿಯನ್ ಏರ್ಲೈನ್ಸ್, ಆಮೇಲಿಂದ ಕೆಲವು ಗಲ್ಫ್ ಏರ್ಲೈನ್ಸ್ ಕಾಂಬೋ ಫ್ಲೈಟ್ಸ್ ಅಂತಾರೆ, ಕಾಂಬೋ ಫ್ಲೈಟ್ಸ್ ಇಲ್ಲಾಂದ್ರೆ ಡ್ಯುವೆಲ್ ಇದು ಅಂತ ಹೇಳ್ತಾರೆ. ಅಂದ್ರೆ ಅರ್ಧ ಪ್ಯಾಸೆಂಜರ್ ಅರ್ಧ ಫ್ರೈಟ್ ಮೂವ್ಮೆಂಟ್ಗೆ. ಸೊ ಇವ್ರು ಏನ್ ಮಾಡಿದ್ದಾರೆ, ಈ ಕೋಲಾರಲ್ಲಿ ಬೆಳೆದಿರೋ ಮಾವನಣ್ಣು 5 major ಅಮೆರಿಕನ್ ಸಿಟೀಸ್ಗೆ ರೀಚ್ ಮಾಡಿದ್ದಾರೆ ಈ ವರ್ಷ. ಸಾಕಷ್ಟು ಅಲ್ಲಿಂದ ಆಗಿದೆ. ಆಮೇಲಿಂದ ತರಕಾರಿಗಳು, ಈ ತರಕಾರಿ ಹಣ್ಣು ಹಂಪಲು. ಸೊ ಇವ್ರಿಗೆಲ್ಲ FDI ಇನ್ ರಿಟೇಲ್ ಅಂದಮೇಲೆ ಸಾಕಷ್ಟು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ಅವರು ತುಂಬಾನೇ ಉಪಯೋಗ ಪಡೆದಿದ್ದಾರೆ ಈ ಕಾಂಬೋ ಫ್ಲೈಟ್ಸ್ ಫ್ರೈಟ್ ಅಂಡ್ ಪ್ಯಾಸೆಂಜರ್. ಇದು ಅದು ವಿನ್ ವಿನ್ ಆಗಿದೆ. ಪ್ಯಾಸೆಂಜರ್ಸ್ಗೆ ಫೇರ್ ಇನ್ಕ್ರೀಸ್ ಆಗಿಲ್ಲ ಜಾಸ್ತಿ, ಆಮೇಲೆ ರೈತರದ್ದು ಪದಾರ್ಥಗಳು ಆ ಡೆಸ್ಟಿನೇಷನ್ಸ್ ರೀಚ್ ಆಗ್ತಾ ಇದೆ.
1: ಇಲ್ಲಿ ESG ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಪರಿಸರ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಿರುವಂತದ್ದು ಏರ್ಪೋರ್ಟ್ ಅಲ್ಲಿ. ಅಂದ್ರೆ ಈ ತರದ್ದು ಸೋಲಾರ್ ಸಿಸ್ಟಮ್ ಅಳವಡಿಸಿದ್ದಾರೆ, ವಿದ್ಯುತ್ ಬಳಕೆ ಕಡಿಮೆ ಮಾಡ್ತಾ ಇದ್ದಾರೆ, ನೀರು ತ್ಯಾಜ್ಯ ನೀರು ಸಂಸ್ಕರಣೆ ಈ ತರದ್ದೆಲ್ಲ ಒಂದು ಪರಿಸರ ಸ್ನೇಹಿ ಕ್ರಮಗಳನ್ನು ಕೂಡ ಕೈಗೊಂಡಿರೋದು ಒಂದು ಮಾಡೆಲ್ ಅಂತ.
0: ಹೌದು, ಏರ್ಪೋರ್ಟ್ ಅಂದ್ಮೇಲೆ ಅವರು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿಕೊಂಡು ಅವ್ರದ್ದೇ ಓನ್ ವಾಟರ್ ಯೂಸೇಜ್ ಮಾಡ್ಕೊಂಡಿದ್ದಾರೆ.
1: ಎಸ್ ಅನಿಲ್ ರಾಜ್ ಅರಸ್ ಅವರೇ, ಬಹಳಷ್ಟು ವಿಷಯಗಳನ್ನ ನೀವು ನಮ್ಮ ಜೊತೆ ಹಂಚಿಕೊಂಡ್ರಿ. ನಮ್ಮ ಶ್ರೋತೃಗಳ ಪರವಾಗಿ, ನಮ್ಮ ಆಕಾಶವಾಣಿ ಸುದ್ದಿ ವಿಭಾಗದ ಪರವಾಗಿ ನಿಮ್ಗೆ ಅನಂತ ಅನಂತ ಧನ್ಯವಾದ.
0: ಧನ್ಯವಾದಗಳು.
2: ಇದುವರೆಗೆ ಜನ್ ಸೇವಾ ಸೇ ದೇಶ್ ಸೇವಾ ಅಭಿಯಾನದ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಎಐ ತಂತ್ರಜ್ಞಾನ ಕುರಿತ ವಿಶೇಷ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದ್ದವರು ಅನಿಲ್ ರಾಜೆ ಆರ್ಎಸ್, ಹಿರಿಯ ಪತ್ರಕರ್ತರು, ಲೇಖಕರು ಹಾಗೂ ಆರ್ಥಿಕ ವಿಶ್ಲೇಷಕರು. ಇವರನ್ನು ಸಂದರ್ಶಿಸಿದವರು ವಿ ನಂಜುಂಡಪ್ಪ, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಅಕ್ಷಯ್ HM. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಬರ ಪರಿಸ್ಥಿತಿ ಪರಿಶೀಲನೆಗಾಗಿ ಇಂದು ಯಾದಗಿರಿ, ಚಿತ್ರದುರ್ಗ ಹಾಗೂ ದಾವಣಗೆರೆಗೆ ಕೇಂದ್ರ ಅಧ್ಯಯನ ತಂಡ ಭೇಟಿ. ಬರ ಪರಿಹಾರವಾಗಿ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಲು ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಆಗ್ರಹ. ದಸರಾ ನಾಡಕುಸ್ತಿ ಪಂದ್ಯಾವಳಿಯ ಜೋಡಿ ಕಟ್ಟುವ ಕಾರ್ಯಕ್ರಮಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಹಾಗೂ ಏಷ್ಯನ್ ಗೇಮ್ಸ್ ಸ್ವರ್ಣ ಪದಕ ವಿಜೇತ ಕನ್ನಡಿಗ ಮೋಹಿತ್ ಎಚ್ಎಸ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದನೆ. ಬರ ಪರಿಸ್ಥಿತಿಯ ಪರಿಶೀಲನೆಗಾಗಿ ರಾಜ್ಯಕ್ಕೆ ಆಗಮಿಸಿರುವ ಕೇಂದ್ರ ಅಧ್ಯಯನ ತಂಡ ಇಂದು ಯಾದಗಿರಿ, ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಉಂಟಾಗಿರುವ ತೀವ್ರ ಬರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಕೇಂದ್ರ ನಿಯೋಗದಲ್ಲಿ ಪಾಟ್ನಾದ ಭತ್ತ ಅಭಿವೃದ್ಧಿ ನಿರ್ದೇಶನಾಲಯದ ನಿರ್ದೇಶಕ ಡಾ ಮಾನ್ಸಿಂಗ್ ನೇತೃತ್ವದ ಕೇಂದ್ರ ಸರ್ಕಾರದ 3 ಸದಸ್ಯರ ತಂಡ ಇಂದು ಬರ ಅಧ್ಯಯನ ನಡೆಸಿತು. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗುಂಡಳ್ಳಿ, ದೋರನಹಳ್ಳಿ, ಬಿದರಾಣಿ, ಮದ್ರಿಕಿ, ಮುಡಬೋಳ ಗ್ರಾಮದ ಬಳಿಯ ಬರಪೀಡಿತ ಜಮೀನುಗಳಿಗೆ ಭೇಟಿ ನೀಡಿದ ತಂಡ ಬೆಳೆ ಹಾನಿಯ ಪ್ರಮಾಣ ಪರಿಶೀಲಿಸಿ ರೈತರ ಅಹವಾಲು ಆಲಿಸಿತು. ಈ ತಂಡದೊಂದಿಗೆ ನವದೆಹಲಿಯ ವೆಚ್ಚ ನಿಯಂತ್ರಣ ಇಲಾಖೆಯ ಅಧೀನ ಕಾರ್ಯದರ್ಶಿ ಪಾರ್ಥಪಾಲ್ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಧೀನ ಕಾರ್ಯದರ್ಶಿ ರಾಕೇಶ್ ಕುಮಾರ್, ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಇದ್ದರು. ಚಿತ್ರದುರ್ಗ ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೆ ಇಂದು ಭೇಟಿ ನೀಡಿದ ಕೇಂದ್ರ ಬರ ಅಧ್ಯಯನ ತಂಡವು ಸ್ಥಳೀಯ ಪರಿಸ್ಥಿತಿಯ ವೀಕ್ಷಣೆ ನಡೆಸಿತು. ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು, ಉಪನಿರ್ದೇಶಕ ಚೇತ್ ರಾಮ್ ಮೀನಾ, ಒಎಸ್ಡಿ ಕರ್ನಲ್ ಅಮರೇಂದ್ರ ಸಿಂಗ್ ಹಾಗೂ ನಿರ್ದೇಶಕ ಡಾ ಜೆ ಹರ್ಷ ಅವರನ್ನೊಳಗೊಂಡ ಈ ತಂಡವು ಹಿರಿಯೂರು ತಾಲೂಕಿನ ಸಕ್ಕರ ಗ್ರಾಮಕ್ಕೆ ಭೇಟಿ ನೀಡಿ ರೈತರ ಜಮೀನಿನಲ್ಲಿ ಶೇಂಗಾ ಬೆಳೆ ಹಾನಿ ಮತ್ತು ಅಂತರ್ಜಲ ಮಟ್ಟ ಕುಸಿತದಿಂದ ನೀರಾವರಿ ಆಶ್ರಿತ ಮೆಕ್ಕೆಜೋಳ ಹಾಗೂ ಹತ್ತಿ ಬೆಳೆಗಳು ಒಣಗಿರುವ ಸ್ಥಿತಿಯನ್ನು ತಂಡವು ಪರಿಶೀಲಿಸಿತು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ರೈತರ ಕುಂದುಕೊರತೆಗಳನ್ನು ಆಲಿಸಿ ಅಹವಾಲುಗಳನ್ನು ಸ್ವೀಕರಿಸಿದರು. ನಂತರ ಧರ್ಮಪುರ ಹೋಬಳಿಯ ಹೊಸಕೆರೆ ಗ್ರಾಮಕ್ಕೆ ತೆರಳಿದ ತಂಡವು ಜಲಮೂಲಗಳ ಸಂರಕ್ಷಣೆ ಯೋಜನೆಯಡಿ ಕೆರೆ ಹೂಳೆತ್ತುವ ಕಾಮಗಾರಿಯನ್ನು ವೀಕ್ಷಿಸಿತು. ಜೊತೆಗೆ ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ಕಲ್ಪಿಸಲಾಗಿರುವ ಗೃಹ ನಳ ಸಂಪರ್ಕದ ಕಾರ್ಯಕ್ಷಮತೆಯನ್ನು ಪರೀಕ್ಷಿಸಿತು. ಕೇಂದ್ರ ಸರ್ಕಾರದ ತಂಡವು ಇಂದು ದಾವಣಗೆರೆ ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಪರಿಶೀಲನೆ ನಡೆಸಲಿದೆ. ಇಂದು ಅಪರಾಹ್ನ ದಾವಣಗೆರೆ ತಾಲೂಕಿನ ನಿರ್ಥಡಿ ಗ್ರಾಮದಲ್ಲಿ ಬರಪೀಡಿತ ಮೆಕ್ಕೆಜೋಳ ಬೆಳೆ ಪರಿಶೀಲನೆ, ನಂತರ ನ್ಯಾಮತಿ ತಾಲೂಕಿನ ಮಾದನಬಾವಿ ಗ್ರಾಮದಲ್ಲಿ ಕೆರೆ ವೀಕ್ಷಣೆ ಹಾಗೂ ಪರಿಶೀಲನೆ, ನಂತರ ಬರಪೀಡಿತ ಮೆಕ್ಕೆಜೋಳ ಮತ್ತು ರಾಗಿ ಬೆಳೆಗಳ ಪರಿಶೀಲನೆ ನಡೆಸಲಿದೆ. ಸಂಜೆ ಹೊನ್ನಾಳಿ ತಾಲೂಕಿನ ಸೊರಟೂರು ಗ್ರಾಮದಲ್ಲಿ ಬರಪೀಡಿತ ಮೆಕ್ಕೆಜೋಳ ಬೆಳೆ, ಹೊನ್ನಾಳಿ ತಾಲೂಕಿನ ಎಚ್ ಕಡದಕಟ್ಟೆ ಗ್ರಾಮದಲ್ಲಿ ಜಮೀನುಗಳಿಗೆ ಭೇಟಿ ನೀಡಲಿದೆ. ರಾಜ್ಯದಲ್ಲಿ ಎದುರಾಗಿರುವ ಭೀಕರ ಬರ ಪರಿಸ್ಥಿತಿಯಿಂದ ಸಂಕಷ್ಟಕ್ಕೀಡಾಗಿರುವ ರೈತರಿಗೆ ಸರ್ಕಾರ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ತುಮಕೂರಿನ ಗುಬ್ಬಿ ತಾಲೂಕಿನಲ್ಲಿ ಇಂದು ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಪ್ರತಿ ಹೆಕ್ಟೇರ್ಗೆ ಕೇವಲ 2,500 ರೂಪಾಯಿ ಪರಿಹಾರ ಘೋಷಿಸಿರುವುದು ಅತ್ಯಲ್ಪ ಮೊತ್ತವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಖಜಾನೆ ಖಾಲಿಯಾಗಿದ್ದು ನೌಕರರಿಗೆ ಸಂಬಳ ನೀಡಲು ಹಣವಿಲ್ಲದ

0: ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಸರ್ಕಾರ ತಕ್ಷಣವೇ ಶ್ವೇತಪತ್ರ ಹೊರಡಿಸಬೇಕು ಎಂದು ಒತ್ತಾಯಿಸಿದರು. ಬಡವರು ಹಾಗೂ ರೈತರ ಪರವಾಗಿ ಬಿಜೆಪಿ ನಿರಂತರ ಹೋರಾಟ ನಡೆಸಲಿದೆ ಎಂದು ಇದೇ ವೇಳೆ ತಿಳಿಸಿದರು. ವಿಶ್ವಪ್ರಸಿದ್ಧ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾದ ದಸರಾ ನಾಡಕುಸ್ತಿ ಪಂದ್ಯಾವಳಿಯ ಸಾಂಪ್ರದಾಯಿಕ ಜೋಡಿ ಕಟ್ಟುವ ಕಾರ್ಯಕ್ರಮಕ್ಕೆ ನಗರಾಭಿವೃದ್ಧಿ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಚಾಲನೆ ನೀಡಿದರು. ಮೈಸೂರಿನಲ್ಲಿ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಮೈಸೂರಿನ ಸಾಂಸ್ಕೃತಿಕ ಹಿರಿಮೆಯ ದಸರಾ ಮಹೋತ್ಸವದಷ್ಟೇ ಇಲ್ಲಿನ ಮಣ್ಣಿನ ಕ್ರೀಡೆಯಾದ ಕುಸ್ತಿಗೂ ಭವ್ಯ ಇತಿಹಾಸವಿದೆ. ಸ್ಥಳೀಯ ಮತ್ತು ರಾಜ್ಯದ ಉದಯೋನ್ಮುಖ ಕ್ರೀಡಾಪಟುಗಳಿಗೆ ಸೂಕ್ತ ವೇದಿಕೆ ಒದಗಿಸಿ ಅವರ ಪ್ರತಿಭೆಯನ್ನು ಪ್ರೋತ್ಸಾಹಿಸುವುದೇ ಈ ಕ್ರೀಡಾಕೂಟದ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಇಂತಹ ಸಾಂಪ್ರದಾಯಿಕ ಕ್ರೀಡೆಗಳಲ್ಲಿ ಸೋಲು ಗೆಲುವುಗಿಂತ ಭಾಗವಹಿಸುವಿಕೆ ಮತ್ತು ಕ್ರೀಡಾ ಸ್ಫೂರ್ತಿ ಪ್ರಮುಖವಾಗಿರುತ್ತದೆ ಎಂದು ಸಚಿವರು ಪ್ರತಿಪಾದಿಸಿದರು. ಇದೇ ವೇಳೆ 2026 ದಸರಾ ಕುಸ್ತಿ ಪಂದ್ಯಾವಳಿಯ ಅಧಿಕೃತ ಪೋಸ್ಟರ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಈಶಾನ್ಯ ರಾಜ್ಯಗಳ ಪ್ರಗತಿ ಕುರಿತ ಒಂದು ವರದಿ ಇಲ್ಲಿದೆ. ದೇಶದ ಈಶಾನ್ಯ ಭಾಗದ ಅಭಿವೃದ್ಧಿಗೆ ಭೌಗೋಳಿಕ ಅಂತರವೇ ಅಡ್ಡಿಯಾಗಿರಲಿಲ್ಲ. ಹಲವು ದಶಕಗಳ ಕಾಲ ದೂರದ ನೆಪವೊಡ್ಡಿ ಈ ಪ್ರದೇಶವನ್ನು ಅಭಿವೃದ್ಧಿಯಿಂದ ದೂರವಿಡಲಾಗಿತ್ತು. ಸ್ವಾತಂತ್ರ್ಯ ನಂತರ 6 ಈಶಾನ್ಯ ಭಾಗದ ಹಲವು ರಾಜ್ಯ ರಾಜಧಾನಿಗಳಿಗೆ ರೈಲು ಸಂಪರ್ಕವೇ ಇರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಹಂತ ಹಂತವಾಗಿ ಬದಲಾವಣೆ ತರಲಾಗಿದೆ. ಅಗಲಗೇಜ್ ರೈಲು ಮಾರ್ಗಗಳು ಅಗರ್ತಲಾ ಮತ್ತು ನಹರ್ಲಾಗೂನ್ವರೆಗೆ ತಲುಪಿವೆ. 2025 ಸೆಪ್ಟೆಂಬರ್ನಲ್ಲಿ ಬೈರಾಬಿ ಸೈರಾಂಗ್ ರೈಲು ಮಾರ್ಗ ಪೂರ್ಣಗೊಂಡು ಐಸ್ವಾಲ್ಗೂ ರೈಲು ಸಂಪರ್ಕ ದೊರೆತಿದ್ದು, ಮಿಜೋರಾಂನಲ್ಲಿ ಮೊದಲ ಬಾರಿಗೆ ರೈಲು ಸಂಚಾರ ಆರಂಭವಾಗಿದೆ. ಈಶಾನ್ಯ ರಾಜ್ಯಗಳು ಇದೀಗ ದೇಶದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶಗಳಲ್ಲೊಂದಾಗಿವೆ. ಜಮ್ಮು ಕಾಶ್ಮೀರದಲ್ಲೂ ಉಧಂಪುರ ಶ್ರೀನಗರ ಬಾರಾಮುಲ್ಲಾ ರೈಲು ಮಾರ್ಗ 28 ನಿರ್ಮಾಣದ ಬಳಿಕ 2025 ಜೂನ್ನಲ್ಲಿ ಸಂಚಾರಕ್ಕೆ ಮುಕ್ತವಾಗಿದೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾದ ಚಿನಾಬ್ ಸೇತುವೆಯನ್ನು ಒಳಗೊಂಡಿರುವ ಈ ಮಾರ್ಗದಲ್ಲಿ ಚಳಿಗಾಲದಲ್ಲೂ ರೈಲು ಸಂಚಾರ ಮುಂದುವರಿಯುತ್ತಿದೆ. ತಲುಪಲು ಕಷ್ಟವಾಗಿದ್ದ ಪ್ರದೇಶಗಳು ಈಗ ಸುಲಭವಾಗಿ ತಲುಪಬಹುದಾದ ಸ್ಥಳಗಳಾಗಿವೆ. ಭಾರತೀಯ ಚಿತ್ರರಂಗದ ಖ್ಯಾತ ನಿರ್ದೇಶಕ ಸಿಂಗೀತಂ ಶ್ರೀನಿವಾಸರಾವ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ವಿಧಾನ ಪರಿಷತ್ ಉಪಸಭಾಪತಿ ಡಾ ಉಮಾಶ್ರೀ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ವ್ಯಕ್ತಪಡಿಸಿದರು. ಸಿಂಗೀತಂ ಅವರ ಅಗಲಿಕೆಯಿಂದ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದಿರುವ ಮುಖ್ಯಮಂತ್ರಿ, ಹಾಲು ಜೇನು, ಚಲಿಸುವ ಮೋಡಗಳು ಸೇರಿದಂತೆ ಖ್ಯಾತ ಮೂಕಿ ಚಿತ್ರ, ಪುಷ್ಪಕ ವಿಮಾನದಂತಹ ಹಲವು ಚಲನಚಿತ್ರಗಳ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಹೊಸ ಆಯಾಮ ನೀಡಿದ್ದರು ಎಂದು ಸ್ಮರಿಸಿದ್ದಾರೆ. ತಮ್ಮ ಸಂದೇಶದಲ್ಲಿ ಡಾ ಉಮಾಶ್ರೀ, ಬಹುಭಾಷಾ ನಿರ್ದೇಶಕರಾಗಿದ್ದ ಸಿಂಗೀತಂ ಅವರು 60 ಚಿತ್ರಗಳನ್ನು ನಿರ್ದೇಶಿಸಿ ರಾಷ್ಟೀಯ ಮತ್ತು ರಾಜ್ಯ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು ಎಂದು ಸ್ಮರಿಸಿದ್ದಾರೆ. ಜಪಾನ್ನಲ್ಲಿ ನಡೆದ 2026 ಏಷ್ಯನ್ ಗೇಮ್ಸ್ನ ಪುರುಷರ ಹಾಕಿ ಪಂದ್ಯಾವಳಿಯಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ತಂಡದ ಸದಸ್ಯ ಹಾಗೂ ಕರ್ನಾಟಕದ ಹೆಮ್ಮೆಯ ಗೋಲ್ ಕೀಪರ್ ಮೋಹಿತ್ ಎಚ್ಎಸ್ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹರ್ಷ ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಬೆಂಗಳೂರಿನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವಸತಿ ನಿಲಯದಿಂದ ಬೆಳೆದು ಬಂದ ಪ್ರತಿಭೆಯೊಂದು ಇಂದು ಏಷ್ಯನ್ ಗೇಮ್ಸ್ನ ಅತ್ಯುನ್ನತ ಸಾಧನೆ ಮಾಡಿ ಚಿನ್ನ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿರುವುದು ರಾಜ್ಯಕ್ಕೆ ಹೆಮ್ಮೆಯ ಕ್ಷಣವಾಗಿದೆ ಎಂದು ಬಣ್ಣಿಸಿದ್ದಾರೆ. ತರಬೇತುದಾರ ವಿಜಯಕೃಷ್ಣ ಅವರ ಮಾರ್ಗದರ್ಶನದಲ್ಲಿ ರೂಪುಗೊಂಡ ಮೋಹಿತ್ ಅವರ ಸಾಧನೆ ರಾಜ್ಯದ ಯುವ ಕ್ರೀಡಾಪಟುಗಳಿಗೆ ಸದಾ

ಪ್ರೇರಣೆಯಾಗಿರಲಿದೆ ಎಂದು ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಸಹಯೋಗದಲ್ಲಿ ಎನ್ಇಬಿ ಸ್ಪೋರ್ಟ್ಸ್ ವತಿಯಿಂದ ಆಯೋಜಿಸಿದ್ದ ವಿಶ್ವದ ಅತಿದೊಡ್ಡ ಎಲ್ ಎಟೇಪ್ ಸೈಕ್ಲಿಂಗ್ ಸ್ಪರ್ಧೆಗೆ ಸಂಸದರಾದ ಯದುವೀರ್ ಒಡೆಯರ್ ಹಾಗೂ ತೇಜಸ್ವಿ ಸೂರ್ಯ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ತೇಜಸ್ವಿ ಸೂರ್ಯ, ಮೈಸೂರಿನಲ್ಲಿ ಸೈಕ್ಲಿಂಗ್ ಸ್ಪರ್ಧೆಯನ್ನು ಮೊದಲ ಬಾರಿಗೆ ಅಚ್ಚುಕಟ್ಟಾಗಿ ಆಯೋಜಿಸಲಾಗಿದೆ ಎಂದರು. ಇದರ ಜೊತೆಗೆ ಸ್ವತಃ ಅವರು ಸೈಕ್ಲಿಂಗ್ ರೇಸ್ನಲ್ಲಿ ಸ್ಪರ್ಧೆಯಾಗಿ ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಪರಿಶೀಲನೆಗಾಗಿ ಇಂದು ಯಾದಗಿರಿ, ಚಿತ್ರದುರ್ಗ ಹಾಗೂ ದಾವಣಗೆರೆಗೆ ಕೇಂದ್ರ ಅಧ್ಯಯನ ತಂಡ ಭೇಟಿ. ಬರ ಪರಿಹಾರವಾಗಿ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಲು ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಆಗ್ರಹ. ದಸರಾ ನಾಡಕುಸ್ತಿ ಪಂದ್ಯಾವಳಿಯ ಜೋಡಿ ಕಟ್ಟುವ ಕಾರ್ಯಕ್ರಮಕ್ಕೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಹಾಗೂ ಏಷ್ಯನ್ ಗೇಮ್ಸ್ ಸ್ವರ್ಣ ಪದಕ ವಿಜೇತ ಕನ್ನಡಿಗ ಮೋಹಿತ್ ಎಚ್ಎಸ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ URR ಉಪಗ್ರಹ ಕೇಂದ್ರ, ಇಸ್ರೋ ಹಾಗೂ ಆಕಾಶವಾಣಿ 101.3 FM ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. October 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.

2:41:45 ಹೊತ್ತಿನಲ್ಲಿ ಎವರ್ ಗ್ರೀನ್ ಕನ್ನಡ ಹಾಡುಗಳನ್ನು ಕೇಳುವ ಈ ಸಮಯದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜಿ ರಮ್ಯಾ. ಬ್ಯೂಟಿಫುಲ್ ಹಾಡುಗಳು ಪ್ಲೇಲಿಸ್ಟ್ ನಲ್ಲಿ ನಿಮಗೋಸ್ಕರ ಕಾಯ್ತಾ ಇದೆ, ತಡ ಮಾಡದೆ ಪ್ರಸಾರ ಮಾಡ್ತಾ ಇದ್ದೀನಿ. ಮೊದಲ ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ, ತವರಿನ ತೊಟ್ಟಿಲು ಚಿತ್ರದ ಗೀತೆ. ಈ ಹಾಡಿಗೆ SP ಬಾಲಸುಬ್ರಹ್ಮಣ್ಯಂ ಹಾಗೆ KS ಚಿತ್ರ ಅವರ ಧ್ವನಿ ಇದೆ.

ಸ್ಕ್ರೀನ್ ಕನ್ನಡ ಹಾಡುಗಳ ಸಾಲಿನಲ್ಲಿ ಬ್ಯೂಟಿಫುಲ್ ಗೀತೆಗಳನ್ನ ಆಲಿಸ್ತಾ ಇದ್ರಿ. ಇನ್ನೊಂದು ಹಾಡಿನ ನಂತರ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ನಾನು ನಿಮ್ಮ ಜೊತೆಯಾಗಿ ಇರ್ತೀನಿ, ನಿಮ್ಮ ಆರ್ಜೆ ರಮ್ಯಾ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM Rainbow 101.3 ಕನ್ನಡ ಕಾಮನ ಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲನ್ನ ಟ್ಯೂನ್ ಮಾಡಿದ್ದೀರಾ. 3 ಗಂಟೆಯ ಈ ಹೊತ್ತು ಹೊಂಬಿಸಿಲು ಕಾರ್ಯಕ್ರಮದ ಸಮಯ. ಪ್ರಶ್ನೆ ಕೇಳೋಕೆ ನಾನು ಸಿದ್ಧ, ಉತ್ತರ ಕೊಡೋದಕ್ಕೆ ನೀವು ಸಿದ್ಧ, ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಹಾಡು ಕೂಡ ಸಿದ್ಧವಾಗಿ ಕಾಯ್ತಾ ಇದೆ. ಹಾಗಿದ್ರೆ ತಡ ಮಾಡೋ ಮಾತೇ ಇಲ್ಲ, ಮೊದಲ ಪ್ರಶ್ನೆ ಕೇಳ್ತಾ ಇದ್ದೀನಿ. ವಸ್ತ್ರ ವಿನ್ಯಾಸಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದ ಕನ್ನಡದ ಖ್ಯಾತ ನಟಿ, ನಿರ್ದೇಶಕಿ ಹಾಗೂ ರಂಗಭೂಮಿ ಕಲಾವಿದೆ ಯಾರು? ಮತ್ತೊಮ್ಮೆ, ವಸ್ತ್ರ ವಿನ್ಯಾಸಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದ ಕನ್ನಡದ ಖ್ಯಾತ ನಟಿ, ನಿರ್ದೇಶಕಿ ಹಾಗೂ ರಂಗಭೂಮಿ ಕಲಾವಿದೆ ಯಾರು? ಸರಿಯಾದ ಉತ್ತರ ತಲುಪಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್, 9489901013 ನಮ್ಮ ವಾಟ್ಸ್ಆಪ್ ನಂಬರು. ಸರಿಯಾದ ಉತ್ತರದ ಜೊತೆ ನಿಮ್ಮ ಮುದ್ದಾದ ಹೆಸರನ್ನ ಟೈಪ್ ಮಾಡಿ ಸಂದೇಶ ರವಾನಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು ಕಾರ್ಯಕ್ರಮ. ನಾನು ನಿಮ್ಮ ಅರ್ಜೆ ರಮ್ಯಾ.

ವಸ್ತ್ರ ವಿನ್ಯಾಸಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದ ಕನ್ನಡದ ಖ್ಯಾತ ನಟಿ, ನಿರ್ದೇಶಕಿ ಹಾಗೂ ರಂಗಭೂಮಿ ಕಲಾವಿದೆ ಯಾರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ ಬಿಂದುಪ್ರಕಾಶ್ ಬೆಂಗಳೂರಿನಿಂದ, ಹರೀಶ್ ಮಲ್ಲೇಶ್ವರಂನಿಂದ, ನೇತ್ರಾ ಕಿಂಗಿರಿಯಿಂದ, ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ, ಹಾಗೆಯೇ ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಪದ್ಮಶ್ರೀ ಕುಟುಂಬ ರಾಮಚಂದ್ರಾಪುರಂನಿಂದ, ಗುಣವತಿ ಭೀಮಪ್ಪ ದಾವಣಗೆರೆಯಿಂದ ಸರಿಯಾದ ಉತ್ತರ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ವಿನೋದ ನೆಲಮಂಗಲದಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ, ಹಾಗೆ ಕಲ್ಲೂರ್ ಮಹದೇವ್ ಪ್ರಕಾಶ್ ಗುಬ್ಬಿಯಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ರೆ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ, ಉದಯ ಕರ್ಕೇರ ಉಡುಪಿಯಿಂದ ಸರಿ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ, ಮಂಗಳ ಮೈಸೂರಿನಿಂದ ಇನ್ನೂ ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಿ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ವೈಶಾಲಿ ಕಾಸರವಳ್ಳಿಯವರು 1997 ತಾಯಿ ಸಾಹೇಬ ಚಿತ್ರದ ವಸ್ತ್ರ ವಿನ್ಯಾಸಕ್ಕಾಗಿ ಈ ಒಂದು ರಾಷ್ಟ್ರ ಪ್ರಶಸ್ತಿಯನ್ನ ಪಡ್ಕೊಂಡಂತ ಖ್ಯಾತ ನಟಿ, ನಿರ್ದೇಶಕಿ ಹಾಗೂ ರಂಗಭೂಮಿ ಕಲಾವಿದೆ ಅನ್ನಿಸ್ಕೊಂಡಿದ್ದಾರೆ. ವೈಶಾಲಿ ಕಾಸರವಳ್ಳಿ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಹಾಲಿವುಡ್ನ ಗೋಲ್ಡನ್ ಏಜ್ ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ಸ್ಪರ್ಧಾ ವಿಭಾಗಕ್ಕೆ ಆಯ್ಕೆ ಆಗಿರುವ ಚಲನಚಿತ್ರ ಯಾವುದು? ಹಾಲಿವುಡ್ನ ಗೋಲ್ಡನ್ ಏಜ್ ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ಸ್ಪರ್ಧಾ ವಿಭಾಗಕ್ಕೆ ಇತ್ತೀಚೆಗೆ ಆಯ್ಕೆ ಆಗಿರುವಂತ ಚಲನಚಿತ್ರ ಯಾವುದು? ಸರಿ ಉತ್ತರ ಬರಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಹಾಲಿವುಡ್ನ ದ ಗೋಲ್ಡನ್ ಏಜ್ ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ಸ್ಪರ್ಧಾ ವಿಭಾಗಕ್ಕೆ ಆಯ್ಕೆಯಾಗಿರುವ ಇತ್ತೀಚೆಗೆ ಆಯ್ಕೆಯಾಗಿರುವಂತಹ ಕನ್ನಡ ಚಿತ್ರ ಯಾವುದು, ಚಲನಚಿತ್ರ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ. ನಿಮ್ಮ ಉತ್ತರ ಸರಿಯಾಗಿದೆ. ಹಾಗೆ ಸರಿಯಾದ ಉತ್ತರ ಕೊಟ್ಟಿರೋದು ಮತ್ತಾರು ಅಂದ್ರೆ ಸುಬ್ರಹ್ಮಣ್ಯ ಜಯಂತ್ ಸುದ್ದಗುಂಟೆ ಪಾಳಿದಿಂದ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಮತ್ತಾರು ಸರಿ ಉತ್ತರ ಕೊಟ್ಟಿರೋರು ಅಂತ ಹೇಳಿ ನೋಡೋದಾದ್ರೆ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 7719 ಮಲ್ನಾಡಿ ಹಳ್ಳಿಯಿಂದ, ಉದಯಕರ್ಕೇರ ಉಡುಪಿಯಿಂದ ಸರಿಯಾದ ಉತ್ತರ, ಹಾಗೆ ವಾಗ್ದೇವಿ ಹೊಳಲ್ಕೆರೆಯಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಜೊತೆಗೆ ಮತ್ತಾರು ಸರಿ ಉತ್ತರ ಕೊಟ್ಟಿರೋರು ಅಂತ ಹೇಳಿ ನೋಡೋದಾದ್ರೆ ಎಸ್, ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿರೋದು ನೇತ್ರ ಕೆಂಗೇರಿಯಿಂದ. ಇಷ್ಟು ಜನರ ಉತ್ತರ ಸರಿ ಇತ್ತು, ಸರಿಯಾದ ಉತ್ತರ ಆಗಿತ್ತು. ಬರಗೂರು ರಾಮಚಂದ್ರಪ್ಪನವರು ನಿರ್ದೇಶಿಸಿರುವಂತಹ ಮಹಾಕವಿ ಅನ್ನುವಂತ ಸಿನಿಮಾ. ಈ ಸಿನಿಮಾ ಇತ್ತೀಚೆಗೆ ಸ್ಪರ್ಧಾ ವಿಭಾಗಕ್ಕೆ 2026 ಸ್ಪರ್ಧಾ ವಿಭಾಗಕ್ಕೆ ಆಯ್ಕೆಯಾಗಿದೆ. ಹಾಲಿವುಡ್ನ ದ ಗೋಲ್ಡನ್ ಏಜ್ ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ಸ್ಪರ್ಧಾ ವಿಭಾಗಕ್ಕೆ ಬರಗೂರು ರಾಮಚಂದ್ರಪ್ಪನವರು ನಿರ್ದೇಶಿಸಿರುವಂತಹ ಮಹಾಕವಿ ಸಿನಿಮಾ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಎಸ್, ಶೋಲೆ ಚಿತ್ರದ ಗಬ್ಬರ್ ಸಿಂಗ್ ಪಾತ್ರಕ್ಕೆ ಮೊದಲು ಆಯ್ಕೆಯಾಗಿದ್ದವರು ಯಾರು? ಶೋಲೆ ಚಿತ್ರದ ಗಬ್ಬರ್ ಸಿಂಗ್ ಪಾತ್ರಕ್ಕೆ ಮೊದಲು ಆಯ್ಕೆಯಾಗಿದ್ದವರು ಯಾರು? ಸರಿಯಾದ ಉತ್ತರ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಬಂದು ತಲುಪಲಿ.

0: ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. ಅಕ್ಟೋಬರ್ 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.
1: ಗೆಲುವೆ ಗೆಲುವೆ ಗೆಲುವೆ ನಮಗೆಂದೆಂದಿಗೂ ಗೆಲುವೆ.
0: ಪ್ರಶ್ನೆ ಕೇಳಿಯಾಗಿತ್ತು. ಶೋಲೆ ಚಿತ್ರದ ಗಬ್ಬರ್ ಸಿಂಗ್ ಪಾತ್ರಕ್ಕೆ ಮೊದಲು ಆಯ್ಕೆಯಾಗಿದ್ದವರು ಯಾರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ಎನ್ಆರ್ ಪ್ರಸಾದ್ ರಜಜಿ ನಗರದಿಂದ, ಹಾಗೆ ದಿಲೀಪ್ ಕಲ್ಯಾಣ್ಕರ್ ವಿಜಯ ನಗರದಿಂದ, ನೇತ್ರ ಕೆಂಗೇರಿಯಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ಹೊನ್ನೂರಳ್ಳಿ ಹನುಮಂತಪುರ ಜಗಳೂರ್ ತಾಲೂಕಿನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ, ಹಾಗೆಯೇ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿರೋದು ಪೂರ್ಣಪ್ರಜ್ಞಾ ನಗರ ಉತ್ತರಳ್ಳಿ ಬೆಂಗಳೂರಿನಿಂದ ಎಸ್ ಆರ್ ವೇಣುಗೋಪಾಲ್ ಅವರ ಉತ್ತರ ಸರಿಯಾಗಿದೆ. ಹಾಗೆ ಸುರೇಂದ್ರ ಕುಂದಾಪುರದಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಪ್ರಕಾಶ್ ಕಲ್ಲೂರ್ ಗುಬ್ಬಿಯಿಂದ, ಎಸ್ಎಂ ಶೋಭಾ ಹಾಸನ್ನಿಂದ, ಹಾಗೆ ಶ್ವೇತಾ ಎಸ್ರಾವ್ ಸುಳಿಯಾಯಿಂದ ಸರಿಯಾದ ಉತ್ತರ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ ಸರಿ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಇನ್ನು ಬಹಳಷ್ಟು ಜನರ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರ ಏನಾಗಿತ್ತು? ಸರಿ ಉತ್ತರ ಆಗಿತ್ತು ಡ್ಯಾನಿ ಡೆನ್ಜುಂಪಾ. ಇವರು ಧರ್ಮಾತ್ಮ ಚಿತ್ರದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ ಶೂಟಿಂಗ್ನಲ್ಲಿ, ಹಾಗಾಗಿ ಇವರನ್ನ ಆಯ್ಕೆ ಮಾಡಲಾಗಿದ್ರು ಕೂಡ ಅವರ ಟೈಮ್ ಸಿಗದೆ ಶೂಟಿಂಗ್ಗೆ ಅವರನ್ನ ಕೈಬಿಟ್ಟು ಹೊಸಬರಾದಂತ ಅಮ್ಜದ್ ಖಾನ್ ಅವರನ್ನ ಈ ಒಂದು ಪಾತ್ರಕ್ಕೆ, ಗಬ್ಬರ್ ಸಿಂಗ್ ಪಾತ್ರಕ್ಕೆ ಆಯ್ಕೆ ಮಾಡಲಾಗತ್ತೆ. ಓಕೆ, ಹಾಗಿದ್ರೆ ಮತ್ತೊಂದು ಪ್ರಶ್ನೆ, ಬೇಗ ನಿಮ್ಮ ಉತ್ತರ ಬಂದು ತಲುಪಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಶೋಲೆ ಚಿತ್ರದ ಐಕಾನಿಕ್ ಸಾಂಗ್ ಏ ದೋಸ್ತಿ ಗೀತೆಯ ಚಿತ್ರೀಕರಣಕ್ಕೆ ತೆಗೆದುಕೊಂಡಂತ ದಿನಗಳೆಷ್ಟು? ಏ ದೋಸ್ತಿ ಗೀತೆಯ ಚಿತ್ರೀಕರಣಕ್ಕೆ ತೆಗೆದುಕೊಂಡಂತ ದಿನಗಳು ಎಷ್ಟು? ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಚಿತ್ರದ ಐಕಾನಿಕ್ ಸಾಂಗ್ ಈ ದೋಸ್ತಿ ಗೀತೆಯ ಚಿತ್ರೀಕರಣಕ್ಕಾಗಿ ತೆಗೆದುಕೊಂಡಂತ ದಿನಗಳು ಎಷ್ಟು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಎಸ್, ಸತ್ಯ ಬಸವೇಶ್ವರ ನಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಮಂಜುಶ್ರೀ ಧಾರವಾಡದಿಂದ ನಿಮ್ಮ ಹತ್ರ ಸರಿಯಾಗಿದೆ. ಹಾಗೆ ರೇಖಾ ಧಾರವಾಡದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ರೆ. ರಾಘವೇಂದ್ರ ಕುಂದಾಪುರದಿಂದ ಮಂಡಿಕಲ್ ಕೃಪಾ, ಹಾ 2:43 ಇಲ್ಲ, ನಾನು ದಿನಗಳ ಬಗ್ಗೆ ಹೇಳ್ತಾ ಇದ್ದೀನಿ, ಸರಿ ಉತ್ತರ ಕಳಿಸಿದ್ದಾರೆ ಮತ್ತಾರು ಅಂತ ಹೇಳಿ ನೋಡೋದಾದ್ರೆ ಎಸ್ ನಮ್ಮ ಹತ್ರ ಕೂಡ ಸರಿ ಅಲ್ವೇ ಅಂತ ಜಯಪುಟ್ಟ ಸ್ವಾಮಿ ಚಿಕ್ಕಮಗಳೂರಿಂದ ಕೇಳ್ತಾ ಇದ್ದಾರೆ. ಖಂಡಿತವಾಗಿ ನಿಮ್ಮ ಹತ್ರ ಸರಿಯಾಗಿದೆ. ಹಾಗೆ ಸರಿ ಉತ್ತರ ಕೊಟ್ಟಿದ್ದಾರೆ ವಿಜ್ಞಾನ ನಗರದಿಂದ ಹರಿಹರನ್ ಅವರ ಉತ್ತರ ಕೂಡ ಸರಿಯಾಗಿದೆ. ಎಸ್ಎಂ ಶೋಭಾ ಹಾಸನ್ನಿಂದ, ಸಂಚನಾ ಗಂಗಾವತಿಯಿಂದ, ಅನಂತ ಮೂರ್ತಿ ಶೃಂಗೇರಿಯಿಂದ, ಗೀತಾಮೂರ್ತಿ ಶೃಂಗೇರಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಜೊತೆಗೆ ಸರಿ ಉತ್ತರ ಕೊಟ್ಟಿರೋದು ಮತ್ಯಾರು ಅಂತ ಹೇಳಿ ನೋಡುವುದಾದ್ರೆ ಸರಿ ಉತ್ತರ ಕೊಟ್ಟಿದ್ದಾರೆ ವೇಣುಗೋಪಾಲ್ ಬೆಂಗಳೂರಿನಿಂದ, ಹಾಗೆ ಸುಬ್ರಹ್ಮಣ್ಯ ಜಯಂತ ಸದ್ಗುಂಟೆಪಾಳ್ಯದಿಂದ, ಹಂಪಿಯಿಂದ ಜಾಫರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ವೆಲ್ಫ್ರೆಡ್ ಇವರು ಕೊತ್ತನೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಮತ್ಯಾರು ಸರಿ ಉತ್ತರ ಕೊಟ್ಟಿರೋರು ಅಂತ ಹೇಳಿ ನೋಡೋದಾದ್ರೆ ಎಸ್ ಎನ್ ಆರ್ ಪ್ರಸಾದ್ ರಾಜಜಯನಗರದಿಂದ, ದಿಲೀಪ್ ಕಲ್ಯಾಣ್ಕರ್ ನೇತ್ರ ಕೆಂಗೇರಿಯಿಂದ ಸರಿಯಾದ ಉತ್ತರ, ಲೀಲಾ ಬೇಗೂರಿನಿಂದ, ಸುಧಾಮೂರ್ತಿ ಕೆಹಳ್ಳಿಯಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ನಿಮ್ಮ ಉತ್ತರ ಕೂಡ ಸರಿಯಾಗಿತ್ತು. ಇನ್ನು ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರಿ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? 21 ದಿನಗಳು. ಶೋಲೆ ಚಿತ್ರದ ಐಕಾನಿಕ್ ಸಾಂಗ್ ಏ ದೋಸ್ತಿ ಗೀತೆಯ ಚಿತ್ರೀಕರಣಕ್ಕೆ ತೆಗೆದುಕೊಂಡಂತ ದಿನಗಳು 21 ದಿನಗಳು. ಓಕೆ, ಇದಾಗಿತ್ತು ಹೊಂಬೆಸಿಲು ಕಾರ್ಯಕ್ರಮ. 3:30 ಸರಿಯಾಗಿ ನಿಮಗಾಗಲೇ ಗೊತ್ತಾಗಿದೆ, ಪ್ರೋಮೋ ಮೂಲಕ ಯುವ ರಾ ಉಪಗ್ರಹ ಕೇಂದ್ರ ಇಸ್ರೋ ಪ್ರಾಯೋಜಿಸುತ್ತಿರುವ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿ ಬರಲಿದೆ. ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

0: ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ URRAO ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 FM ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. October 4-10 ಪ್ರತಿದಿನ ಮಧ್ಯಾಹ್ನ 3:30 4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.
1: ಗೆಲುವೆ ಗೆಲುವೆ ಗೆಲುವೆ ನಮಗೆಂದೆಂದಿಗೂ ಗೆಲುವೆ.
0: 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ URRAO ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು ಜಂಟಿಯಾಗಿ ಹಮ್ಮಿಕೊಂಡಿರುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಇದು. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ವಿಷಯ ರಾಕೆಟ್ ಕ್ರಾಂತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು URRAO ಉಪಗ್ರಹ ಕೇಂದ್ರ ಇಸ್ರೋ ಬೆಂಗಳೂರು. ಇಂದಿನಿಂದ ಪ್ರತಿದಿನ ಅಂದರೆ October 4-10 ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ ಪ್ರತಿದಿನ ಒಬ್ಬ ಹಿರಿಯ ವಿಜ್ಞಾನಿಯಿಂದ ಒಂದು ವಿಷಯದ ಕುರಿತು ಮಾಹಿತಿ, ನಂತರದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿಬರಲಿದೆ. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ವಿಜೇತರಿಗೆ ಬಹುಮಾನವನ್ನು ನೀಡಲಾಗುತ್ತೆ. ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಪ್ರತಿ ಪ್ರಶ್ನೆಗೆ ಸರಿ ಉತ್ತರ ಕಳುಹಿಸಿದ ಮೊದಲ ಇಬ್ಬರು ಕೇಳುಗರಿಗೆ ಆಕರ್ಷಕ ಬಹುಮಾನ ಗೆಲ್ಲುವ ಅವಕಾಶವಿದೆ. ಸರಿ ಉತ್ತರ ನೀಡಿದ ವಿಜೇತರ ಹೆಸರನ್ನು ಕೊನೆಯ ದಿನ ಅಂದರೆ October 10 ಮಧ್ಯಾಹ್ನ 3:30 ಕಾರ್ಯಕ್ರಮದಲ್ಲಿ ಪ್ರಕಟಿಸಲಾಗುವುದು. ಇಸ್ರೋ ಅಧಿಕಾರಿಗಳು ವಿಜೇತರನ್ನು ಸಂಪರ್ಕಿಸಿ ಬಹುಮಾನವನ್ನು ತಲುಪಿಸುತ್ತಾರೆ. ಇಂದಿನ ಕಾರ್ಯಕ್ರಮದ ವಿಶೇಷ ಅತಿಥಿ ಡಿಸ್ಟಿಂಗ್ವಿಶ್ಡ್ ಸೈಂಟಿಸ್ಟ್ ಹಾಗೂ URRAO ಉಪಗ್ರಹ ಕೇಂದ್ರದ ಸಂಶೋಧನಾ ನಿರ್ದೇಶಕರಾದ ಶ್ರೀ ಸುಧಾಕರ್ ಎಸ್ ಅವರು. ಅವರ ಭಾಷಣದ ವಿಷಯ ರಾಕೆಟ್ ಕ್ರಾಂತಿ, ಗುರುತ್ವ ಮೀರಿದ ಪಯಣ. ಕನ್ನಡೇತರರಾದರೂ ಕನ್ನಡದ ಕಾಳಜಿಯಿಂದ ಈ ಭಾಷಣವನ್ನು ಸಿದ್ಧಪಡಿಸಿರುತ್ತಾರೆ. ಈಗ ಕೇಳಿ ಶ್ರೀ ಸುಧಾಕರ್ ಎಸ್ ಅವರ ಮಾತುಗಳನ್ನ.
2: ನಮಸ್ಕಾರ ಸ್ನೇಹಿತರೆ, ಆಲ್ ಇಂಡಿಯಾ ರೇಡಿಯೋ ಮತ್ತು ಇಸ್ರೋದ URRAO ಸ್ಯಾಟಲೈಟ್ ಸೆಂಟರ್ ಆಯೋಜಿಸುತ್ತಿರುವ ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಆಚರಣೆಗೆ ನಿಮಗೆ ಸ್ವಾಗತ. ನಾನು ಸುಧಾಕರ್, ನಿರ್ದೇಶಕರು R&D. ಕಳೆದ 30+ ವರ್ಷಗಳಿಂದ ಇಸ್ರೋದಲ್ಲಿ ಬಾಹ್ಯಾಕಾಶ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಕ್ಷೇತ್ರದಲ್ಲಿ URRAO ಸ್ಯಾಟಲೈಟ್ ಸೆಂಟರ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. October 4-10 ವಿಶ್ವ ಬಾಹ್ಯಾಕಾಶ ಸಪ್ತಾಹವನ್ನು ಆಚರಿಸಲಾಗುತ್ತದೆ ಎಂಬುದು ನಿಮಗೆ ತಿಳಿದೇ ಇದೆ. 1957 October 4 ಮೊದಲ ಉಪಗ್ರಹ ಸ್ಪುಟ್ನಿಕ್ ಲಾಂಚ್ ಆಗಿತ್ತು. 1967 October 10 ಔಟರ್ ಸ್ಪೇಸ್ ಟ್ರೀಟಿ ಸೈನ್ ಆಗಿತ್ತು ಮತ್ತು ಯುನೈಟೆಡ್ ನೇಷನ್ಸ್ ಈ ವರ್ಷದ ವಿಷಯವಾಗಿ ರಾಕೆಟ್ ರೆವಲ್ಯೂಷನ್ ಅನ್ನು ಮಾಡಿದ್ದಾರೆ. ಈ ವಿಷಯದ ಬಗ್ಗೆ ನಾನು ಆಲೋಚನೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತೇನೆ. ಇಂದು ದಿ ರಾಕೆಟ್ ರೆವಲ್ಯೂಷನ್, ಜರ್ನಿ ಡಿಫೈನ್ ಗ್ರಾವಿಟಿ ಕುರಿತು ಮಾತಾಡೋಣ. ಮಾನವ ಕುಲವು ಬಾಹ್ಯಾಕಾಶದಿಂದ ಅನೇಕ ವಿಷಯಗಳನ್ನು ಕಲಿತಿದೆ. ಮಾನವ ಕುಲವು ಬಾಹ್ಯಾಕಾಶವನ್ನು ಅನ್ವೇಷಿಸಲು ಬಯಸಿತ್ತು ಮತ್ತು ನಾವು ಸ್ಪೇಸ್ ಬಾಹ್ಯಾಕಾಶವನ್ನು ತಲುಪುವ ಮಾರ್ಗಗಳನ್ನು ಕಂಡುಹಿಡಿಯಬೇಕಾಗಿತ್ತು. ಭೂಮಿಯ ಮೇಲಿರುವ ವಸ್ತುಗಳು ನಿರಂತರವಾಗಿ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯಿಂದ, ಗ್ರಾವಿಟೇಷನಲ್ ಫೋರ್ಸ್, ಆಕರ್ಷಿತವಾಗುತ್ತವೆ ಎಂಬುದು ನಿಮಗೆ ತಿಳಿದಿದೆ. ಸರ್ ಐಸಕ್ ನ್ಯೂಟನ್ ಅವರು ತಮ್ಮ ಪ್ರಸಿದ್ಧ ಪ್ರಯೋಗಗಳ ಮೂಲಕ ವಸ್ತುಗಳು ಭೂಮಿಯ ಕಡೆಗೆ ಬೀಳುವಂತೆ ಮಾಡುವ ಅದೇ ಶಕ್ತಿಯನ್ನು ಚಂದ್ರನನ್ನು ಭೂಮಿಯ ಸುತ್ತ ಇರಿಸುತ್ತದೆ ಎಂದು ನಿರ್ಧರಿಸಿದರು. ಉದಾಹರಣೆಗೆ, ನೀವು ಒಂದು ಚಂದ್ರನ ಎಸೆದರೆ ಅದು ಸ್ವಲ್ಪ ದೂರ ಹೋಗಿ ಬಿಟ್ಟು

0: ನಂತರ ಮತ್ತೆ ಕೆಳಗೆ ಬೀಳುತ್ತದೆ. ನೀವು ಅದನ್ನು ಹೆಚ್ಚಿನ ವೇಗದಲ್ಲಿ ಎಸೆದರೆ ಅದು ಇನ್ನೂ ದೂರ ಪ್ರಯಾಣಿಸುತ್ತದೆ ಕೆಳಗೆ ಬರುವುದಕ್ಕೂ ಮುಂಚೆ. ಆದ್ದರಿಂದ ನೀವು ಸಾಕಷ್ಟು ವೇಗದಲ್ಲಿ ಎಸೆದರೆ ಅದು ನಿರಂತರವಾಗಿ ಬೀಳುತ್ತಲೇ ಇರಬಹುದು ಮತ್ತು ಭೂಮಿಯಿಂದ ಕರ್ವೇಚರ್ ಇರುವುದರಿಂದ ಅದು ಭೂಮಿನಲ್ಲಿ ಬೀಳುವುದಿಲ್ಲ, ಆರ್ಬಿಟ್ನಲ್ಲೇ ಇರುತ್ತದೆ. ನಾವು ಬಾಹ್ಯಾಕಾಶವನ್ನು ತಲುಪಬೇಕಾಗಿದ್ದರೆ ವಾತಾವರಣ ಬಲಗಳನ್ನು ಮೀರಿ ಅಗತ್ಯ ವೇಗವನ್ನು ಸಾಧಿಸಿ ಭೂಮಿಯಿಂದ ಆರ್ಬಿಟ್ನಲ್ಲಿ ಒಂದು ಕಕ್ಷೆಯನ್ನು ತಲುಪಬೇಕು. ಕಡಿಮೆ ಭೂಕಕ್ಷೆಗಳಲ್ಲಿ ಸುಮಾರು 7-8 ಕಿಲೋಮೀಟರ್/ಸೆಕೆಂಡ್ ಇಂಥ ವೇಗವನ್ನು ನಮಗೆ ರಾಕೆಟ್ಗಳ ಅಗತ್ಯವಿದೆ. ರಾಕೆಟ್ರಿಯ ವಿಜ್ಞಾನವನ್ನು ಮುಖ್ಯವಾಗಿ ಸರ್ ಐಸಕ್ ನ್ಯೂಟನ್ ಅವರ 3ನೇ ಚಲನೆಯ ನಿಯಮದಿಂದ ನಿಯಂತ್ರಿತವಾಗಿದೆ. ಇಟ್ ಸ್ಟೇಟ್ಸ್, ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಪ್ರತಿಯೊಂದು ಕ್ರಿಯೆಗೆ ಸಮಾನವಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ. ಉದಾಹರಣೆಗೆ, ಗಾಳಿಯಿಂದ ತುಂಬಿದ ಬಲೂನ್ ಅನ್ನು ಬಿಟ್ಟಾಗ ಗಾಳಿಯ ಹರಿವಿನ ವಿರುದ್ಧ ದಿಕ್ಕಿನಲ್ಲಿ ಬಲೂನ್ ಚಿಮ್ಮುತ್ತದೆ. ದೀಪಾವಳಿಯಲ್ಲಿ ಬಳಸುವ ರಾಕೆಟ್ ಕೂಡ ಇದೇ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಪೇಲೋಡ್ ಅಥವಾ ಉಪಗ್ರಹವನ್ನು ಬಾಹ್ಯಾಕಾಶಕ್ಕೆ ಕೊಂಡೋಗಬೇಕಾಗಿರುವುದರಿಂದ ರಾಕೆಟ್ ತಕ್ಷವಾಗಿರಬೇಕು. ವಿಭಿನ್ನ ರೀತಿಯ ಪ್ರೊಪಲ್ಷನ್ ಇಂಧನವನ್ನು ಬಳಸಿ ನಿಯಂತ್ರಿತ ರಾಸಾಯನಿಕ ಕ್ರಿಯೆಗಳಿಂದ ಶಕ್ತಿಯನ್ನು ಬಳಸಿಕೊಂಡು ಕ್ರಿಯೆಯನ್ನು ಉಂಟು ಮಾಡುತ್ತದೆ. ಪ್ರತಿಕ್ರಿಯೆ ಮೂಲಕ ರಾಕೆಟ್ ವೇಗವನ್ನು ಸಾಧಿಸುತ್ತೆ. ವಾಣಿಜ್ಯ ವಿಮಾನವು ತನ್ನ ಇಂಧನವನ್ನು ದಹಿಸಲಿಕ್ಕೆ ವಾತಾವರಣದಿಂದ ಆಕ್ಸಿಜನ್ ಪಡೆಯುತ್ತದೆ. ಆದರೆ ರಾಕೆಟ್ಗಳು ಆಕ್ಸಿಡೈಸರ್ ರೂಪದಲ್ಲಿ ತಮ್ಮ ಇಂಧನ ಜೊತೆಗೆ ಕೊಂಡೋಗಬೇಕಾಗುತ್ತೆ, ಯಾಕೆಂದರೆ ಅವು ಗಾಳಿಯಿಲ್ಲದ ಶೂನ್ಯಾಕಾಶದಲ್ಲಿ ಪ್ರಯಾಣಿಸಬೇಕಾಗುತ್ತದೆ. ರಾಕೆಟ್ ಎಂಜಿನ್ನ ಕಂಬಷನ್ ಚೇಂಬರ್ನಲ್ಲಿ ಪ್ರೊಪಲ್ಲೆಂಟ್ಗಳು ಸೇರಿದಾಗ ಅತಿಯಾಗಿ ಬಿಸಿಯಾದ ಎಕ್ಸಾಸ್ಟ್ ಸೃಷ್ಟಿಸುತ್ತವೆ. ಈ ಎಕ್ಸಾಸ್ಟ್ ನಾಜಲ್ ಮೂಲಕ ಹರಿಸಿ ಥ್ರಸ್ಟ್ ಅನ್ನು ಒದಗಿಸಲಾಗುತ್ತದೆ. ಸಾಲಿಡ್ ಪ್ರೊಪಲ್ಲೆಂಟ್ಗಳಲ್ಲಿ ಆಕ್ಸಿಡೈಸರ್ ಮತ್ತು ಇಂಧನವನ್ನು ಘನ ಪದಾರ್ಥವಾಗಿ ಮಿಶ್ರಣ ಮಾಡಲಾಗುತ್ತದೆ. ಆದರೆ ಇಗ್ನಿಷನ್ ಮಾಡಿದರೆ ನಂತರ ಅವು ಸಂಪೂರ್ಣವಾಗಿ ಉರಿಯಬೇಕು. ಇದು ಸರಳವಾದ ವಿಧಾನ. ಲಿಕ್ವಿಡ್ ಎಂಜಿನ್ಗಳಲ್ಲಿ ಲಿಕ್ವಿಡ್ ಪ್ರೊಪಲ್ಲೆಂಟ್ಗಳನ್ನು ಬಳಸಲಾಗುತ್ತದೆ. ಈ ಲಿಕ್ವಿಡ್ ಪ್ರೊಪಲ್ಲೆಂಟ್ಗಳನ್ನು ಪಂಪ್ಗಳು ಅಥವಾ ಪ್ರೆಷರ್ಗಳ ಮೂಲಕ ಕಂಬಷನ್ ಚೇಂಬರ್ಗಳಿಗೆ ಕಳಿಸಲಾಗುತ್ತದೆ. ಇದರಲ್ಲಿ ಇಂಜಿನ್ ಆಫ್ ಅಂಡ್ ಆನ್ ಕಂಟ್ರೋಲ್ ಮಾಡಬಹುದು. ಕ್ರಯೋಜೆನಿಕ್ ಎಂಜಿನ್ಗಳಲ್ಲಿ ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಲಿಕ್ವಿಡ್ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಅನ್ನು ಪ್ರೊಪಲ್ಲೆಂಟ್ಗಳಾಗಿ ಬಳಸಲಾಗುತ್ತದೆ. ಇದು ಅತ್ಯಂತ ದಕ್ಷವಾಗಿ ಇರುತ್ತೆ. ಇದೇ ರೀತಿಯಲ್ಲಿ ಮೊನೋಪ್ರೊಪಲ್ಲೆಂಟ್, ಅಯನ್ ಪ್ರೊಪಲ್ಲೆಂಟ್ ಮತ್ತು ನ್ಯೂಕ್ಲಿಯರ್ ಪ್ರೊಪಲ್ಷನ್ಗಳು ಇದೆ. ನಾವು ರೆವಲ್ಯೂಷನ್ ಬಗ್ಗೆ ಮಾತನಾಡುವಾಗ ರಾಕೆಟ್ ತಂತ್ರಜ್ಞಾನದಲ್ಲಿ ನಡೆಯುತ್ತಿರುವ ಬದಲಾವಣೆಗಳನ್ನು ನೋಡಬೇಕು. ರಾಕೆಟ್ಗಳು ಹೆಚ್ಚಿನ ತಾಪಮಾನ, ಪ್ರೆಷರ್ ಮತ್ತು ಕ್ರಯೋಜೆನಿಕ್ ಎಂಜಿನ್ಗಳ ಸಂದರ್ಭದಲ್ಲಿ ಅತ್ಯಂತ ಕಡಿಮೆ ತಾಪಮಾನಗಳನ್ನು ಹ್ಯಾಂಡಲ್ ಮಾಡಬೇಕಾಗುತ್ತದೆ. ರಾಕೆಟ್ಗಳು ಸಾಮಾನ್ಯವಾಗಿ ಎಕ್ಸ್ಪೆಂಡಬಲ್ ಆಗಿ ಇರುತ್ತವೆ. ರಾಕೆಟ್ಸ್ ಮಲ್ಟಿ ಸ್ಟೇಜ್ಗಳಲ್ಲಿ ಇರುತ್ತೆ. ಒಂದು ಸ್ಟೇಜ್ ಕೆಲಸ ಪೂರ್ಣ ಆದ ಮೇಲೆ ಆ ಸ್ಟೇಜ್ ಸೆಪರೇಟ್ ಆಗಿ ಕೆಳಗೆ ಬಂದು ಬೆಳೆತೆ. ಡೆಡ್ ಮಾಸ್ಗೆ ಮತ್ತೆ ಕೊಂಡೋಗಬೇಕಾಗಿಲ್ಲ. ಆಧುನಿಕ ರಾಕೆಟ್ ತಂತ್ರಜ್ಞಾನದಲ್ಲಿ ಎಲ್ಲಾ ಬಾಹ್ಯಾಕಾಶ ವ್ಯವಸ್ಥೆಗಳು ಈ ತರ ಫಸ್ಟ್ ಸ್ಟೇಜ್ ಬೂಸ್ಟರ್ಗಳಿಗೆ ಮತ್ತೆ ಯೂಸ್ ಮಾಡುವುದಕ್ಕೆ ಪ್ರಯತ್ನಿಸುತ್ತಾರೆ. ಆ ಸ್ಟೇಜ್ಗಳಿಗೆ ಮರುಪದೆಯಲ್ಲು ನಿಗದಿತ ಲ್ಯಾಂಡಿಂಗ್ ಪಾಯಿಂಟ್ಗಳಿಗೆ ನಿಯಮಿತ ಚಲನೆಯಲ್ಲಿ ಬಂದು ಲ್ಯಾಂಡ್ ಮಾಡುತ್ತದೆ. ಇದಕ್ಕಾಗಿ ನಿಖರವಾದ ನ್ಯಾವಿಗೇಷನ್, ಗೈಡೆನ್ಸ್ ಮತ್ತು ಕಂಟ್ರೋಲ್ ಬಳಸಿ ನಿಯಮಿತ ಸ್ಥಳದಲ್ಲಿ ಇಳಿಸಲಾಗುತ್ತದೆ. ಈ ಕ್ರಾಂತಿಯ ಉದ್ದೇಶ ಕೇವಲ ಕಾಸ್ಟ್ ಸೇವಿಂಗ್ ಮಾತ್ರ ಅಲ್ಲ, ಮತ್ತೆ ಅದನ್ನು ನಿಯಮಿತ ರೊಟೀನ್ ಕಾರ್ಯವಾಗ ಮಾಡುವುದಕ್ಕೆ. ರಾಕೆಟ್ಗಳಲ್ಲಿ ಅನೇಕ ಮಹತ್ವದ ಕಾಂಪೊನೆಂಟ್ಸ್ಗಳು ಇದೆ. ಅದು ಎಲ್ಲಾಗಿ ಫ್ಯಾಬ್ರಿಕೇಶನ್ ಮಾಡುವುದಕ್ಕೆ 3D ಪ್ರಿಂಟಿಂಗ್ ಟೆಕ್ನಾಲಜಿ ಯೂಸ್ ಮಾಡುವುದಕ್ಕೆ ರಿಸರ್ಚ್ಗಳು ಇದೆ. ಫ್ಯಾಬ್ರಿಕೇಶನ್ ಸುಧಾರಿಸಲು 3D ಪ್ರಿಂಟ್ ಮಾಡಿದ ಎಂಜಿನ್ ಕಡಗಳನ್ನು ತಯಾರಿಸಲಾಗುತ್ತದೆ. ರಾಕೆಟ್ ತಂತ್ರಜ್ಞಾನವು ಎಂಜಿನಿಯರಿಂಗ್ನ ವಿವಿಧ ಶಾಖೆಗಳನ್ನು ಒಳಗೊಂಡಿರುತ್ತದೆ. ಹೊಸ ವಸ್ತುಗಳ ಅಭಿವೃದ್ಧಿಗೆ ನಿರಂತರ ಬೇಡಿಕೆ ಇದೆ. ವಿಭಿನ್ನ ತಾಪಮಾನಗಳು, ಪ್ರೆಷರ್ ಮತ್ತು ಸ್ಟ್ರಕ್ಚರಲ್ ರಿಕ್ವೈರ್ಮೆಂಟ್ಸ್ಗಳಿಗೆ ಹ್ಯಾಂಡಲ್ ಮಾಡಬೇಕಾಗುತ್ತದೆ. ಸ್ಪೇಸ್ ಎಕ್ಸ್ ರಾಕೆಟ್ ಸ್ಟಾರ್ಶಿಪ್ನಲ್ಲಿ 33 ಎಂಜಿನ್ ಪ್ರಯೋಗಿಸಿದ್ದಾರೆ ಫಸ್ಟ್ ಸ್ಟೇಜ್ನಲ್ಲಿ. ಅಷ್ಟೊಂದು ಥ್ರಸ್ಟ್ ಬೇಕಾಗಿರುತ್ತೆ. ಈ ತರ ಹೊಸ ಕಾನ್ಸೆಪ್ಟ್ಸ್, ಪ್ರೊಪಲ್ಷನ್, ಗೈಡೆನ್ಸ್, ಕಂಟ್ರೋಲ್, ಕಂಪ್ಯೂಟಿಂಗ್ ಎಲ್ಲಾ ಕಡೆಯನ್ನು ಹೊಸ ಟೆಕ್ನಾಲಜಿಗಳನ್ನು ಪ್ರಯೋಗಿಸಬೇಕಾಗುತ್ತದೆ. ನಮ್ಮ ಇಸ್ರೋ ಕಡೆ ಬಂದರೆ ವಿವಿಧ ವರ್ಗಾಗ ರಾಕೆಟ್ಸ್ಗಳಿದೆ. PSLV, GSLV, Mark 3 ಮತ್ತು ಹ್ಯೂಮನ್ ಸ್ಪೇಸ್ ಕ್ಯಾಪಬಲ್ ಹ್ಯೂಮನ್ ರೇಟೆಡ್ ಲಾಂಚ್ ವೆಹಿಕಲ್ಸ್ ಇದೆ. NGLV ನೆಕ್ಸ್ಟ್ ಜನರೇಷನ್ ಲಾಂಚ್ ವೆಹಿಕಲ್ ವಿತ್ ರಿಯೂಸಬಲ್ ಸ್ಟೇಜ್ ಮತ್ತೆ ಹೈ ಕೆಪಾಸಿಟಿ ಡಿಸೈನ್ ಪ್ಲಾನ್ಗಳು ಇದೆ. LMLV ಲೂನರ್ ಮಾಡ್ಯೂಲ್ ಲಾಂಚ್ ವೆಹಿಕಲ್ ಇದೆ. ಈ ತಂತ್ರಜ್ಞಾನಗಳು ಅಭಿವೃದ್ಧಿಪಡಿಸಿರುವ ಸ್ಕೈರೂಟ್ ಪ್ರೈವೇಟ್ ಇಂಡಸ್ಟ್ರಿನೂ ನಮ್ಮೆಲ್ಲಿವೆ. ಮಿಸೈಲ್ಸ್ಗಳು ರಾಕೆಟ್ಸ್ಗಳೇ, ಅದು ವಾರ್ ಹೆಡ್ಸ್ಗೆ ಡಿಪ್ಲಾಯ್ ಮಾಡುತ್ತೆ. ಸ್ಯಾಟಲೈಟ್ಸ್ ಉಪಗ್ರಹನಲ್ಲಿನೂ ಸ್ಮಾಲ್ ರಾಕೆಟ್ಸ್ಗಳು ಇದೆ. ಭೂಮಿಯಿಂದ ಹೋಗುವುದಕ್ಕೆ ರಾಕೆಟ್ಸ್ಗಳು ಬೇಕಾಗಿತ್ತು. ಅದೇ ತರ ಭೂಮಿಗೆ ಸ್ಟೇಜಸ್ ವಾಪಸ್ ಬರುವುದಕ್ಕೆ, ಚಂದ್ರನಲ್ಲಿ ಲ್ಯಾಂಡಿಂಗ್ ಮಾಡುವುದಕ್ಕೆ ರಾಕೆಟ್ಸ್ಗಳು ಇರಬೇಕು. ವೆಲಾಸಿಟಿ ಕಡಿಮೆ ಮಾಡುವುದಕ್ಕೋಸ್ಕರ ನಿಧಾನವಾಗಿ ಇಳಿಯಲು ಮತ್ತು ಲ್ಯಾಂಡರ್ ವೇಗವನ್ನು ಕಡಿಮೆ ಮಾಡಕ್ಕೆ ರಾಕೆಟ್ ಎಂಜಿನ್ ಅಗತ್ಯವಿರುತ್ತವೆ. ರಾಕೆಟ್ ಟೆಕ್ನಾಲಜಿ ತಂತ್ರಜ್ಞಾನ ಎಂಬ ಪದವನ್ನು ಯಾವುದೇ ಸಂಕೀರ್ಣ ತಂತ್ರಜ್ಞಾನಕ್ಕೆ ಬಳಸಲಾಗುತ್ತದೆ, ಯಾಕೆಂದರೆ ಇದು ಮಲ್ಟಿ ಡಿಸಿಪ್ಲಿನರಿ ಅಂಡ್ ಕಾಂಪ್ಲೆಕ್ಸ್ ಆಗಿ ಇರುವ ತಂತ್ರಜ್ಞಾನ. ರಾಕೆಟ್ ಬಾಹ್ಯಾಕಾಶವನ್ನು ತಲುಪಲು ನಮ್ಮ ಸಾಧನವಾಗುತ್ತದೆ ಮತ್ತು ಸ್ಪೇಸ್ ಎಕ್ಸ್ಪ್ಲೋರೇಷನ್ ಮಾನವ ಕುಲದ ವಿಸ್ತರಣೆಗೆ ದಾರಿಗಳನ್ನು ಕೊಡುತ್ತದೆ. ನೀವು ಇಸ್ರೋ ಮತ್ತು ಇತರ ರಾಕೆಟ್ ಲಾಂಚ್ಗಳಿಗೆ ಉಡಾವಣೆಗಳು ಸಂದರ್ಭದಲ್ಲಿ ಫಾಲೋ ಮಾಡಬಹುದು, ಲೈವ್ ಟೆಲಿಕಾಸ್ಟ್ಗಳಿಗೆ ನೋಡಬಹುದು. ಸಂದರ್ಭ ಇದ್ರೆ ನೀವು ಇಸ್ರೋದ ಶ್ರೀಹರಿಕೋಟ ಲಾಂಚ್ ವ್ಯೂ ಗ್ಯಾಲರಿಯಿಂದ ಲಾಂಚ್ ನೋಡಬಹುದು. ನಾವು ಇಲ್ಲಿ ಹೇಳಿರುವ ರಾಕೆಟ್ ತಂತ್ರಜ್ಞಾನಗಳು ಮತ್ತೆ ಅವುಗಳ ಸವಾಲುಗಳು ಮತ್ತೆ ಪರಿಹಾರ ಕುರಿತು ಹೇಳಿರುವ ವಿಷಯಗಳು ನಿಮಗೆ ಉಪಯೋಗ ಆಗುತ್ತೆ ಎಂದು ನಾನು ಆಶಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್.
1: ಡಿಸ್ಟಿಂಗ್ವಿಸ್ಡ್ ಸೈಂಟಿಸ್ಟ್ ಹಾಗೂ ಯುವರ್ ರಾಂಗ್ ಉಪಗ್ರಹ ಕೇಂದ್ರದ ಸಂಶೋಧನಾ ನಿರ್ದೇಶಕರಾದ ಶ್ರೀ ಸುಧಾಕರ್ ಎಸ್ ಅವರು ರಾಕೆಟ್ ಕ್ರಾಂತಿ ಗುರುತ್ವ ಮೀರಿದ ಪಯಣದ ಕುರಿತು ಆಡಿದ ಮಾತುಗಳನ್ನು ಕೇಳಿದಿರಿ. ಈಗ ನೀವೆಲ್ಲರೂ ಕುತೂಹಲದಿಂದ ಕಾಯುತ್ತಿರುವ ಸಮಯ ರಸಪ್ರಶ್ನೆ ಕಾರ್ಯಕ್ರಮ. ಯುವರ್ ರಾವ್ ಉಪಗ್ರಹ ಕೇಂದ್ರ, ಇಸ್ರೋ, ಬೆಂಗಳೂರು ಆಕಾಶವಾಣಿ 101.3 ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು ಜಂಟಿಯಾಗಿ ಆಯೋಜಿಸಿರುವ ರಸಪ್ರಶ್ನೆ ಕಾರ್ಯಕ್ರಮ ಇದು. ಕಾರ್ಯಕ್ರಮದ ಮೊದಲ ಪ್ರಶ್ನೆಯನ್ನು ಕೇಳುವಂತಹ ಹೊತ್ತಾಗಿದೆ. ಪ್ರಶ್ನೆ ಹೀಗಿದೆ: ಉಪಗ್ರಹವನ್ನು ಕಕ್ಷೆಗೆ ಸೇರಿಸಿದ ಮೊದಲ ಯಶಸ್ವಿ ಭಾರತೀಯ ರಾಕೆಟ್ SLV-3 ಯೋಜನಾ ನಿರ್ದೇಶಕರು ಯಾರು? ಮತ್ತೊಮ್ಮೆ, ಉಪಗ್ರಹವನ್ನು ಕಕ್ಷೆಗೆ ಸೇರಿಸಿದ ಮೊದಲ ಯಶಸ್ವಿ ಭಾರತೀಯ ರಾಕೆಟ್ SLV-3 ಯೋಜನಾ ನಿರ್ದೇಶಕರು ಯಾರು? ಸರಿ ಉತ್ತರ ಬಂದು ತಲುಪಲಿ ನಿಮ್ಮ ಹೆಸರು ಹಾಗೂ ನಿಮ್ಮ ಊರಿನ ಸಮೇತ. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013. 9480103 ನಮ್ಮ ವಾಟ್ಸ್ಆಪ್ ನಂಬರು.

ಸರಿಯಾದ ಉತ್ತರ ಹೇಳೋಕ್ ಮುಂಚೆ ಸರಿ ಉತ್ತರ ಕೊಟ್ಟವ್ರ ಹೆಸರನ್ನ ಹೇಳ್ತೀನಿ ಅನ್ಕೊಂಡ್ರ? ಖಂಡಿತ ಇಲ್ಲ. ಅಕ್ಟೋಬರ್ 10ರ ತನಕ ನೀವು ಕಾಯಲೇಬೇಕು ಯಾರು ಆ ಅದೃಷ್ಟವಂತರು, ಬಹುಮಾನ ವಿಜೇತರು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ. ಸದ್ಯಕ್ಕೆ ನಾನು ಕೇಳಿದಂತ ಪ್ರಶ್ನೆ ಆಗಿತ್ತು, ಉಪಗ್ರಹವನ್ನು ಕಕ್ಷೆಗೆ ಸೇರಿಸಿದ ಮೊದಲ ಯಶಸ್ವಿ ಭಾರತೀಯ ರಾಕೆಟ್ SLV-3 ಯೋಜನಾ ನಿರ್ದೇಶಕರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ಡಾಕ್ಟರ್ APJ ಅಬ್ದುಲ್ ಕಲಾಂ. ಅಬ್ಬಾ, ನಾನು ಸರಿ ಉತ್ತರ ಕೊಟ್ಟಿದ್ದೆ ಅಂತ ನೀವು ಸಮಾಧಾನ ಮಾಡ್ಕೋಬಹುದು, ಆದರೆ ಬಹುಮಾನ ವಿಜೇತರು ಯಾರು? ಕಾದು ನೋಡೋಣ. ಜುಲೈ 1980 ರೋಹಿಣಿ ಉಪಗ್ರಹವನ್ನು ಕಕ್ಷೆಗೆ ಸೇರಿಸಿದ SLV-3 ಯೋಜನಾ ನಿರ್ದೇಶಕರಾಗಿ ಡಾಕ್ಟರ್ ಕಲಾಂ ಸೇವೆ ಸಲ್ಲಿಸಿದ್ದರು. 2002-2007 ಅವಧಿಯಲ್ಲಿ ಭಾರತದ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ ಭಾರತರತ್ನ ಅಬ್ದುಲ್ ಕಲಾಂರು ಜನರ ಮೆಚ್ಚುಗೆ ಗಳಿಸಿದ್ದರು. ಸದ್ಯಕ್ಕೆ ಎರಡನೇ ಪ್ರಶ್ನೆಯನ್ನ ಕೇಳುವಂತ ಹೊತ್ತು ಪ್ರಶ್ನೆ ಹೀಗಿದೆ, ಭಾರತದ ಮೊಟ್ಟ ಮೊದಲ ಉಪಗ್ರಹ ಯಾವುದು? ಮತ್ತೊಮ್ಮೆ, ಭಾರತದ ಮೊಟ್ಟ ಮೊದಲ ಉಪಗ್ರಹ ಯಾವುದು? ಸರಿಯಾದ ಉತ್ತರ ಬಂದು ತಲುಪಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಆಕಾಶ, ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲವನ್ನೂ ಮೆಲುಕು ಹಾಕುವಂಥ ಸಮಯದಲ್ಲೇ ನಾವಿದ್ದೀವಿ. ಪ್ರಶ್ನೆ ಕೇಳಿ ಆಗಿತ್ತು, ಭಾರತದ ಮೊಟ್ಟ ಮೊದಲ ಉಪಗ್ರಹ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆರ್ಯಭಟ. ಆರ್ಯಭಟ ಪ್ರಾಚೀನ ಭಾರತದ ಪ್ರಸಿದ್ಧ ಖಗೋಳ ಶಾಸ್ತ್ರಜ್ಞನ ಹೆಸರಿಟ್ಟ ಈ ಉಪಗ್ರಹವನ್ನು ಇಸ್ರೋ ಸಂಪೂರ್ಣವಾಗಿ ವಿನ್ಯಾಸಗೊಳಿಸಿ ಏಪ್ರಿಲ್ 19, 1975 ಸೋವಿಯತ್ ರಷ್ಯಾದ COSMOS-3M ರಾಕೆಟ್ ಬಳಸಿ ಉಡಾವಣೆ ಮಾಡಿತ್ತು. ಹಾಗಾಗಿ ಸರಿ ಉತ್ತರ ಏನಾಗಿತ್ತು? ಆರ್ಯಭಟ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ, ಮೂರನೇ ಪ್ರಶ್ನೆ, ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ಯಾರು? ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ನಮ್ಮ ವಾಟ್ಸಪ್ ಸಂಖ್ಯೆಗೆ ಬಂದು ತಲುಪಲಿ.

ಚುಕ್ಕಿ ಚುಕ್ಕಿ ತಾರೆ ಸಾವಿರ ಅನ್ನೋ ಹಾಗೆ ಇಲ್ಲಿರುವ ನೂರಾರು ಸಂದೇಶಗಳಲ್ಲಿ ಯಾರು ಬಹುಮಾನ ವಿಜೇತರು? ಅಕ್ಟೋಬರ್ 10 ತನಕ ನೀವು ಕಾಯಲೇಬೇಕು. ಪ್ರಶ್ನೆ ಕೇಳಿಯಾಗಿತ್ತು, ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ಯಾರು? ಉತ್ತರ, ಡಾಕ್ಟರ್ ವಿ ನಾರಾಯಣನ್. ಡಾಕ್ಟರ್ ವಿ ನಾರಾಯಣನ್ ಅವರು ಜನವರಿ 2025 ಎಸ್ ಸೋಮನಾಥ್ ಅವರ ನಂತರ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ತಾರೆ. ಸರಿಯಾದ ಉತ್ತರ ಡಾಕ್ಟರ್ ವಿ ನಾರಾಯಣನ್ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ ಮೂಡಿಬಂದ ಇಂದಿನ ಭಾಷಣವಾದ ರಾಕೆಟ್ ಕ್ರಾಂತಿ ಗುರುತ್ವ ಮೀರಿದ ಯಾನದ ಭಾಷಣಕಾರರು ಯಾರು? ಮತ್ತೊಮ್ಮೆ, ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ ಮೂಡಿಬಂದ ಇಂದಿನ ಭಾಷಣವಾದ ರಾಕೆಟ್ ಕ್ರಾಂತಿ ಗುರುತ್ವ ಮೀರಿದ ಯಾನದ ಭಾಷಣಕಾರರು ಯಾರು? ಸರಿಯಾದ ಉತ್ತರ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ರೆಕ್ಕೆ ಕಟ್ಟಿ ಸದ್ಯಕ್ಕೆ ನಾವೆಲ್ಲ ಬಾಹ್ಯಾಕಾಶಕ್ಕೆ ಜಿಗ್ದಿದ್ದಾಗಿದೆ. ಇನ್ನೇನಿದ್ರು ಅದೃಷ್ಟ ಹುಡುಕುವಂತ ಕೆಲಸ ನಡೀತಾ ಇದೆ. ಅದೃಷ್ಟದಲ್ಲಿ ನನ್ನ ಹೆಸರು ಸೇರ್ಬೋದಾ ಅನ್ನೋ ಕುತೂಹಲ ಹೀಗೆ ಇರಲಿ ಅಕ್ಟೋಬರ್ 10 ತನಕ. ಪ್ರಶ್ನೆ ಕೇಳಿ ಆಗಿತ್ತು, ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲಿನಲ್ಲಿ ಮೂಡಿ ಬಂದಂತ ಇಂದಿನ ಭಾಷಣವಾದ ರಾಕೆಟ್ ಕ್ರಾಂತಿ ಗುರುತ್ವ ಮೀರಿದ ಯಾನದ ಭಾಷಣಕಾರರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ಶ್ರೀ ಸುಧಾಕರ್ ಎಸ್. ಶ್ರೀ ಸುಧಾಕರ್ ಎಸ್ ಅವರು ಡಿಸ್ಟಿಂಗ್ವಿಸ್ಡ್ ಸೈಂಟಿಸ್ಟ್ ಹಾಗೆ ಯುಆರ್ಆರ್ ಉಪಗ್ರಹ ಕೇಂದ್ರದ ಸಂಶೋಧನಾ ನಿರ್ದೇಶಕರು. 30 ವರ್ಷಗಳಿಂದ ಮಂಗಳಯಾನ, ಚಂದ್ರಯಾನಗಳು, ಗಗನಯಾನ ಹಾಗೂ ಎಲ್ಲ ಗಗನ ನೌಕೆಗಳ ಕಂಟ್ರೋಲ್ ಸಿಸ್ಟಮ್ಗಳ ಪರಿಣತರು ಸುಧಾಕರ್ ಎಸ್ ಅವರು. ಓಕೆ, ಹಾಗಿದ್ರೆ ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಉಪಗ್ರಹವನ್ನು ಉಡಾವಣೆ ಮಾಡುವ ಪ್ರಮುಖ ಇಸ್ರೋ ಉಡಾವಣಾ ತಾಣವು ಭಾರತದ ಯಾವ ಪಟ್ಟಣದಲ್ಲಿದೆ? ಮತ್ತೊಮ್ಮೆ, ಉಪಗ್ರಹವನ್ನು ಉಡಾವಣೆ ಮಾಡುವ ಪ್ರಮುಖ ಇಸ್ರೋ ಉಡಾವಣಾ ತಾಣವು ಭಾರತದ ಯಾವ ಪಟ್ಟಣದಲ್ಲಿ ಇದೆ? 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರಿನ ಜೊತೆ ನಿಮ್ಮ ಉತ್ತರವನ್ನು ತಲುಪಲಿ.

ಬಾಹ್ಯಾಕಾಶ ಅನ್ನೋ ಸೋಜಿಗದ ಜಗತ್ತಿನ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಸಾಗ್ತಾ ಇದೆ. ಪ್ರಶ್ನೆ ಕೇಳಲಾಗಿತ್ತು, ಉಪಗ್ರಹವನ್ನು ಉಡಾವಣೆ ಮಾಡುವ ಪ್ರಮುಖ ಇಸ್ರೋ ಉಡಾವಣಾ ತಾಣವು ಭಾರತದ ಯಾವ ಪಟ್ಟಣದಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ಶ್ರೀಹರಿಕೋಟ. ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರವು ಎರಡು ಉಡಾವಣಾ ತಾಣಗಳನ್ನು ಹೊಂದಿದ್ದು ಪಿಎಸ್ಎಲ್ವಿ, ಜಿಎಸ್ಎಲ್ವಿ ಮತ್ತು ಎಲ್ವಿಎಂ 3 ಪ್ರಮುಖ ರಾಕೆಟ್ಗಳನ್ನು ಇಲ್ಲಿಂದ ಹಾರಿಸಲಾಗುತ್ತೆ. ಹಾಗಾಗಿ ಸರಿ ಉತ್ತರ ಏನಾಗಿತ್ತು? ಶ್ರೀಹರಿಕೋಟ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಚಂದ್ರಯಾನ 3 ಯಾವ ರಾಕೆಟ್ ಸರಣಿಯ ಉಡಾವಣಾ ವಾಹನವು ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿತ್ತು? ಮತ್ತೊಮ್ಮೆ, ಚಂದ್ರಯಾನ 3 ಯಾವ ರಾಕೆಟ್ ಸರಣಿಯ ಉಡಾವಣಾ ವಾಹನವು ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿತ್ತು? ಸರಿಯಾದ ಉತ್ತರ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರಿನ ಜೊತೆ.

ಪ್ರಶ್ನೆ ಕೇಳಿ ಆಗಿತ್ತು, ಚಂದ್ರಯಾನ ಮೂರನ್ನು ಯಾವ ರಾಕೆಟ್ ಉಡಾವಣಾ ವಾಹನವು ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿತ್ತು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ಲಾಂಚ್ ವೆಹಿಕಲ್ ಮಾರ್ಕ್ 3 LVM-3 ಜುಲೈ 14, 2023 ಚಂದ್ರಯಾನ ಮೂರನ್ನು LVM-3M4 ಉಡಾವಣಾ ವಾಹನದ ಮೂಲಕ ಯಶಸ್ವಿಯಾಗಿ ಬಾಹ್ಯಾಕಾಶಕ್ಕೆ ಸೇರಿಸಲಾಯಿತು. LVM-3 ಇಸ್ರೋದ ಅತ್ಯಂತ ಭಾರವಾದ ಮತ್ತು ಶಕ್ತಿಶಾಲಿ ಉಡಾವಣಾ ವಾಹನವಾಗಿದ್ದು ಭಾರೀ ಉಪಗ್ರಹಗಳನ್ನು ಕಕ್ಷೆಗೆ ಸೇರಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಓಕೆ, ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು? ಲಾಂಚ್ ವೆಹಿಕಲ್ ಮಾರ್ಕ್ 3 LVM-3. ಓಕೆ, ಹಾಗಿದ್ರೆ ಕಡೆಯ ಪ್ರಶ್ನೆ, ಇವತ್ತಿನ ಕಾರ್ಯಕ್ರಮದ ಕಡೆಯ ಪ್ರಶ್ನೆ ಹೀಗಿದೆ. ನಮ್ಮ ಸೌರವ್ಯೂಹದ ಅತಿ ದೊಡ್ಡ ನೈಸರ್ಗಿಕ ಉಪಗ್ರಹ ಯಾವುದು? ಮತ್ತೊಮ್ಮೆ, ನಮ್ಮ ಸೌರವ್ಯೂಹದ ಅತಿ ದೊಡ್ಡ ನೈಸರ್ಗಿಕ ಉಪಗ್ರಹ ಯಾವುದು? ಸರಿಯಾದ ಉತ್ತರ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಹೆಸರು ಊರಿನ ಜೊತೆ ಬಂದು ತಲುಪಲಿ.

ಕಡೆಯ ಪ್ರಶ್ನೆ ಕೇಳಿಯಾಗಿತ್ತು. ನಮ್ಮ ಸೌರವ್ಯೂಹದ ಅತಿ ದೊಡ್ಡ ನೈಸರ್ಗಿಕ ಉಪಗ್ರಹ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ಗ್ಯಾನಿಮಿಡ್. ಗುರುಗ್ರಹವನ್ನು ಸುತ್ತುವ ಗ್ಯಾನಿಮಿಡ್ ಬುಧ ಗ್ರಹಕ್ಕಿಂತಲೂ ಗಾತ್ರದಲ್ಲಿ ದೊಡ್ಡದಾಗಿದ್ದು ತನ್ನದೇ ಆದ ಕಾಂತಕ್ಷೇತ್ರವನ್ನು ಹೊಂದಿರುವ ಏಕೈಕ ನೈಸರ್ಗಿಕ ಉಪಗ್ರಹ ಆಗಿದೆ. ಹಾಗಾಗಿ ಸರಿಯಾದ ಉತ್ತರ ಗ್ಯಾನಿಮಿಡ್ ಸರಿಯಾದ ಉತ್ತರ ಆಗಿತ್ತು. ಒಟ್ಟು 7 ಪ್ರಶ್ನೆಗಳು, 14 ಅದೃಷ್ಟ ಶಾಲಿಗಳು. ಯಾರಿರಬಹುದು? ಅಕ್ಟೋಬರ್ 14ರಂದು ನಿಮಗೆ ಗೊತ್ತಾಗತ್ತೆ. ಸದ್ಯಕ್ಕೆ 2026ರ ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ ಯುವರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಜಂಟಿಯಾಗಿ ಹಮ್ಮಿಕೊಂಡಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮದ ಮೊದಲ ದಿನ ಇದಾಗಿತ್ತು. ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತಹ ಎಲ್ಲ ಕೇಳುಗರಿಗೂ ಪ್ರೀತಿಪೂರ್ವಕ ಅಭಿನಂದನೆಗಳು. ಪ್ರತಿದಿನ ಕಾರ್ಯಕ್ರಮ ಕೇಳಿ ನಿಮ್ಮ ಉತ್ತರಗಳನ್ನು ತಲುಪಿಸಿ ನಮ್ಮ ಪ್ರಶ್ನೆಗಳಿಗೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಈ ಕಾರ್ಯಕ್ರಮದ ಪ್ರಾಯೋಜಕರು ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಬೆಂಗಳೂರು.

0: ಬರ್ತಿದೆ ಮೈ ಎಲ್ಐಸಿ, ಎಲ್ಐಸಿಯ ನ್ಯೂ ಕಸ್ಟಮರ್ ಆಪ್.
1: ನಿಮ್ಮ ಪಾಲಿಸೀಸ್, ಪೇಮೆಂಟ್ಸ್ ಹಾಗೂ ಕಂಪ್ಲೀಟ್ ಪೀಸ್ ಆಫ್ ಮೈಂಡ್ ಗೆ ಸಿಂಗಲ್ ಪ್ಲಾಟ್ಫಾರ್ಮ್.
0: ಪಾಲಿಸಿ ಅಪ್ಡೇಟ್ಸ್, ರಿವೈವಲ್ ಹಾಗೂ ಪೇಪರ್ಲೆಸ್ ಇ ಕೆವೈಸಿ
1: ಈಗ ಲಭ್ಯವಿದೆ ನಿಮ್ಮ ಸ್ಮಾರ್ಟ್ಫೋನ್ ನಲ್ಲಿ. ಹಿಂದೆ ಡೌನ್ಲೋಡ್ ಮಾಡಿ ಮೈ ಎಲ್ಐಸಿ. ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR @

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್, 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನವೆಲ್ಲನ ಟ್ಯೂನ್ ಮಾಡಿದ್ದೀರ. 4:20 ಹೊತ್ತಿನಲ್ಲಿ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಹಿಂದಿ ಹಾಡುಗಳನ್ನು ಕೇಳುವಂತ ಹೊತ್ತು ನೀವು ಖಂಡಿತ ನಮಗೆ ರಿಕ್ವೆಸ್ಟ್ ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013. ನಿಮ್ಮ ಮುದ್ದಾದ ಹೆಸರಿನ ಜೊತೆ ಸಂದೇಶ ಬಂದು ತಲುಪಲಿ. ಕೇಳ್ತಾ ಇರಲಿ, ಇದು 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು.

ಹಿಂದಿ ಹಾಡುಗಳನ್ನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನೀವು ಖಂಡಿತ ರಿಕ್ವೆಸ್ಟ್ ಮಾಡಬಹುದು. ನಿಮ್ಮ ರಿಕ್ವೆಸ್ಟ್ ನಮ್ಮನ್ನ ಬಂದು ತಲುಪೋದಕ್ಕೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013 ನಮ್ಮ ನಂಬರ್. ಬಹಳಷ್ಟು ಜನ ಸಂದೇಶವನ್ನ ಕಳಿಸಿ ನಮ್ಮ ಹಾಡು ಪ್ಲೇ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಬಿಳೆಬಾವಿಯಿಂದ ಮಂಜುನಾಥ್ ಇಂದ್ರಗಿ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆಯಿಂದ ರಿಕ್ವೆಸ್ಟ್ ಕಳಿಸಿದರೆ. ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ ನಮಗೂ ಒಂದು ಹಾಡು ಬರಲಿ ಅಂತ ಇದ್ದಾರೆ. ಅನಂತಮೂರ್ತಿ ಶೃಂಗೇರಿಯಿಂದ ನಿಮ್ಮ ರಿಕ್ವೆಸ್ಟ್ ಕೂಡ ನಮ್ಮನ್ನ ತಲುಪಿದೆ. ಮೋಡ ಕವಿದ ವಾತಾವರಣದಲ್ಲಿ ಇಂಥ ಹಾಡುಗಳನ್ನು ಕೇಳೋದೇ ಬಹಳ ಖುಷಿ ಅನ್ನೋದು. ನವನ ಗಣೇಶ್ ಕಾರ್ಕಳ ಬಜಗೋಳಿಯಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ನಮಗೂ ಒಂದು ಹಾಡು ಪ್ರಸಾರಿಸಿ ಅಂತ ಹೇಳಿ ಗೋಪಾಲ ಕಾಂಬ್ಳೇಕರ್ ಶಿವಪುರ ಕೊಪ್ಪಳದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ರೆ ಸುರೇಂದ್ರ ಅವರು ಕುಂದಾಪುರದಿಂದ ಒಂದು ಹಾಡು ಬರಲಿರಿ ನಮಗಾಗಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ನೀವೆಲ್ಲ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆಗಳು ನಿಮಗಾಗಿಯೇ ಪ್ರಸಾರವಾಗುತ್ತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM ರೈನ್ಬೋ 101.3 ಕನ್ನಡ ಕಾಮನ ಬೆಲ್ಲು.

ಬಹಳಷ್ಟು ಜನ ಸಂದೇಶ ಕಳಿಸಿ ನಮ್ಮ ಹಾಡು ಕೂಡ ಪ್ರಸಾರಿಸಿ ಅಂತ ಕೇಳ್ತಾ ಇದ್ದಾರೆ. ತೀರ್ಥ ಚನ್ನಪಟ್ಟಣದಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರೆ, ಗೋಪಾಲ ಕಮಲೇಕರ್ ಶಿವಪುರ ಕೊಪ್ಪಳದಿಂದ ರಿಕ್ವೆಸ್ಟ್ ಅನ್ನ ಕಳಿಸಿಕೊಟ್ಟಿದ್ದಾರೆ, ಸುರೇಂದ್ರ ಕುಂದಾಪುರದಿಂದ ಹಾಗೆ ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಶ್ರೀಕಾಂತ್ ಪೂಜಾರ್ ಮುಂಡರಗಿಯಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ರೆ, ಲಿಂಗರಾಜು ಬೊಮ್ಮೇನಹಳ್ಳಿಯಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ಹಾಗೆ ಸುಜಾತ ಗಂಗಾಧರ ಸ್ವಾಮಿಯವರು ಹೊಸಪೇಟೆಯಿಂದ ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ರೆ, ಸುಧೀಂದ್ರ ಮಲ್ಲೇಶ್ವರಂನಿಂದ ಸಂದೇಶ ಕಳಿಸಿದ್ದಾರೆ, ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ಹಾಗೆ ಬಿ ಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ ನನಗೂ ಒಂದು ಹಾಡು ಬೇಕು ಅಂತ ಹೇಳಿ ಯೋಗೇಶ್ ಎಂ ಸಿ ಮುಕ್ಕಡಹಳ್ಳಿ ಚಾಮರಾಜನಗರದಿಂದ ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ನಾಗಪತಿ ವಿ ಹೆಗಡೆ ಸಾಗರದಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ರೆ, ನಮಗೂ ಒಂದು ಹಾಡು ಪ್ರಸಾರಿಸಿ ಅಂತ ಹೇಳಿ ಈ ಸಂದೇಶವನ್ನ ಕಳಿಸಿಕೊಟ್ಟಿರೋದು. ಗೋವಿಂದ ಮೆನನ್ ಕೋಲಾರದಿಂದ ಸಂದೇಶವನ್ನ ಕಳಿಸಿದ್ದಾರೆ, ಸಹನಾ ವಿಜಯಪುರದಿಂದ ಹಾಗೆ ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿರೋದು ಮತ್ತಾರು ಅಂತ ನೋಡೋದಾದ್ರೆ ನಂಬರ್ ಎಂಡಿಂಗ್ ವಿತ್ 7233 ನಿಮ್ಮ ಸಂದೇಶ ತಲುಪಿದೆ. ಬೋಜರಾಜ್ ಕಾಮನಹಳ್ಳಿ ಪಂಜಾಬಿನಿಂದ, ಆಶಿಶ್ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಹಾಗೆ ಕುಸುಮ ಬಲಗೂರ್ನಿಂದ ಸಂದೇಶವನ್ನ ಕಳಿಸಿಕೊಟ್ಟು ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ರಾಜೇಶ್ ಅಥಣಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ, ಹಾಗೆ ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಈ ಸಂದೇಶ ಕಳಿಸಿರೋದು ಕುಂಬಯ್ಯ ಭೀಮಸಂದ್ರ ತುಮಕೂರಿನಿಂದ, ನಂಬರ್ ಎಂಡಿಂಗ್ ವಿತ್ 7452 ನಿಮ್ಮ ಸಂದೇಶ ಕೂಡ ತಲುಪಿದೆ. ಹಾಗೆ ಶಾಮ್ಸುದ್ದೀನ್ ಹೊಸಲಿಂಗಾಪುರದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿ ಸಂದೇಶವನ್ನ ಕಳಿಸಿದರೆ, ಸೊಗಸಾಗಿ ಮುಡಿವಂತ ಕಾರ್ಯಕ್ರಮ ಅಂತ ಮಂಗಳೂರಿನ ಮಂಗಳೇಶ ಸ್ವಾಮಿಯವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಸುಬಾನ್ ಕೋರಿ ಹಂಪಸಾಗರದಿಂದ ನಿಮ್ಮ ಸಂದೇಶ ಕೂಡ ನಮ್ಮನ್ನ ತಲುಪಿದೆ. ಎಸ್, ಮತ್ತೊಂದು ಗೀತೆ, ನೀವೇ ರಿಕ್ವೆಸ್ಟ್ ಮಾಡಿರುವಂತ ಗೀತೆ ನಿಮಗಾಗಿ.

ಸದ್ಯಕ್ಕೆ ಇನ್ನೊಂದು ಹಾಡಿನೊಂದಿಗೆ ನಾನು ಟಟಾ ಬಬಾಯ್ ಹೇಳುವಂತ ಹೊತ್ತಾಗಿದೆ. ಮತ್ತೆ ನಿಮ್ಮನ್ನ ಆದಷ್ಟು ಬೇಗ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ಇಷ್ಟು ಹೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ RJ ರಮ್ಯಾ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: 5 ಗಂಟೆ ಆಗ ಹೋಯ್ತು. ಭಾನುವಾರದ ಈ ಹೊತ್ತಲ್ಲಿ ಎಲ್ಲರಿಗೂ ಕೂಡ ವೆಲ್ಕಮ್ ಟು ದ ಕಾರ್ಯಕ್ರಮ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇರೋದು ನಾನು ನಿಮ್ಮ ಮಮತಾ. ಅಂದ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಸಖತ್ತಾದ ಹಾಡುಗಳಂತೂ ಕಾಯ್ತಾನೆ ಇದೆ. ನೀವು ಕೂಡ ಸೂಪರ್ ಆದ ಹಾಡುಗಳ ಜೊತೆ ಜೊತೆಯಾಗಿ ನನ್ನ ಪ್ರಶ್ನೆಗೆ ಉತ್ತರ ಕೊಡುವುದಾದರೆ ಐ ಆಮ್ ರೆಡಿ ಅಂತ ಹೇಳಿ ಟೈಪ್ ಮಾಡಿ ನಿಮ್ಮ ಸಂದೇಶವನ್ನ ನಮ್ಮ ಜೊತೆ ಕಳುಹಿಸಿಕೊಡಿ. ಹೆಸರು ಮತ್ತು ಊರನ್ನ ಜೊತೆ ಜೊತೆ ಮಾಡಿ. ಪ್ರಶ್ನೆ ಸುಲಭವಾಗಿದೆ, ಉತ್ತರ ಕೊಡೋದಕ್ಕೆ ನೀವು ರೆಡಿ ಇದ್ರೆ ಏನ್ರಿ ಸಿಗುತ್ತೆ ಗಿಫ್ಟ್? ನಿಮಿಷದ ಹಾಡು ಪಕ್ಕ ಹಾಡು ಸಿಗುತ್ತೆ, ಗೆಲ್ದೇ ಗೆಲ್ಲುತ್ತೆ ಅಂತ ನಾನು ಹೇಳೋದಾದ್ರೆ ನೀವು ಉತ್ತರ ಕೊಡಬೇಕು. ಸೊ ಬೇಗ ನಮಗೆ ಟೈಪ್ ಮಾಡಿ, ಐ ಆಮ್ ರೆಡಿ ಅಂತ ಮೆಸೇಜ್ ಮಾಡಿ, ಜೊತೆಯಾಗಿರಿ. ಕೇಳ್ತಾ ಇರಿ ಇದು ಕನ್ನಡ ಕಾಮನ್ ಬಿಲ್ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಯಾರ್ಡ್.

0: ಒಣ ಎನರ್ಜೆಟಿಕ್ ಸಾಂಗ್. ಈ ಸಾಂಗಿನ ಜೊತೆಯಾಗಿ ಹೊತ್ತಿನ ಕಾರ್ಯಕ್ರಮ ಶುರುವಾಗಿದೆ. ಅಂದ ಹಾಗೆ ಈಗ ನಮ್ಮೊಟ್ಟಿಗೆ ಶಿವಕುಮಾರ್ ಅವರು ಸಿಂಗಟ್ಟಗೆರೆಯಿಂದ ಐ ಎಂ ರೆಡಿ ಅಂತ ಹೇಳಿ ಜೊತೆಯಾಗಿದ್ದಾರೆ. ನಮಸ್ಕಾರ ಶಿವಕುಮಾರ್ ಅವರೇ.
1: ನಮಸ್ಕಾರ ಮೇಡಮ್,
0: ಕಾರ್ಯಕ್ರಮಕ್ಕೆ ಸ್ವಾಗತ.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ಎಸ್, ನಾನು ನಿಮಗೋಸ್ಕರ ಪ್ರಶ್ನೆ ಕೇಳೋದಕ್ಕೆ ರೆಡಿ ಆಗಿದ್ದೀನಿ, ಉತ್ತರ ಕೊಡೋದಕ್ಕೆ ನೀವು ಕೂಡ ರೆಡಿ ಆಗಿದ್ದೀರಾ ಅಲ್ವಾ?
1: ಹೌದು ಮೇಡಮ್.
0: ಎಸ್, ನಮ್ಮ ಶಿವಕುಮಾರ್ ಅವರು ರೈತರು. ಇವತ್ತು ಫುಲ್ಲು ಕರೆಕ್ಟ್ ಆಗಿ ಎಲ್ಲಿ ನೆಟ್ವರ್ಕ್ ಸಿಗುತ್ತೆ ಅಲ್ಲೇ ಇದ್ದು ಕನೆಕ್ಟ್ ಆಗಿದ್ದಾರೆ ನಮ್ಮ ಜೊತೆಯಾಗಿ. ಸರ್, ಸಾಮಾನ್ಯವಾಗಿ ರೈತರಿಗೆ ಮಳೆ ಅಂದ್ರೆ ಬಹಳ ಪ್ರೀತಿ, ಹೌದಾ?
1: ಹೌದು ಮೇಡಮ್, ಈ ವರ್ಷ ಅದೇ ಕೈ ಕೊಡ್ತಾ ಇತ್ತು ಮೇಡಮ್, ಮಳೆನೇ ಇಲ್ಲ.
0: ಖಂಡಿತವಾಗ್ಲೂ ಎಲ್ಲ ಒಳ್ಳೇದಾಗುತ್ತೆ, ಒಳ್ಳೇದಾಗ್ಲಿ ಅಂತ ಹಾರೈಸೋಣ. ಸೊ ನನ್ನ ಪ್ರಶ್ನೆ ಕೂಡ ನಿಮಗೆ ಈ ಒಂದು ಮೇಘಗಳ ಕುರಿತಾಗಿ, ಮೋಡದ ಕುರಿತಾಗಿ ಕೇಳ್ಬೋದಾ?
1: ಕೇಳಿ ಮೇಡಮ್.
0: ನಿಮ್ಗೆ ಆಕಾಶದಲ್ಲಿರುವಂತಹ ಮೋಡವನ್ನ ನೋಡಿದಾಗ ಮನಸ್ಸಿಗೆ ಏನ್ ಭಾವನೆ ಬರುತ್ತೆ ಸಾಮಾನ್ಯವಾಗಿ?
1: ಮೇಡಮ್, ಏನೋ ಒಂದು ಖುಷಿ, ಮಳೆ ಇವತ್ತು ಮಳೆ ಬೀಳಬಹುದೇನೋ ಖುಷಿ ಬರುತ್ತೆ ಮೇಡಮ್.
0: ಮಳೆ ಬರಬಹುದು ಅನ್ನೋ ಖುಷಿ ನೋಡೋದಕ್ಕೆ ಒಳ್ಳೆ, ಅದು ಬೇರೆ ಬೇರೆ ತರದ ಪ್ರಾಣಿಗಳ ತರ ಕಾಣುತ್ತೆ. ಅದು ತುಂಬಾ
1: ಆನೆ ಕಾಣುತ್ತೆ, ಸಿಂಹ ಕಾಣುತ್ತೆ, ಮೊಲ ಕಾಣುತ್ತೆ.
0: ಹೌದು, ಆದ್ರೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಹತ್ತಿಯ ತುಂಡಿನ ತರ ಕೂಡ ಕಾಣುತ್ತೆ, ಹೌದಾ?
1: ಹೌದು ಮೇಡಮ್, ಹತ್ತಿನೆಲ್ಲ ಇಂಜಿ ಬಿಸಾಟಂಗ್ ಕಾಣುತ್ತೆ.
0: ಹತ್ತಿಗೆ ಆಕ್ಚುಲ್ ಆಗಿ ತುಂಬಾ ತೂಕ ಇಲ್ಲ, ಹಗುರ ಅನ್ನೋ ಫೀಲ್ ಇರುತ್ತೆ ನಮ್ಗೆ.
1: ಹೌದು ಮೇಡಮ್.
0: ಈಗ ನನ್ನ ಪ್ರಶ್ನೆ ಕೂಡ ಇದೆ. ಒಂದು ಸಾಮಾನ್ಯವಾದ ಗುಡ್ಡೆಯ ರೀತಿಯಲ್ಲಿ ಕಾಣುವಂತಹ ಅಥವಾ ಗುಡ್ಡದಾಕಾರದ ಮೋಡದಲ್ಲಿ ಎಷ್ಟು ನೀರಿನ ಹನಿಗಳು, ಅಂದ್ರೆ ಎಷ್ಟು ತೂಕದ ನೀರಿನ ಹನಿಗಳು ಇರಬಹುದು? ಇದು ನನ್ನ ಪ್ರಶ್ನೆ.
1: ಏನಾದ್ರು ಆಪ್ಷನ್ ಇದೆ ಮೇಡಮ್?
0: ಓಕೆ, ನೀವು ಡೈರೆಕ್ಟ್ ಆಗಿ ಆಪ್ಷನ್ ಹೋಗ್ಬಿಟ್ರಿ, ಹಾಗಾಗಿ ನೀವು ನಾನು ಆಪ್ಷನ್ ಕೊಡ್ತಾ ಇದ್ದೀನಿ. ಆಪ್ಷನ್ ಈ ರೀತಿಯಾಗಿದೆ. ಆಪ್ಷನ್ ಎ, ಸರಿ ಸುಮಾರು 100 ಕೆಜಿ. ಆಪ್ಷನ್ ಬಿ, 100 ಟನ್ಗಳು. ಆಪ್ಷನ್ ಸಿ, ಅದು ತೂಕರಹಿತ. ನಿಮ್ ಸಮಯ ಶುರು.
1: ಆಪ್ಷನ್ ಸಿ ಮೇಡಮ್, ತೂಕರಹಿತ.
0: ಆಪ್ಷನ್ ಸಿ ತೂಕರಹಿತ, ಪಕ್ಕನಾ?
1: ಪಕ್ಕಾ ಮೇಡಮ್.
0: ಏನು ಡೌಟ್ ಇಲ್ಲ, ಕನ್ಫ್ಯೂಷನ್ ಇಲ್ಲ,
1: ನೋ ಡೌಟ್.
0: ಓಕೆ, ನೋ ಡೌಟ್ ಅಂತ ಇವರು ಫುಲ್ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದಾರೆ. ಸೊ ನಾನು ನಿಮ್ಮ ಉತ್ತರವನ್ನ ಲಾಕ್ ಮಾಡ್ತಾ ಇದ್ದೀನಿ, ಮಾಡ್ಲಾ?
1: ಮಾಡ್ಲಿ ಮೇಡಮ್.
0: ಓಕೆ, ಉತ್ತರವೇನಾಗಿದೆ, ಏನಾಗಿದೆ ಸರ್?
1: ಗೊತ್ತಾಗ್ಲಿಲ್ಲ ನಂಗೆ.
0: ಉತ್ತರ ತಪ್ಪಾಗಿದೆ.
1: ಹೋಯ್ತಾ?
0: ಹೋಯ್ತು. ಎಸ್, ಆಕ್ಚುಲ್ ಆಗಿ ಸರಿಯಾದ ಉತ್ತರ ಏನ್ ಗೊತ್ತಾ, ಅದರಲ್ಲಿ ಅಂದಾಜು ಇದೇನಂತ ಹೇಳಿದ್ರೆ, ಅಂದಾಜಿನ ಪ್ರಕಾರ 100 ಟನ್ನಷ್ಟು ನೀರಿನ ಹನಿಗಳಿರಬಹುದು ಅಂತ ಹೇಳಲಾಗುತ್ತೆ.
1: ಮತ್ತೆ ಇನ್ನೊಂದು,
0: ಹೌದು, ಇನ್ನೊಂದು ಒಂದು ಪ್ರಸಿದ್ಧವಾದ ಅಂದಾಜಿದೆ. ಒಂದು ಮಧ್ಯಮ ಗಾತ್ರ, ಒಂದು ತುಂಬಾ ದೊಡ್ಡದು ಅಲ್ಲ, ತುಂಬಾ ಚಿಕ್ಕದು ಅಲ್ಲ, ಮಧ್ಯಮ ಗಾತ್ರದಲ್ಲಿರುವಂತಹ ಮೋಡನ ಕ್ಯುಮುಲಸ್ ಮೋಡ ಅಂತ ಹೇಳಲಾಗುತ್ತೆ. ಅದರಲ್ಲಿ ಸರಿ ಸುಮಾರು 5 ಲಕ್ಷ ಕಿಲೋಗ್ರಾಂ ನೀರು ಇರಬಹುದು ಅಂತ ಹೇಳ್ತಾರೆ. ಅಂದ್ರೆ ಒಂದಲ್ಲ ಎರಡಲ್ಲ 5 ಲಕ್ಷ ಕಿಲೋಗ್ರಾಂ ಕೆಜಿ. ಇನ್ಮೇಲೆ ನಾವು ಹಗುರವಾಗಿ, ಮತ್ತೆ ಇದು ಯಾವ ತರನಪ್ಪ ಹಗುರವಾಗಿ ಏರುತ್ತೆ, ಮತ್ತೊಂದೇನ್ ಮಾಡುತ್ತೆ ಅಂತ ಇನ್ನೊಮ್ಮೆ ತಿಳ್ಕೊಳ್ಳೋಣ, ಆಗ್ಬೋದಾ? ನೆಕ್ಸ್ಟ್ ಟೈಮ್ ಇಂದ ನೀವು ಮೋಡನ ನೋಡಿದಾಗ ದಯವಿಟ್ಟು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ ಮನಸ್ಸಲ್ಲಿ. ಓಕೆ, ಚೆನ್ನಾಗಿ ಮಳೆ ಬರಲಿ, ಎಲ್ಲಾ ರೈತರಿಗೂ ಖುಷಿ ಆಗ್ಲಿ ಅಂತ ಆಶಿಸ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಪಾರ್ಟಿಸಿಪೇಟ್ ಮಾಡಿದಕ್ಕೆ ಶಿವಕುಮಾರ್ ಅವರೇ.
1: ಓಕೆ, ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು. ನೋಡಿ, ನಮ್ಮ ಶಿವಕುಮಾರ್ ಅವರು ಉತ್ತರ ಕೊಡ್ತೀನಿ ಅಂತ ಫುಲ್ ಕಾನ್ಫಿಡೆನ್ಸ್ ಆಗಿ ರಪ್ ಅಂತ ಉತ್ತರ ಕೊಟ್ರು, ಆದ್ರೆ ಅದೇ ಉತ್ತರ ರಪ್ ಅಂತ

ಹೇಗೆ ತಪ್ಪಾಗೋಗಿತ್ತು, ಆದರೆ ನನಗಂತೂ ಸರಿ ಉತ್ತರ ಕೊಟ್ಟಿದ್ದೀರಾ ರೀ ಅಂತ ಹೇಳಿ ಚಪ್ಪಾಳೆ ಹೊಡೆಯೋ ಮನಸ್ಸಿತ್ತು. ಏನು ಮಾಡಲಿ ಏನು ಮಾಡಲಿ, ಯಾರು ಸರಿಯಾದ ಉತ್ತರ ಕೊಡ್ತೀರಾ? ನೀವೇನಾದರೂ ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀರಾ? ರೆಡಿ ಇದ್ರೆ ಟೈಪ್ ಮಾಡಿ ಐ ಎಮ್ ರೆಡಿ ಅಂತ ಹೇಳಿ ಸಣ್ಣದಾದ ಸ್ಪೇಸ್ ಕೊಟ್ಟು ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ ಸಂದೇಶವನ್ನು ಕಳಿಸ್ಕೊಡಿ 9484809013. 9480901013 ಒಂದು ವಾಟ್ಸ್ಆ್ಯಪ್ ಸಂಖ್ಯೆಗೆ ಬರಲಿ ನಿಮ್ಮ ಸಂದೇಶ. ಕನ್ನಡ ಕಾಮನ ಬಿಲ್ಲು 1.3 ಮೆಗಾಹರ್ಟ್ಸ್ ಅಲ್ಲಿ ಜೊತೆಯಾಗಿದ್ವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: 5:23 ಕನ್ನಡ ಕಾಮನಬಿಲ್ಲು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಕೇಳುಗರು ಪ್ರಶ್ನೆಗೆ ಉತ್ತರ ಕೊಟ್ಟೆ ಕೊಡ್ತೀನಿ, ಐ ಆಮ್ ರೆಡಿ ಅಂತ ಹೇಳಿ ಜೊತೆಯಾಗಿರೋರು ರಘುವೀರ್ ಅವರು, ಬೆಂಗಳೂರಿನ ಬ್ಯಾಟ್ರಾಯನಪುರದಿಂದ. ನಮಸ್ಕಾರ ರಘುವೀರ್ ಅವರೇ.
1: ನಮಸ್ತೆ ಮ್ಯಾಮ್,
0: ಕಾರ್ಯಕ್ರಮಕ್ಕೆ ಸ್ವಾಗತ. ಸೂಪರ್. ಇವರು ಯಾವುದೇ ಪ್ರಶ್ನೆ ಕೇಳಿ ನನಗೆ ಎಲ್ಲಾದ್ರಲ್ಲೂ ಕೂಡ ಇಂಟ್ರೆಸ್ಟ್ ಇದೆ. ಆರ್ಟ್ ಆದರೂ ಅಷ್ಟೇ ಇಷ್ಟ, ಸೈನ್ಸ್ ಆದರೂ ಅಷ್ಟೇ ಇಷ್ಟ, ಬಿಸ್ನೆಸ್ ಆದರೂ ಅಷ್ಟೇ ಇಷ್ಟ ಅಂತ ಹೇಳಿದ್ದಾರೆ. ಸೊ ನಾನು ಇವತ್ತು ನಿಮಗೆ ಒಂದು ತುಂಬ ಚೆನ್ನಾಗಿರುವಂಥ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ, ಆಗ್ಬೋದಾ? ಈ ಪ್ರಶ್ನೆ ನೋಡಿ, ಅವರು ಇಷ್ಟು ತುಂಬ ಎಂಥೂಸಿಯಾಸಮ್ ಅಲ್ಲಿ ಯಸ್ ಅಂತ ಹೇಳ್ತಿರೋದ್ರಿಂದ ಯಸ್ ಅಥವಾ ನೋ, ಹೌದು ಅಥವಾ ಇಲ್ಲ ಅನ್ನೋ ಪ್ರಶ್ನೆಯನ್ನ ನಿಮಗೆ ಕೇಳ್ತಾ ಇದ್ದೀನಿ ರಘುವೀರ್ ಅವರೇ. ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಹಳೆಯ ಸುವಾಸನೆ ಅಥವಾ ವಾಸನೆ, ಒಂದು ವಾಸನೆ ಒಂದೇ ಕ್ಷಣದಲ್ಲಿ ಹಲವಾರು ವರುಷಗಳ ಹಿಂದಿನ ನೆನಪನ್ನ ನಮಗೆ ತಂದು ಕೊಡಬಲ್ಲದು. ಇದು ಸ್ಟೇಟ್ಮೆಂಟ್, ಹೌದು ಅಥವಾ ಇಲ್ಲ? ನಿಮ್ಮ ಸಮಯ ಈಗ ಶುರು.
1: ಯೆಸ್ ಮ್ಯಾಮ್, 100%.
0: 100%? ಏನು ಡೌಟ್ ಇಲ್ವೇನ್ರಿ?
1: ನೋ ಮ್ಯಾಮ್, ನೋ, ಇಲ್ಲ.
0: ಯಾಕೆ? ಉತ್ತರ ಹೌದಾ?
1: ಹೌದು, ನಮಗೆ ಸುವಾಸನೆ ನಮಗೆ ಮೆಮೊರಿ ರಿಕಾಲ್ ಮಾಡುತ್ತೆ.
0: ರಿಕಾಲ್ ಮಾಡುತ್ತೆ. ಸರಿ, ಏನಾದರೂ ಎಕ್ಸಾಂಪಲ್ ಇದೆಯಾ ನಿಮ್ಮ ಜೀವನದೆ?
1: ಹಾಂ ಮೇಡಮ್, ನಮ್ಮ ಮನೆ ಹತ್ರನೇ ಮಲ್ಲಿಗೆ ಹೂವು ಇತ್ತು. ನನ್ಗೆ ಅದು ಯಾವಾಗ ಅದು ನನ್ನ ಮಲ್ಲಿಗೆ ಹೂವು ನೆನಪಾಡಿದ್ರೆ ನನ್ಗೆ ಅದೇ ಮರ ನೆನಪು ಬರುತ್ತೆ, ಆ ಮರದ ಬಳ್ಳಿಯ ಈ ತರ ಹೋಗಿರೋದು.
0: ಓಕೆ, ದಟ್ಸ್ ಕೂಲ್. ಸೊ ನಿಮ್ಮ ಉತ್ತರನ ಕನ್ಸಿಡರ್ ಮಾಡ್ತೀನಿ, ಯಾಕಂದ್ರೆ ಸಮಯ ಆಗೋಯ್ತು. ಓಕೆ, ಅದೇ ಫೈನಲ್ ಉತ್ತರ ಕರೆಕ್ಟಾ?
1: ಯೆಸ್ ಮ್ಯಾಮ್, ಹೌದು.
0: ಹಾಗಾದ್ರೆ ನಿಮ್ಮ ಉತ್ತರ ಏನಾಗಿದೆ? ಕಂಗ್ರಾಚುಲೇಷನ್ಸ್.
1: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು.
0: ಸೂಪರ್ ಸರ್, ಸೂಪರ್. ಗೊತ್ತಾ ಇದೆ ಉತ್ತರ ಅಂತ?
1: ಇಲ್ಲ ಮ್ಯಾಮ್, ಇದು ನಾನು ಕೇಳಿದ್ದೇನೆ. ಇದು ಇದು ರಿಕಾಲ್ ಮೆಮೊರಿ, ಇದು ಮ್ಯಾಪಿಂಗ್ ಅಂತ ಹೇಳ್ತಾರೆ, ಮೆಮೊರಿ ರಿಲೇಟೆಡ್. ನಮ್ಮ ವಾಸನೆ ಅಥವಾ ನಮ್ಗೆ ಯಾರಾದ್ರೂ ಮುಟ್ಟಿದ್ರೆ ಅಥವಾ ನಾವು ಏನಾದ್ರೂ ಒಂದು ಆಬ್ಜೆಕ್ಟ್ ನೋಡಿದ್ರೆ ನಮ್ಮ ಸೆನ್ಸ್ ಆರ್ಗನ್ಸ್ ನಮ್ಮ ಮೆಮೊರಿಗೆ ಕನೆಕ್ಟ್ ಆಗಿರುತ್ತಲ್ಲ.
0: ಓಕೆ, ಆಕ್ಚುಲಿ ಇದನ್ನ ಮೆಮೊರಿ ಮ್ಯಾಪಿಂಗ್ ಅಂತ ಹೇಳೋದಿಲ್ಲ. ಬದಲಾಗಿ ಇದು ನಮ್ಗೆ ಯಾವ ರೀತಿಯಲ್ಲಿ ಸಂಪರ್ಕ ಆಗುತ್ತೆ ಅಂದ್ರೆ, ಇದನ್ನ ಒಂದು ಪ್ರೋಸ್ಟ್ ಫಿನಾಮಿನನ್ ಅಂತ ಹೇಳಿ ಕರೀಲಾಗುತ್ತೆ. ಅಂದ್ರೆ ವಾಸನೆಯಿಂದ ನೆನಪು ಜಾಗೃತ ಆಗುವಂತಹ ವಿದ್ಯಮಾನ ಅಂತ ಹೇಳಲಾಗುತ್ತೆ ಇದನ್ನ. ನಮ್ಮ ಈ ಒಂದು ಮೆದುಳು ಮತ್ತು ನೆನಪು ಹಾಗೂ ಭಾವನೆಗಳಿಗೆ ಸಂಬಂಧಿಸಿದ ಹಾಗೆ ನಮ್ಮ ಮೆದುಳಿನಲ್ಲಿ ಒಂದು ಭಾಗ ಇದೆ, ಅಮಿಗ್ಡಾಲ ಅಂತ ಹೇಳಿ ಅದನ್ನ ಹೇಳಲಾಗುತ್ತೆ. ಅದು ಆಲ್ಫ್ಯಾಕ್ಟರಿ ಸಿಸ್ಟಮ್ ಅಂದ್ರೆ ಘ್ರಾಣ ವ್ಯವಸ್ಥೆಗೆ ಜೊತೆಯಾಗಿದೆ. ಅದು ಹಿಪ್ಪೋಕ್ಯಾಂಪ್

0: ಸ್ಮರಣೆಗೆ ಪ್ರಮುಖವಾದ ಮೆದುಳಿನ ಭಾಗಗಳ ಜೊತೆಯಾಗಿ ಸಂಪರ್ಕವನ್ನ ಹೊಂದಿದೆ. ಹಾಗಾಗಿನೇ ನಮ್ಗೇನಾದ್ರೂ ಒಂದು ಸ್ವಲ್ಪ ವಾಸನೆ ನಮ್ಗೆ ಆಘ್ರಾಣಕ್ಕೆ ಸಿಕ್ಬಿಟ್ರೆ ನಮ್ಮ ಮೆದುಳಿನಲ್ಲಿ ಹಳೆಯ ನೆನಪುಗಳು ರಪ್ ಅಂತ ಹೇಳಿ ನೆನಪಾಗ್ಬಿಡುತ್ತೆ. ಎಷ್ಟೋ ಸಾರಿ ನಿಮಗ್ ಗೊತ್ತಿರ್ಬೋದು, ಎಲ್ಲೋ ದಾರಿಲಿ ಹೋಗ್ತಾ ಇರ್ತೀವಿ, ರೋಡ್ ಸೈಡ್ ಅಲ್ಲಿ ಎಲ್ಲೋ ಒಂದೇ ಒಂದು ಮಸಾಲೆ ಪುರಿಯ ವಾಸನೆ ಬಂದ್ರೆ ನಾವು ಚಿಕ್ಕವರಾಗಿದ್ದಾಗ ಎಲ್ಲೋ ತಿಂದಿದ್ ಮಸಾಲೆ ಪುರಿ ವಾಸನೆ ಸಿಕ್ಬಿಡುತ್ತೆ. ಅಥವಾ ಬೇರೇನು ಹಳೆ ಪುಸ್ತಕಗಳ ಒಂದಷ್ಟು ಗಮಲು ಸಿಕ್ಬಿಟ್ರೆ ನಾವು ಹಳೆ ಶಾಲಾ ದಿನಗಳಿಗೆ ಹೋಗಿ ಕುತ್ಕೊಂಡ್ಬಿಡ್ತೀವಿ, ಹೌದಲ್ಲ? ಸೂಪರ್. ನೆಕ್ಸ್ಟ್ ಇಂದ ನಿಮಗೆ ಎಲ್ಲೇ ಕೂಡ ಮಲ್ಲಿಗೆ ಹೂ ನೋಡಿದ್ರು ಅಥವಾ ಈ ತರ ಒಂದು ಚಂದವಾದಂತಹ ವಾಸನೆ ಬಂದಾಗ, ಹಳೆಯ ನೆನಪುಗಳಾದಾಗ, ಅವೆಲ್ಲ ಖುಷಿಯ ನೆನಪುಗಳೇ ಆಗಿರ್ಲಿ ಅಂತ ಆಶಿಸ್ತಾ ಇದೀವಿ. ನಮ್ಮ ಪ್ರಶ್ನೆನೂ ಕೂಡ ನೆನಪು ಮಾಡ್ಕೊಳ್ಳಿ ಆಗ, ಆಗ್ಬೋದಾ?
1: ಯೆಸ್ ಮ್ಯಾಮ್.
0: ಥ್ಯಾಂಕ್ ಯು ಸೋ ಮಚ್ ರಘುವೀರ್ ಅವರೇ. ನೀವು
1: ಥ್ಯಾಂಕ್ ಯು ಮ್ಯಾಮ್, ವೆಲ್ಕಮ್. ನನ್ ಫಸ್ಟ್ ಮೊದಲನೇ ಬಾರಿ ನನಗೆ ಇದು ಸಿಕ್ಕಿತ್ತು.
0: ಖುಷಿ ಆಯ್ತು
1: ತುಂಬಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು,
0: ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ರಘುವೀರ್ ಅವರೇ. ಥ್ಯಾಂಕ್ ಯು.
1: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು ಅಂತ ಹೇಳ್ತಾ ಇದೀವಿ. ಈಗ ಇವರು ಗೆದ್ದಿದ್ರೆ ನನಗೆ ಒಳ್ಳೆ ಹಾಡಬೇಕು ಅಂತ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಆನಂದ ಚಿತ್ರದ ಗೀತೆಯನ್ನ ಕೇಳಿದ್ರು. ಅದಾದ ನಂತರ ಇನ್ನೊಂದು ಸೂಪರ್ ಆದ ಗೀತೆ, ಎರಡೂ ಗೀತೆಗಳು ಮುಡಿ ಬರುತ್ತೆ ಈ ಗ್ಯಾಪ್ ಅಲ್ಲಿ. ನಾನು ಕೂಡ ಉತ್ತರ ಕೊಡಕ್ ರೆಡಿನಪ್ಪ ಅಂತ ನೀವ್ ಹೇಳೋದಾದ್ರೆ ಹೇಗ್ ಗೊತ್ತಾಗುತ್ತೆ ನನ್ಗೆ? ಸಿಂಪಲ್ ರೀ, ವಾಟ್ಸ್ಆಪ್ ಮುಖಾಂತರ ಸಂದೇಶ ಕಳಿಸಿ, ಐ ಆಮ್ ರೆಡಿ ಅಂತ ಟೈಪ್ ಮಾಡಿ, ಪುಟ್ಟದಾದ ಸ್ಪೇಸ್ ಅನ್ನ ಕೊಟ್ಟು ನಿಮ್ಮ ಹೆಸರು ಮತ್ತು ಊರನ್ನ ಜೊತೆ ಮಾಡಿ 9480901013 ಈ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶವನ್ನ ಕಳಿಸ್ಕೊಟ್ರೆ ನಾವೇ ನಿಮ್ಗೆ ಫೋನ್ ಮಾಡ್ತೀವಿ, ಪ್ರಶ್ನೆ ಕೇಳ್ತೀವಿ, ಗೆದ್ದರೆ ನಿಮ್ಮ ಹಾಡು ನಿಮ್ಮದು, ಯಾವುದೇ ಡೌಟ್ ಇಲ್ಲಪ್ಪ.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: 5:38:32 ಹೋಯ್ತು. ಎಸ್, ನಾನು ಉತ್ತರ ಕೊಟ್ಟೇ ಕೊಡ್ತೀನಿ, ಸಖತ್ತಾದ ಹಾಡುಗಳನ್ನು ಗೆದ್ದೇ ಗೆಲ್ತೀನಿ ಅಂತ ಹೇಳಿ, ಐ ಆಮ್ ರೆಡಿ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟವರು ಖುಷಿ ಶಾರದಾ ಅವರು. 9ನೇ ತರಗತಿಲಿ ಓದ್ತಾ ಇದ್ದಾರೆ. ನಮಸ್ಕಾರ ಖುಷಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ, ಥ್ಯಾಂಕ್ ಯು.
0: ನನಗೆ ಸೈನ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳ್ತಿದ್ರಿ, ಹೌದಾ?
1: ಹೌದು.
0: ಹಾಗಾಗಿ ನಿಮಗೆ ನಾನು ಒಂದು ಸೈನ್ಸ್ ರಿಲೇಟೆಡ್ ಪ್ರಶ್ನೆನೇ ಕೇಳ್ತೀನಿ. ಅಫ್ಕೋರ್ಸ್ ಜೀವನನೇ ಸೈನ್ಸು, ಆದರೆ ನೀವು ಓದ್ತಾ ಇರುವಂತಹ ವಿಚಾರದಲ್ಲಿ ಇರುವಂತಹ ಒಂದು ಸೈನ್ಸ್ ಪಾರ್ಟನ್ನ ಕೇಳ್ತೀನಿ ಕ್ವೆಶ್ಚನ್ ಆಗಿ. ಓಕೆ, ರೆಡಿ ನೌ? ಯಸ್. ಸರಿ, ಹಾಗಾದರೆ ನಿಮಗೆ ನಾನು ಕೇಳ್ತಾ ಇರೋ ಪ್ರಶ್ನೆ ಈ ರೀತಿಯಾಗಿದೆ. ನಮಗೆ ಸಾಮಾನ್ಯವಾಗಿ ಊಟ ತಿಂತಿದ್ದಾಗ ಊಟವನ್ನು ಅರಗಿಸೋದೇನು? ಆಸಿಡ್ ಅಲ್ವಾ, ಹೊಟ್ಟೆಯಲ್ಲಿರುವಂತಹ ಆಸಿಡ್ಗಳು ಅಂದರೆ ಆಮ್ಲಗಳು, ಹೌದಾ? ಆದರೆ ಆಹಾರವನ್ನು ಈ ಆಸಿಡ್ಗಳು, ಹೊಟ್ಟೆಯಲ್ಲಿರುವಂತಹ ಆಮ್ಲಗಳು ಚೆನ್ನಾಗಿ ಜೀರ್ಣ ಮಾಡುತ್ತೆ. ಆದರೆ ಹೊಟ್ಟೆನೇ ಯಾಕೆ ಜೀರ್ಣ ಮಾಡಲ್ಲ?
1: ಯಾಕಂದ್ರೆ ಹೊಟ್ಟೆ ಒಳಗಿರೋ ಲೇಯರ್ ಅಲ್ಲಿ ಮ್ಯೂಕಸ್ ಎಂಬ ಒಂದು ಲೇಯರ್ ಸಿಗಲ್ಪಡುತ್ತೆ. ಅದು ನಮ್ಮ ಹೊಟ್ಟೆಯ ಲೈನಿಂಗ್ ಅನ್ನ, ಈ ಡೈಜೆಸ್ಟಿವ್ ಆಸಿಡ್ಸ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ.
0: ಓಕೆ, ನಿಮಗೆ ಯಾವುದೇ ರೀತಿ ಆಪ್ಷನ್ಸ್ ಬೇಡವಾ?
1: ಆಪ್ಷನ್ಸ್ ಇದ್ರೆ ಒಳ್ಳೇದು.
0: ಓಕೆ, ಆಪ್ಷನ್ ಎ ಈ ರೀತಿಯಾಗಿದೆ. ಮೊದಲನೇದಾಗಿ, ನಮ್ಮ ಹೊಟ್ಟೆಯಲ್ಲಿ ಮ್ಯೂಕಸ್ ಬೈಕಾರ್ಬೊನೇಟ್ ಬ್ಯಾರಿಯರ್ ಇರುತ್ತದೆ. ಆಪ್ಷನ್ ಬಿ, ಬೈಕಾರ್ಬೊನೇಟ್ ಬ್ಯಾರಿಯರ್ ನಮ್ಮಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಇಂದ ಉಂಟಾಗುವುದಿಲ್ಲ. ಆಪ್ಷನ್ ಸಿ, ಹೊಟ್ಟೆಯಲ್ಲಿರುವ ಜೀವಕೋಶಗಳು ಈ ರೀತಿಯಾಗದಂತೆ ತಡೆಯುತ್ತವೆ. ಟೈಮ್ ಶುರುವಾಯಿತು.
1: ನಾನ್ ಚೂಸ್ ಮಾಡೋ
0: ಆಪ್ಷನ್ ಎ ಆಗಿರುತ್ತೆ. ಅಂದ್ರೆ ಆಪ್ಷನ್ ಎನೆ

0: ಚೂಸ್ ಮಾಡ್ತಾ ಇದ್ದೀರಾ?
1: ಹೌದು.
0: ಓಕೆ, ಒಂದ್ಸಾರಿ ಆ ಉತ್ತರವನ್ನ ಹೇಳ್ಬಿಟ್ರೆ.
1: ನಮ್ಮ ಸ್ಟಮಕ್ ಅಲ್ಲಿ ಮ್ಯೂಕಸ್ ಬೈಕಾರ್ಬೊನೇಟ್ ಎಂಬ ಲೇಯರ್ ಇರುತ್ತೆ, ಇದು ನಮ್ಗೆ ಆಸಿಡ್ಸ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ.
0: ಓಕೆ, ಆಕ್ಚುಲ್ ಆಗಿ ನಾನು ಆಪ್ಷನ್ ಕೊಡೋಕ್ ಮುಂಚೆ ಕೂಡ ನೀವು ಇದೇ ಉತ್ತರ ಕೊಟ್ಟಿದ್ರಿ ಖುಷಿ, ಹೌದಾ?
1: ಹೌದು.
0: ಯಾಕೆ ಇಷ್ಟೊಂದು ಒಂದು ನಂಬಿಕೆ ಇದೆ ಒಂದು ಉತ್ತರದ ಮೇಲೆ?
1: ಯಾಕಂದ್ರೆ ನಾನು ಲಾಸ್ಟ್ ಇಯರ್ ಇಂದ ಈ ಒಂದು ಚಾಪ್ಟರ್ ಈ ವರ್ಷನೂ ಓದಿದೀನಿ, ಲಾಸ್ಟ್ ಇಯರ್ ಓದಿದೀನಿ. ಸೊ ಇದರಲ್ಲಿ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಇದೆ.
0: ತುಂಬಾ ಆತ್ಮವಿಶ್ವಾಸ ಇದೆ ಅಂತ ಹೇಳ್ತಿದ್ದೀರಾ?
1: ಹೌದು.
0: ಅಲ್ಲ, ನೀವಿಷ್ಟು ಆತ್ಮವಿಶ್ವಾಸದಿಂದ ಹೇಳುವಾಗ ನಾವೇನ್ ಹೇಳಕ್ಕಾಗುತ್ತೆ ಅಂದ್ರೆ, ನಿಮ್ಮ ಉತ್ತರ ಸರಿಯಾಗಿದೆ. ಕಂಗ್ರಾಚುಲೇಷನ್ಸ್.
1: ಥ್ಯಾಂಕ್ ಯು ಸೋ ಮಚ್.
0: ಮೊದಲನೇ ಸಾರಿ ಉತ್ತರ ಕೊಡೋದಕ್ಕೆ ಟ್ರೈ ಮಾಡಿದ್ರಿ, ಫುಲ್ಲು ಕಾನ್ಫಿಡೆನ್ಸ್ ಇಂದ ಸರಿಯಾದ ಉತ್ತರನ ಕೊಟ್ರಿ. ಅದಕ್ಕೆ ಇನ್ನೊಂದ್ ಸಾರಿ ಜೋರಾದ ಎಸ್. ಏನ್ ಅನಿಸ್ತದೆ ಖುಷಿ ಅವರೇ?
1: ತುಂಬಾ ಖುಷಿ ಆಗ್ತದೆ,
0: ಸಿಕ್ಕಾಪಟ್ಟೆ ಖುಷಿ ನನಗೂ ಆಗ್ತಾ ಇದೆ. ಕಂಗ್ರಾಚುಲೇಷನ್ಸ್. ನೋಡಿ, ಓದಿರೋಂಥ ಪಾಠ ಏನಿದೆ ಅದು ನಮ್ಮ ಜೀವನದಲ್ಲಿ ರೆಗ್ಯುಲರ್ ಆಗಿ ಇರುವಂಥದ್ದೇ. ಹಾಗಾಗಿ ಸೈನ್ಸ್ ಬೇರೆ ಅಲ್ಲ, ಬದುಕು ಬೇರೆ ಅಲ್ಲ, ಏನಂತೀರಾ?
1: ಅದು ತುಂಬಾ ನಿಜ ಆಗಿದೆ.
0: ಎಸ್, ಅದು ತುಂಬಾ ಸತ್ಯ ಕೂಡ. ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಾ ಇದ್ದೀವಿ. ನೀವು ಕೇಳಿದಂತಹ ಸೂಪರ್ ಆದ ಯಾ ಹಾಡುಗಳು ನಿಮಗೋಸ್ಕರ ಮೂಡಿ ಬರುತ್ತೆ. ಕೇಳ್ತಾನೆ ಇರಿ ಎಫ್ ಎಂ ರೇನ್ಬೋ 101.3. ನಿಮ್ಮ ಜೊತೆ ಮಾತಾಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನ್ಗೂ. ನಿಮ್ ಕಾನ್ಫಿಡೆನ್ಸ್ ನೋಡಿ ಖುಷಿ ಆಯ್ತು.
1: ಥ್ಯಾಂಕ್ ಯು. ಧನ್ಯವಾದಗಳು.
0: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನೋಡಿ, ಖುಷಿ ಅವರು ಡೈರೆಕ್ಟ್ ಆಗಿ ಉತ್ತರವನ್ನ ಹಾಗೆ ಡೈರೆಕ್ಟ್ ಸಿಕ್ಸರ್ ಅಂತ ಕೊಟ್ಬಿಟ್ರು. ಅವರಿಗೆ ನಾವು ಕಂಗ್ರಾಚುಲೇಷನ್ಸ್ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದೀನಿ ಸಖದಾದ ಹಾಡುಗಳ ಜೊತೆಯಾಗಿ. ಕೇಳ್ತಾನೆ ಇರಿ ಕನ್ನಡ ಕಾಮದ ಬಿಲ್ಲು 101.3 ಮೆಗಾ ಹರ್ಟ್ಸ್. ಇದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ.

ಆಕ್ಚುಲಿ ಇದೇ ಹಾಡು ಮುಡಿ ಬರೋದು. ಬಟ್ ಅದಕ್ಕೂ ಮುಂಚೆ ಪ್ರೀವಿಯಸ್ ಕ್ವೆಶ್ಚನ್ ಬಗ್ಗೆ ಒಂಚೂರು ಹೇಳಬೇಕಲ್ವಾ ನಿಮಗೆ? ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ, ನಮ್ಮ ಹೊಟ್ಟೆಯಲ್ಲಿ ಒಂದಷ್ಟು ಆಮ್ಲಗಳಿದೆ, ಅದರಲ್ಲೂ ಎಸ್ಪೆಷಲಿ ಹೈಡ್ರೋಕ್ಲೋರಿಕ್ ಆಮ್ಲ ಅಥವಾ ಹೈಡ್ರೋಕ್ಲೋರಿಕ್ ಆಸಿಡ್ ಏನಿದೆ, ಇದು ನಮ್ಮ ಆಹಾರ ಜೀರ್ಣವಾಗೋದಕ್ಕೆ ಅವಶ್ಯಕವಾದಂತಹ ಒಂದಷ್ಟು ವಾತಾವರಣವನ್ನು ನಿರ್ಮಿಸುತ್ತೆ. ಬಟ್ ಅದ್ರ ಹೊಟ್ಟೆನೂ ಜೀರ್ಣಿಸ್ಕೋಬೇಕಿತ್ತಲ್ವಾ, ಯಾಕಂದರೆ ಹೊಟ್ಟೆಲಿರೋದು ಕೂಡ ಜೀವಕೋಶಗಳೇ, ನೆನಪು ಮಾಡ್ಕೊಳ್ಳಿ. ಆದರೆ ನಮ್ಮ ಹೊಟ್ಟೆಯ ಒಳ ಪದರದ ಮೇಲೆ ಒಂದು ರಕ್ಷಣಾ ಪದರ ಇರುತ್ತೆ, ಈಗಷ್ಟೇ ಮಾತಾಡಿದ್ವಲ್ಲ ಅದೇ ಮ್ಯೂಕಸ್ ಬೈಕಾರ್ಬೊನೇಟ್ ಬ್ಯಾರಿಯರ್. ಇದೊಂದು ರೀತಿಯ ಲೋಳೆಯಲ್ಲಿರುತ್ತೆ, ಲೋಳೆಯ ಬೈಕಾರ್ಬೊನೇಟ್ ರಕ್ಷಣಾ ಪದರ. ಇದು ಲೋಳೆಯಾಗಿ ರಕ್ಷಣಾತ್ಮಕ ಪದರವನ್ನು ರೂಪಿಸೋದ್ರಿಂದ ಆಮ್ಲದ ಪರಿಣಾಮ ಏನಿದೆ, ಅಂದರೆ ಇದರಲ್ಲಿ ಬೈಕಾರ್ಬೊನೇಟ್ ಅಂದರೆ ಉಪ್ಪು ಕ್ಷಾರೀಯವಾದ ಸಂಯುಕ್ತ, ಅದು ಅದರ ಪರಿಣಾಮವನ್ನು ಮೇಲ್ಮೈ ಬಳಿ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದೆಲ್ಲದರ ಜೊತೆಯಾಗಿ ಹೊಟ್ಟೆಯಲ್ಲೂ ಕೂಡ ಜೀವಕೋಶಗಳೇನಿದೆ ಅವೆಲ್ಲ ನಿರಂತರವಾಗಿ ಹೊಸದಾಗ್ತಾನೆ ಇರುತ್ತೆ. ಹಾಗಾಗಿನೇ ನಮ್ಮ ಹೊಟ್ಟೆಯಲ್ಲಿರುವಂತಹ ಹೊಟ್ಟೆನೆ ಕಂಪ್ಲೀಟಾಗಿ ಜೀರ್ಣ ಆಗ್ಬಿಡಲ್ಲ. ಏನೇ ಹೇಳಿ ಪ್ರಕೃತಿ ಅನ್ನೋದು ವಿಶೇಷ ರೀ, ವಿಸ್ಮಯ ರೀ. ಇದಾಗಿದೆ ಈ ಹೊತ್ತಿರ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ಕನ್ನಡ ಕಾಮನಬಿಲ್ಲು 101.3 MHz ನಲ್ಲಿ ಕೇಳ್ತಾನೆ ಇರಿ, ಜೊತೆಯಾಗೇ ಇರಿ.

0: ಇದುವೆ ನನ್ನ ಪ್ರಾಣ ಪ್ರೀತಿ.
1: ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ URRAO ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 FM ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. October 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.

ಐದು ಗಂಟೆ ಕಳೆದು ಆರು ಗಂಟೆ ಆಗೋಗುತ್ತೆ. ಇನ್ನು ಎರಡೂವರೆ ನಿಮಿಷ ಬಾಕಿದೆ ರೀ, ನಾವು ಆರು ಗಂಟೆಗೆ ರಫ್ ಅಂತ ಕಾಲಿಟ್ಬಿಡ್ತೀವಿ. ಇನ್ನೇನು ಈ ಹೊತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋ ಸಮಯ ಬಂದ್ಬಿಡ್ತು. ಯಾರ್ಯಾರಪ್ಪ ಇವತ್ತು ಸಂದೇಶ ಕಳಿಸಿದ್ರು, ಯಾರ್ಯಾರು ನಾನು ಕೂಡ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಜೊತೆಯಾಗೋಕ್ಕೆ ಟ್ರೈ ಮಾಡಿದ್ರು, ನೋಡೋಣವಾ ಬಂದಿತ್ತು ಸಂದೇಶ ಯಾರಿಂದ ಅಂದರೆ ಜಯಪುಟ್ಟಸ್ವಾಮಿ ಅವರದು. ಚಿಕ್ಕಮಗಳೂರಿನಿಂದ ನಂತರ ಸಂದೇಶ ಕಳುಹಿಸಿ ಕೊಟ್ಟವರು ಐ ಬಿ ಪೂಜಾರಿ ಅವರು, ರಾಚಯ್ಯ ಪೂಜಾರಿ ಅವರು. ಅದಾದ ನಂತರ ಸಂದೇಶ ಬಂದದ್ದು ಸೋಮಶೇಖರ್ ಶಾಮನು ದಾವಣಗೆರೆಯಿಂದ, ಕಾನಹಳ್ಳಿಯ ಚಂದ್ರಶೇಖರ ಅವರು, ಕೆ ನಾಗರಾಜ ನಂಗಲಿ ಮುಳಬಾಗಿಲಿನಿಂದ ಬಾಲಣ್ಣ ಅವರು ಸಂದೇಶ ಕಳಿಸಿಕೊಟ್ಟಿದ್ದರು. ಶಿವರಾಜು ಅವರೇ ನೀವು ಕೂಡ ಸಂದೇಶ ಕಳಿಸಿದ್ರಿ. ಮಲ್ಲೇಶ್ವರಂನಿಂದ ಸುಧೀಂದ್ರ ಅವರು, ನಾಗೇಂದ್ರ ತಾವರೆಕೆರೆಯಿಂದ, ಹೋವಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ, ಮುರಳಿ ಅವರು ಬೂದಿಗೆರೆಯಿಂದ, ನಂತರ ನಮ್ಮ ರನ್ನಿಂಗ್ ವಿತ್ 1 5 8 ಶೃಂಗೇರಿಯಿಂದ ಅನಂತಮೂರ್ತಿ, ಹರೀಶ್ ಅವರು ಮಲ್ಲೇಶ್ವರಂನಿಂದ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆದರೆ ಏನು ಮಾಡೋದು, ಸಮಯಾವಕಾಶ ಹೋದಾಗಿ ಬರೋದಿಲ್ಲ. ಖಂಡಿತವಾಗ್ಲೂ ಮುಂದಿನ ಬಾರಿ ಸಂದೇಶ ಕಳಿಸಿ ರೆಡಿ ಇದ್ದೀರಾ ಅಂತ ನೀವು ಹೇಳಿದ್ರೆ ನಾವು ನಿಮಗೆ ಕರೆ ಮಾಡಿ ಕನೆಕ್ಟ್ ಆಗಿ ಉತ್ತರ ಕೇಳಿ ನೀವು ಗೆದ್ದಂಥ ಹಾಡನ್ನ ಪ್ಲೇ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ. ಪಾರ್ಟಿಸಿಪೇಟ್ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಹಾಗೂ ನಾನು ಉತ್ತರ ಕೊಟ್ಟೆ ತಪ್ಪು ಸರಿನೋ ಪರವಾಗಿಲ್ಲ, ಟ್ರೈ ಮಾಡ್ತೀನಿ ಅಂತ ಹೇಳಿ ಯೋಚನೆ ಮಾಡಿದ್ರಲ್ಲ, ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ನಮನ ಗಣೇಶ್ ಕಾರ್ಕಳ ಬಜಗೋಡಿಯಿಂದ ಸಂದೇಶ ಕಳಿಸಿದ್ರಿ, ನಿಮಗೂ ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಯಾವಾಗಲೂ ಕೂಡ ಕೇಳ್ತಾನೆ ಇರಿ, ಜೊತೆಯಾಗೇ ಇರಿ, ಯಾಕಂದರೆ ಇದು FM ರೇನ್ಬೋ 101.3 MHz. ಈಗ ಬಂತಪ್ಪ ಸಂದೇಶ ಉಮೇಶ್ ಅವರದ್ದು ಸಿರಿಗೆರೆಯಿಂದ, ಅರಸೀಕೆರೆಯಿಂದ ಶಂಭುಲಿಂಗನ ಗೌಡ ಹರಪ್ಪನಹಳ್ಳಿಯಿಂದ. ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮ ಮುಗೀತು. ಮತ್ತೆ ನಿಮಗೋಸ್ಕರ ಚಂದದ ಗೀತೆಗಳು ಪ್ರಸಾರವಾಗುತ್ತೆ, ಚಂದದ ಕಾರ್ಯಕ್ರಮಗಳು ಜೊತೆಯಾಗಿ ನಿಲ್ಲುತ್ತೆ. ಅದಕ್ಕೇನು ಮಾಡಬೇಕು, ಸದಾ ಕೇಳ್ತಾನೆ ಇರಬೇಕು FM ರೇನ್ಬೋನಾ.

0: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಂಪಾದಕರ ಡೈರಿ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರುವ ಹೆಸರು ಬಿವಿ ವೈಕುಂಠರಾಜು. ತಾಯ್ನಾಡು ಪತ್ರಿಕೆ ಮೂಲಕ ಮಿಂಚಿದ ಪ್ರತಿಭಾವಂತ ಪತ್ರಕರ್ತ. ವಾರಪತ್ರಿಕೆ ಅವರೇ ರೂಪಿಸಿದ ಭಿನ್ನ ಶೈಲಿಯ ಪತ್ರಿಕೆ. ಪ್ರಜಾವಾಣಿ, ಗೋಧೂಳಿ ಪತ್ರಿಕೆಗಳಲ್ಲಿ ಅವರು ಗಮನಾರ್ಹವಾಗಿ ಕೆಲಸ ಮಾಡಿದರು. ಕೃತಿಗಳನ್ನು ಬರೆದರು, ಅಂಕಣಗಳನ್ನು ಬರೆದರು. ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ, ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು. ನೇರ, ನಿಖರ, ಪ್ರಖರ ಅಂತ ಪ್ರಖ್ಯಾತರಾಗಿದ್ದರು ಬಿವಿ ವೈಕುಂಠರಾಜು. ಅವರ ಮಾತುಗಳನ್ನು ಕೇಳೋಣ.
1: ಗುಡ್ಡದ ರಂಗವ್ವನಹಳ್ಳಿ ಅಂತ ಅಂದರೆ ನಾನು ಓದಿದ್ದು ಆ ಹಳ್ಳಿಲೇ. ಪ್ರಾಥಮಿಕ 7ನೇ ತರಗತಿ ಅಂತ ಈಗೇನು ಹೇಳ್ತಾರೆ, 8ನೇ ತರಗತಿ ಯಾವಾಗ ಮಿಡ್ಲ್ ಸ್ಕೂಲ್ ಅಂತಿತ್ತು ಅಲ್ಲಿವರೆಗೆ. ಅದು ಪಕ್ಕ ಬರಳು ಸೀಮೆ, ಕೆಂಪು ಧೂಳುಮಯ, 500-600 ಮನೆ ಇರೋವಂಥ ಹಳ್ಳಿಲಿ ಇದ್ದದ್ದು 3-4 ಮರ ಮಾತ್ರ. ಊರಿನ ಹೊರಗಡೆ ಮರ ಇರ್ತದೆ, ಊರಿನಲ್ಲಿ ಬೆಳೆಸ್ಬೇಕು ಅನ್ನೋದಿಲ್ಲ. ಅದು ಯಾತಕ್ಕಿಲ್ಲ ಅನಿಸ್ತಿತ್ತು, ನನಗೆ ಗೊತ್ತಿಲ್ಲ ಯಾಕೆ ಹೀಗೆ ಅನ್ನಿಸ್ತಾ ಇತ್ತು ಅಂತ. ಒಂದು ಸರಿ ಶಾಲೆಯಲ್ಲಿ ಪಕ್ಕದಲ್ಲಿ ಕೂತಿದ್ದನಿಗೆ ಮನೆ ಮುಂದೆ ಯಾವುದೋ ತೋಟದ ವಿಷಯ ಪಾಠ ಆಯಿತು, ಮನೆ ಮುಂದೆ ಗಿಡಗಳಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂದೆ. ಹ್ಞೂ ನಕ್ಬಿಟ್ಟು ಹೋ ಹೋ ಹೋ ಅಂತ. ಆಮೇಲೆ ಕ್ಲಾಸ್ ಬಿಟ್ಟ ಮೇಲೆ ಇವನು ಮನೆ ಮುಂದೆ ಗಿಡಗಳಿರಬೇಕಂತೆ ಅಂತ. ಅಂದರೆ ಅಲ್ಲಿ ಎರಡು ಸ್ಥಿತಿ, ಒಂದು ಆ ರೀತಿಯ ಗಿಡಗಳು ಮರಗಳು ಇರಬೇಕು ಅನ್ನೋದು ಅಗತ್ಯ ಅವ್ರಿಗೆ ಕಂಡುಬರ್ತಾ ಇರಲ್ಲ, ಎರಡನೇದು ಕುಡಿಯೋ ನೀರೇ ಇಲ್ದಿರೋವಾಗ ಗಿಡಗಳು ಬೆಳೆಸೋದು ಹೇಗೆ ಅನ್ನೋಂಥದ್ದು. ಹೀಗಾಗಿ ಘಟನೆ

0: ಚೆನ್ನಾಗಿ ಜ್ಞಾಪಕಕ್ಕೆ ಬಂದು ಇವತ್ತು ಜ್ಞಾಪಕದಲ್ಲಿದೆ. ಎರಡನೇದೇನೆಂದರೆ ಸ್ವಾತಂತ್ರ್ಯ ಬಂದಾಗ ನನಗೆ 10 ವರ್ಷ. ಸ್ವಾತಂತ್ರ್ಯ ಬಂದ ನಂತರ ಇದ್ದಕ್ಕಿದ್ದ ಹಾಗೆ ಚಟುವಟಿಕೆಗಳು ರಾಷ್ಟ್ರದ ಎಲ್ಲ ಕಡೆ ಗ್ರಾಮಗಳಲ್ಲಿ ನಡೆಯೋಕ್ಕೆ ಪ್ರಾರಂಭ ಆದವು. ಒಬ್ಬರು ರಾಮಚಂದ್ರ ರೆಡ್ಡಿ ಅಂತ, ಅವರು ಎಂಜಿನಿಯರಿಂಗ್ ಓದ್ತಾಯಿದ್ರು. ಅವರು ಕೆಲವು ಪುಸ್ತಕಗಳನ್ನು ಚಿತ್ರದುರ್ಗದಲ್ಲೇ ಸಂಗ್ರಹಿಸಿ ಅಲ್ಲೊಂದು ಸಣ್ಣ ಲೈಬ್ರರಿ ಶುರು ಮಾಡಿದರು. ನನಗೆ ಆ ಪುಸ್ತಕಗಳು ಓದೋದೇ ಕೆಲಸ. ಅಂದರೆ ಬೇರೆ ಹುಡುಗರ ಜೊತೆ ಆಟ ಪಾಠ ಇದು ಯಾವುದು ನನಗೆ ಗೊತ್ತಿಲ್ಲ. ಹುಡುಗರು ನನ್ನ ಪ್ರತ್ಯೇಕ ಇಟ್ಟಿದ್ದರು. ಯಾಕೆ ಅಂದರೆ ಶಾಲೆಯಲ್ಲಿ ಮಾಸ್ತರು ಬುದ್ಧಿವಂತ ಅಂತಿದ್ರಲ್ಲ, ಒಬ್ಬನ ಬುದ್ಧಿವಂತ ಅಂದರೆ ಬೇರೆ ಹುಡುಗರು ಸಹಿಸ್ಕೊಳ್ಳಲ್ಲ. ಹೀಗಾಗಿ ನಾನು ಪ್ರತ್ಯೇಕವಾಗಿ ಬೆಳೆಯೋಕ್ಕಾಗಾಯಿತು. ಕತ್ತಲು, ರಾತ್ರಿ ಆದರೆ ದೀಪ ಇಲ್ಲ, ನಕ್ಷತ್ರಗಳೇ ನಮಗೆ ಬೆಳಕು ನೀಡಬೇಕು. ಮಾತಾಡೋವಾಗಲೋ ಯಕ್ಷಲೋಕ ಅದು ಇದು ಅಂದರೆ ಅದೇ ಅನ್ನಿಸ್ತಾ ಇತ್ತು. ಆ ರೀತಿ ವಾತಾವರಣದಲ್ಲಿ ನಾನು ಬೆಳೆದನು. ಚಿತ್ರದುರ್ಗ SSLC ಇಂಟರ್ಮೀಡಿಯೇಟು, ಅಲ್ಲಿ ಜಿಲ್ಲಾ ಲೈಬ್ರರಿಯಲ್ಲಿ ಸಾಕಷ್ಟು ಪುಸ್ತಕಗಳಿದ್ವು. ಆಗಲೇ ರಾಮಾಯಣ ದರ್ಶನ ನಾನು ಓದಿದ್ದು. ಅಂದರೆ ಲೈಬ್ರರಿಯಲ್ಲೇ ಕೂತು ಓದಬೇಕಾಗಿತ್ತು, ಯಾಕಂದರೆ ಕೊಂಡ್ಕೊಳ್ಳೋಕೆ ಶಕ್ತಿ ಇಲ್ಲ. ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ SR ರಾಮಸ್ವಾಮಿ ಅಂತ ಇಂಗ್ಲೀಷ್ ಪ್ರೊಫೆಸರ್ ರಿಟೈರ್ ಆದರು, ಅವರು ನಮಗೆ ಇಂಗ್ಲೀಷ್ ಟೀಚರು. ಅಂದರೆ ಅಲ್ಲೇ ನಾನು ಕನ್ನಡ ಆಂಧ್ರಸಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದು. ಮೈಸೂರಿಗೆ ಹೋದೆ. ಹಿಂದಿನ ಕಾಲದ ಗುರುಗಳು ಅನ್ಬಹುದಂತ ಪ್ರೊಫೆಸರ್ DL ನರಸಿಂಹಾಚಾರ್ಯ ಸಿಕ್ಕಿದ್ರು. ಗಂಡು ಮಕ್ಕಳು ಇರಲಿಲ್ಲ ಅವ್ರಿಗೆ, ನನ್ನನ್ನು ಒಂದು ರೀತಿ ಸಾಕು ಮಗನ ಥರ ನೋಡಿಕೊಂಡ್ರು. ನಮ್ಮ ಸಂಪತ್ ಅಂತ ಒಬ್ಬರು ಮೇಷ್ಟಿದ್ರು, ಅವರು ಯಾರಿಗಾರು ಪರಿಚಯ ಮಾಡಬೇಕಾದ್ರೆ ವೈಕುಂಠರಾಜು DL ನ ಸಾಕು ಮಗ ಅನ್ನೋರು. ಅಥವಾ ತಾನೇ ತಾನಾಗಿ ಕೆಲವು ಸನ್ನಿವೇಶಗಳು ಒದಗಿ ಬಂದವು. ಚಿತ್ರದುರ್ಗದಲ್ಲಿ ಓದೋವಾಗ ನಾಡದ ಕಂಪ್ನಿಗಳು ಬರವು, ಗುಬ್ಬಿ ಕಂಪ್ನಿ, ಹಿರಣ್ಯದವ್ರ ಕಂಪ್ನಿ, ಸುಬ್ಬಯ್ಯನಾಡು ಕಂಪ್ನಿ, ಗೋಗಾ ಕಂಪ್ನಿ ಎಲ್ಲನು. ಅದೇನು ಅವಳನ್ನ ರಾತ್ರಿ ನಮ್ಮ ಅಪ್ಪ ಬೈತಾಯಿದ್ರು, ಕಳ್ತನದಲ್ಲಿ ಹೋಗಿ ನೋಡಿ ಬೈದು ರಾತ್ರಿ ಮಾಡಿ ಹತ್ತಿ ಮಲಗಿ ಬೆಳಗ್ಗೆ ಬೈಸ್ಕೊಳ್ಳೋದು ನಡೀತಾ ಇತ್ತು. ಹೀಗಾಗಿ ರಂಗಭೂಮಿಯಲ್ಲಿ ಆಸಕ್ತಿ ಬಂತು. ಚಲನಚಿತ್ರ ಅಂತೂ ಎಲ್ರಿಗೂ ಆಸಕ್ತಿ. ಅವಾಗ ನಮ್ಮ ಕಡೆ ಹೆಚ್ಚು ತೆಲುಗುನೂ ಬರ್ತಾಯಿದ್ವು, ಕನ್ನಡ ಇದ್ದವು. ಹೈಸ್ಕೂಲ್ನಲ್ಲಿ ಓದಬೇಕಾದ್ರೆ ಅಲ್ಲೊಂದು ಅಂಗಡಿಯಲ್ಲಿ ವಿಶ್ವಕರ್ನಾಟಕ ತರಿಸೋರು. ಪತ್ರಿಕೆ ಓದೋ ಅಭ್ಯಾಸ ಬೆಳೀತು. ದಿವಂಗತ ಶೇಷಪ್ಪದವ್ರ ಕಿಡಿ ಬರ್ತಾಯಿತ್ತು. ಆ ಕಿಡಿಯಲ್ಲಿ ಬಹಳ ತೀಕ್ಷ್ಣವಾದಂಥ ಬರಹ. ಹೇಗೆ ಅಂದರೆ, ಈಗ ಸಾವುಕಾರ ಚೆನ್ನಯ್ಯ ನಾನು ಕಿಡಿ ಓದಲ್ಲ ಅಂದರೆ ಅದಕ್ಕೆ ಶೇಷಪ್ಪ ರಿಯಾಕ್ಟ್ ಮಾಡಿದ ರೀತಿ ಅಂದರೆ, ಹೌದು ನಿಮ್ಗೆ ಓದೋಕೆ ಬರಲ್ಲ, ಯಾರ ಥರ ಓದಿಸ್ಕೊಳ್ಳಿ ಅಂತ. ಈ ಥರ ಆಗಿ ಅದು ಒಂದು ರೀತಿ ಪತ್ರಿಕೋದ್ಯಮ ಇದ ರಕ್ತದಲ್ಲೇ ಬರೆದುಕೊಂಡು ತಗೋಬೇಕು. ಮೈಸೂರಿಗೆ ಹೋದಾಗ ಅಲ್ಲಿ ಮಾದರಿ ಲೋಕಸಭೆ, ಅಲ್ಲಿ ನಾನು ವಿಪ್ ಚೀಫ್ ವಿಪ್. ಇದು ಆನರ್ಸ್ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಒಂದು ಕೈ ಬರಹದ ಮಾಸಿಕ. ಹೀಗೆ ಆಸಕ್ತಿ ಅದು ಹೇಗೆ ಅಂತ ಹೇಳೋದಕ್ಕಿಂತ ಅದೇ ಆಗಬಂತು, ಅದರಿಂದ ಪತ್ರಿಕೋದ್ಯಮದಲ್ಲೇ ಅಂತ. ಜೊತೆಗೆ ಒಂದು ವರ್ಷ ನಾನು ಕಾಲೇಜಿನ ಲೆಕ್ಚರ್ ಆಗಿದ್ದೆ. ಆವಾಗ ಲೆಕ್ಚರ್ಗಳಂದರೆ ಬರೀ ಸ್ಯಾಲ್ರಿಗಳು, ಕನ್ಫರ್ಮೇಷನ್ನು, ಟೆಂಪರರಿ ಸರ್ವಿಸ್ ಕಂಡೀಷನ್ಸ್ ಇವೇನೆ, ಇದೇನೆಲ್ಲ ಕೊಳತೋಗ್ತೀವಿ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಪತ್ರಿಕೋದ್ಯಮ ಅಂತ ಅಲ್ಲೇ ನನಗೆ ಮಳೆತದ್ದು. ಆಮೇಲೆ ಸಿಗಲಿಲ್ಲ ಪ್ರಜಾವಣೆಯಲ್ಲಿ ನೇರವಾಗಿ, ತಾಯ್ನಾಡಲ್ಲಿ ಸಿಕ್ತು. 2 ವರ್ಷ ಕೆಲಸ ಮಾಡಿದೆ. ಹೀಗೆ ಯಾವ್ಯಾವುದೋ ಕಾರಣದಿಂದ ಚಲನಚಿತ್ರ, ರಂಗಭೂಮಿ, ಸಾಹಿತ್ಯ ಹೀಗೆ ಆಸಕ್ತಿ ಬೆಳೀತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಪತ್ರಕರ್ತ BV ವೈಕುಂಠರಾಜು ಅವರ ಮಾತುಗಳನ್ನು ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ BK ಸುಮತಿ, ಪರಿಕಲ್ಪನೆ DR AS ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಉದೀಯಮಾನಾನಾಂ ಮಧ್ಯಮಾನಾಂ ಚ ಶಕ್ತೀನಾಂ ಪರಸ್ಪರ ಸಹಯೋಗೆ ಬಲಂ ಪ್ರದತ್ತವಾನ್. ಕೇಂದ್ರೀಯ ಮಂತ್ರಿ ಶಿವರಾಜ ಸಿಂಹ ಚೌಹಾನಃ ಆಂಧ್ರಪ್ರದೇಶೆ ತ್ರಿಆಯಾಮಿ ಕಂಕ್ರೀಟ್ ಮುದ್ರಣ ಪ್ರೌದ್ಯೋಗಿಕ್ಯಾಃ ತ್ರಿಲಕ್ಷ ಗೃಹಾಣಾಂ ನಿರ್ಮಾಣಾಯ ಪ್ರಾಯೋಗಿಕ ಪರಿಯೋಜನಾಯಾಃ ಶುಭಾರಂಭಂ ಅಕರೋತ್. ಉಪರಾಷ್ಟ್ರಪತಿಃ ಸಿಪಿ ರಾಧಾಕೃಷ್ಣನವರ್ಯಃ ಉಕ್ತವಾನ್ ಯತ್ ವಿಕಸಿತ ಭಾರತಸ್ಯ ನಿರ್ಮಾಣಾಯ ಸುಶಾಸನಂ ಅದೃಶ್ಯಾಧಾರಭೂತ ಸಂರಚನಾಯಾಃ ರೂಪೆ ಅಸ್ತಿ. ತಮಿಳುನಾಡು ಪುದುಚೇರಿ ಪಶ್ಚಿಮ ಬಂಗ ರಾಜ್ಯೇಷು ಪಂಚಾನಾಂ ವಿಧಾನಸಭಾಕ್ಷೇತ್ರಾಣಾಂ ಅಸಮ ರಾಜ್ಯೆ ಏಕಸ್ಯ ಲೋಕಸಭಾಕ್ಷೇತ್ರಸ್ಯ ಚ ಉಪನಿರ್ವಾಚನಾನಾಂ ಕೃತೆ ಪ್ರಚಾರಃ ಸಮಾಪ್ತಃ. ಅಪಿ ಚ ಐಷಮಃ ವರ್ಷಸ್ಯ ಜಾಪಾನ ದೇಶಸ್ಯ ನಾಗೋಯಾ ನಗರೆ ಏಷ್ಯಾಯಿ ಕ್ರೀಡಾಃ ಸಮಾಪ್ತಃ. ಭಾರತಂ ಸಮಗ್ರ ಪದಕ ತಾಲಿಕಾಯಾಂ ಚತುರ್ಥಂ ಸ್ಥಾನಂ ಪ್ರಾಪ್ತವತ್. ಅಥ ವಾರ್ತಾಃ ವಿಸ್ತರೇಣ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಅವದತ್ ಯತ್ ಅಂತಾರಾಷ್ಟ್ರೀಯ ಶಾಂತಿಃ ಸುರಕ್ಷಾ ಚ ಆಪೂರ್ತಿ ಶೃಂಖಲಾಯಾಃ ಸುದೃಢತ್ವಂ ಸಂಪರ್ಕ ವ್ಯವಸ್ಥಾ ಚ ಉದೀಯಮಾನ ಮಧ್ಯಮ ಶಕ್ತೀನಾಂ

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಶುಭ ಸಂಜೆ, ಗುಡ್ ಈವ್ನಿಂಗ್ ಸ್ನೇಹಿತರೆ. ನೀವು ಟ್ಯೂನ್ ಮಾಡಿರೋ ಫ್ರೀಕ್ವೆನ್ಸಿ 101.3 ಮೆಗಾಹರ್ಟ್ಸ್. ಕೇಳ್ತಾ ಇರೋ ಮ್ಯೂಸಿಕಲ್ ಸ್ಟೇಷನ್ FM ರೇನ್ಬೋ, ಕನ್ನಡ ಕಾಮನ ಬಿಲ್ಲು. ಇವತ್ತು ಏನ್ ವಿಷಯ ಮಾತಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮದ ಟೈಟಲ್ ಮನಸ್ಸುಗಳ ಮಾತು ಮಧುರ ಅಲ್ವಾ? ಈ ಹಿಂದಿನ ಎರಡು ಶೋಗಳಲ್ಲಿ ನಾವು ಮನಸ್ಸು ಹಾಗೆ ಮಾತಿನ ಬಗ್ಗೆ ಮಾತಾಡಿದ್ವಿ. ಇನ್ನು ಉಳಿದಿರುವಂತಹ ಪದ ಮಧುರ. ಸೋ ಮಧುರ ಅನ್ನೋ ಪದದ

ಭಾವಗಳ ಬಗ್ಗೆ ಮಾತಾಡ್ತಾ ಸಾಗೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಮಧು ಅಂದ್ರೆ ಜೇನು, ಮಧುರ ಜೇನಿನಂತ ಸಿಹಿ, ಜೇನಿನಂತ ಸವಿ ಅಂತ ಅರ್ಥ ಬರುತ್ತೆ. ಮಧುರ ಅನ್ನೋ ಪದವನ್ನ ಕೇಳ್ತಿದ ಹಾಗೇನೆ ಒಂಥರ ಸವಿಯಾದ ಅನುಭವ ಆಗುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಕೆಲವು ಕ್ಷಣಗಳಿರುತ್ತವೆ, ಅವು ಬೇಗ ಸರಿದು ಹೋಗ್ಬಿಡ್ಬಹುದು. ಬಟ್ ಆ ಕ್ಷಣ ಕೊಟ್ಟಂತ ಸಂತೋಷ ಇದೆಯಲ್ಲ, ಅದು ವರ್ಷಗಳವರೆಗೂ ಮನಸ್ಸಲ್ಲಿ ಹಾಗೆ ಉಳಿದೋಗ್ಬಿಡುತ್ತೆ. ಮೊದಲನೇ ಸಲ ಸೈಕಲ್ ಓಡಿಸ್ದಂತ ದಿನ ಆಗ್ಬಹುದು, ಮೊದಲ ಸಂಬಳ ಕೈಗೆ ಬಂದ ಕ್ಷಣ ಆಗ್ಬಹುದು, ಹಾಗೆ ಎಕ್ಸಾಮ್ ರಿಸಲ್ಟ್ ನಾವು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಚೆನ್ನಾಗಿ ಬಂದಾಗ ಆದಂತ ಖುಷಿಯಾಗಬಹುದು, ಹಾಗೆ ಬಹಳ ವರ್ಷಗಳ ನಂತರ ಪ್ರೀತಿ ಪಾತ್ರರನ್ನ ಭೇಟಿಯಾದಂತ ದಿನ, ಅಥವಾ ನಾವು ಯಾರಿಗೋ ಯಾವತ್ತೋ ಮಾಡಿದಂತ ಒಂದು ಚಿಕ್ಕ ಸಹಾಯವನ್ನ ನೆನ್ಪಿಟ್ಕೊಂಡು ಅವರು ಕೃತಜ್ಞತೆಯನ್ನ ತಿಳಿಸಿದಾಗ ಆಗೋ ಆನಂದ, ಇಂತಹ ಕ್ಷಣಗಳು ಕ್ಯಾಲೆಂಡರ್ನಲ್ಲಿ ದೊಡ್ಡ ದಿನಗಳಾಗಿ ಹೈಲೈಟ್ಸ್ ಆಗದಿದ್ರೂ ಸಹ ನಮ್ಮ ಮನಸ್ಸಿನ ಡೈರಿಯಲ್ಲಿ ಆ ಕ್ಷಣಗಳು ಯಾವತ್ತಿಗೂ ಗೋಲ್ಡನ್ ಮೊಮೆಂಟ್ಸ್ ಅನ್ನೋ ಟೈಟಲ್ನಲ್ಲಿ ಸೇವ್ ಆಗೋಗಿರುತ್ತವೆ. ಕೆಲವು ಕ್ಷಣಗಳನ್ನ ನಾವು ಫೋಟೋದಲ್ಲಿ ಕ್ಯಾಪ್ಚರ್ ಮಾಡ್ತೀವಿ, ಇನ್ನು ಕೆಲವನ್ನ ವಿಡಿಯೋದಲ್ಲಿ ಸೇವ್ ಮಾಡ್ಕೊಳ್ತೀವಿ. ಬಟ್ ಅತ್ಯಂತ ಅಮೂಲ್ಯವಾದ ಕ್ಷಣಗಳು ಯಾವುದೇ ಕ್ಯಾಮ್ರಾದಲ್ಲಿ ಸೆರೆಯಾಗೋದಿಲ್ಲ. ಅವು ನಮ್ಮ ನಗುವಿನಲ್ಲಿ, ನಮ್ಮ ಕಣ್ಣಿನ ಹೊಳಪಲ್ಲಿ, ನಮ್ಮ ಮನಸ್ಸಿನ ಆಳದಲ್ಲಿ ಸದಾ ಜೀವಂತವಾಗಿರುತ್ತವೆ. ಯಾಕಂದ್ರೆ ಅವು ಮನಸ್ಸಲ್ಲಿ ಸಂಗ್ರಹವಾಗಿರುವಂತ ಮಧುರ ಕ್ಷಣಗಳು.

0: ಮಿಲನ.
1: ಮಧುರವಾದ ಕ್ಷಣಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಮಧುರ ಅಂತ ಅಂದ್ರೆ ನೆನಪಾಗೋ ಮತ್ತೊಂದು ವಿಷಯ ಏನ್ ಗೊತ್ತಾ? ಮಧುರವಾದ ಮಾತು. ಮಾತುಗಳನ್ನ ನಾವು ಕ್ಷಣದಲ್ಲಿ ಆಡ್ಬಿಡ್ಬಹುದು, ಆದ್ರೆ ಆ ಮಾತಿನ ಪ್ರಭಾವ ಇದೆಯಲ್ಲ, ಅದು ಜೀವನ ಪೂರ್ತಿ ಹಾಗೆ ಇರುತ್ತೆ. ಎಲ್ಲಾ ಮಾತಿಗೂ ಅಂತಹ ಶಕ್ತಿ ಇರೋದಿಲ್ಲ ನಿಜ, ಬಟ್ ಕೆಲವೊಂದು ಮಧುರ ಮಾತುಗಳಿಗೆ ಅಂತಹ ಮ್ಯಾಜಿಕ್ ಮಾಡೋ ಶಕ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀನು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀಯ, ತುಂಬಾ ಚಂದವಾಗಿ ರೆಡಿ ಆಗ್ತೀಯ, ತುಂಬಾ ಚೆನ್ನಾಗಿ ನೀವು ಮಾತಾಡ್ತೀರಾ, ಐ ಆಮ್ ಪ್ರೌಡ್ ಆಫ್ ಯು, ಡೋಂಟ್ ವರಿ, ಎಲ್ಲಾನು ಸರಿ ಹೋಗುತ್ತೆ. ಇವೆಲ್ಲ ಬಹಳ ಸಿಂಪಲ್ ವಾಕ್ಯಗಳು ಅಂತ ಅನ್ನಿಸ್ಬಹುದು, ಬಟ್ ಈ ಸರಳ ಪದಗಳಿಗೆ ಒಬ್ಬ ವ್ಯಕ್ತಿಯ ಬದುಕಿನ ದಿಕ್ಕನ್ನ ಬದಲಾಯಿಸುವಂತ ಶಕ್ತಿ ಇರುತ್ತೆ. ನಾವು ಆಡಿರೋ ಮಾತನ್ನ ನಾವೇನೋ ಮರ್ತು ಬಿಡ್ತೀವಿ, ಬಟ್ ಅದನ್ನ ಕೇಳಿಸ್ಕೊಂಡವ್ರು ಇರ್ತಾರಲ್ಲ, ಅವರು ಅವರ ಮನಸ್ಸಲ್ಲಿ ಆ ಮಾತುಗಳನ್ನ ಸೇವ್ ಮಾಡ್ಕೊಂಡಿರ್ತಾರೆ. ಹಾಗಂತ ನಾವು ಆಡೋ ಎಲ್ಲಾ ಮಾತುಗಳನ್ನೂ ಅವರು ನೆನ್ಪಿಟ್ಕೊಳ್ಳೋದಿಲ್ಲ. ಮಾತಾಡೋವಾಗ ಎಷ್ಟೋ ವಿಷಯಗಳು ಮಧ್ಯದಲ್ಲಿ ಬರ್ತಾ ಹೋಗುತ್ತವೆ, ಆದ್ರೆ ಕೇಳಿಸ್ಕೊಂಡವ್ರು ಅವರಿಗೆ ಇಷ್ಟ ಆಗುವಂತ ಅವರಿಗೆ ಬೇಕಾದಂತ ಮಾತುಗಳನ್ನ ಮಾತ್ರ ಸೇವ್ ಮಾಡ್ಕೊಂಡಿರ್ತಾರೆ. ಬಹಳ ದಿನಗಳವರೆಗೂ, ಬಹಳ ವರ್ಷಗಳವರೆಗೂ ಆ ಮಾತುಗಳನ್ನ ನೆನ್ಪಿಟ್ಕೊಂಡಿರ್ತಾರೆ. ಈ ವಿಷಯವನ್ನ ನೀವು ಅಬ್ಸರ್ವ್ ಮಾಡಿರಬಹುದು. ಬಹಳ ದಿನಗಳ ನಂತರ ನಮ್ಮ ಸ್ನೇಹಿತರಾಗಿರ್ಬಹುದು, ನಮ್ಮ ಪ್ರೀತಿಪಾತ್ರರು ನಮ್ಮನ್ನ ಭೇಟಿಯಾದಾಗ, ನೀನಾವತ್ ಹಾಗೆ ಹೇಳಿದ್ದೆ, ಆ ಒಂದು ಮಾತು ನನಗೆ ಕಾನ್ಫಿಡೆನ್ಸ್ ಕೊಟ್ಟಿತ್ತು, ನೀನ್ ಹೇಳಿದ್ರಿಂದ ನನ್ನ ಲೈಫಲ್ಲಿ ಚೇಂಜಸ್ ಮಾಡ್ಕೊಂಡೆ ಅಂತೆಲ್ಲ ಹೇಳ್ತಾರೆ. ಆಗ ನಮ್ಗೆ ಒಂಥರ ಸರ್ಪ್ರೈಸ್ ಆಗುತ್ತೆ, ನಾನು ಆತರ ಹೇಳಿದ್ನ, ಯಾವಾಗ ಹೇಳ್ದೆ, ಮರ್ತೆ ಹೋಗಿದ್ಯಲ್ಲ ಅಂತ ಅವರನ್ನೇ ನಾವು ಪ್ರಶ್ನೆ ಮಾಡ್ತೀವಿ. ಹೀಗೆ ಮಾತಾಡಿರೋರು ಮಾತಾಡಿದ್ದನ್ನ ಮರ್ತ್ ಬಿಡ್ಬಹುದು, ಬಟ್ ಮಾತನ್ನ ಕೇಳಿಸ್ಕೊಂಡವರು ಆ ಮಾತನ್ನ ಮರ್ತಿರೋದಿಲ್ಲ. ಆ ಮಾತು ಪಾಸಿಟಿವ್ ಆಗಿದ್ರೆ ಅವರ ಲೈಫಲ್ಲೂ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನೇ ತಂದಿರುತ್ತೆ. ಇನ್ನು ಪ್ರೇಮಿಗಳಿಗೆ ಐ ಲವ್ ಯು ಅನ್ನೋದು ಪ್ರೀತಿ ಮಾತು. ಹಾಗಾದ್ರೆ ಐ ಲವ್ ಯು ಅಂದ್ರೆ ಮಾತ್ರ ಪ್ರೀತಿ ಇದೆ ಅಂತನಾ? ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಐ ಲವ್ ಯು ಅನ್ಲೇಬೇಕಾ? ನೋ, ಹಾಗೇನಿಲ್ಲ. ಪ್ರೇಮಿ ಅಥವಾ ಪ್ರೇಯಸಿ ಆಡುವಂತಹ ಮಾತುಗಳಲ್ಲಿ ಅವರು ತಮ್ಮ ಪ್ರೇಮವನ್ನ ವ್ಯಕ್ತಪಡಿಸ್ತಾನೆ ಇರ್ತಾರೆ. ಫಾರ್ ಎಕ್ಸಾಂಪಲ್, ಊಟ ಆಯ್ತಾ ಅಂತ ಕೇಳೋದಾಗಿರ್ಬಹುದು, ಟೈಮ್ ಆಯ್ತು, ಇನ್ನು ತಿಂಡಿ ತಿಂದಿಲ್ವಾ ಅಂತ ಕೇಳೋದಾಗಿರ್ಬಹುದು. ನಾವ್ ಎಲ್ಲಿಗಾದ್ರೂ ಹೋಗ್ತಿದೀವಿ ಅಂದಾಗ ನಾನು ನಿನ್ ಜೊತೆ ಬರ್ಲಾ ಅಂತ ಕೇಳ್ತಾರೆ. ಹಾಗೆ ನಾವು ಒಬ್ರೇ ಎಲ್ಲಾದ್ರೂ ಟ್ರಾವೆಲ್ ಮಾಡ್ತಿದ್ದೀವಿ ಅಂತ ಅಂದಾಗ ಹುಷಾರು, ರೀಚ್ ಆದ್ಮೇಲೆ ಕಾಲ್ ಮಾಡು ಅಂತ ಹೇಳ್ತಾರೆ. ಹಾಗೆ ಟೇಕ್ ಕೇರ್ ಅಂತ ಸಹ ಹೇಳ್ತಾರೆ. ಇಂತಹ ಮಧುರವಾದ ಮಾತುಗಳಲ್ಲಿ ಅವರ ಪ್ರೀತಿ ವ್ಯಕ್ತವಾಗ್ತಾ ಇರುತ್ತೆ, ಅದರ ಜೊತೆಗೆ ಕಾಳಜಿನೂ ಸಹ ಇರುತ್ತೆ. ಮಧುರವಾದ ಮಾತುಗಳ ಬಗ್ಗೆ ಮಾತಾಡುವಾಗ ಬಿರುಗಾಳಿ ಸಿನಿಮಾದ ಮಧುರ ಪಿಸು ಮಾತಿಗೆ ಹಾಡು ನೆನಪಾಗದೇ ಇರತ್ತಾ? ಈಗ ಅದೇ ಹಾಡನ್ನ ಕೇಳೋಣವಾ?

0: ಮಧುರ. ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ಮಧುರವಾದ ಕ್ಷಣಗಳ ಬಗ್ಗೆ ಮಾತಾಡಿದ್ವಿ, ಮಧುರವಾದ ಬಿಸು ಮಾತನ್ನ ಕೇಳಿಸ್ಕೊಂಡ್ವಿ. ಇನ್ನು ಮಧುರ ಈ ಪದಕ್ಕೆ ಹೊಂದಿಕೆಯಾಗುವ ಮತ್ತೊಂದು ಜೋಡಿ ಪದ ಅಂದ್ರೆ ಅದು ನೆನಪು. ನೆನಪುಗಳಿಗೆ ಒಂದು ವಿಶೇಷವಾದ ಶಕ್ತಿ ಇದೆ. ಪ್ರೆಸೆಂಟ್ನಲ್ಲಿರೋವಾಗ್ಲೇ ಪಾಸ್ಟ್ಗೆ ಕರ್ಕೊಂಡು ಹೋಗುವಂಥದ್ದು ನೆನಪುಗಳು. ಜಸ್ಟ್ ರೀವೈಂಡ್ ಮಾಡೋದಲ್ಲ, ಆ ದಿನಗಳನ್ನ, ಆ ಘಟನೆಗಳನ್ನ, ಆ ಕ್ಷಣಗಳನ್ನ ರೀಲಿವ್ ಮಾಡಿಸುತ್ತೆ ನೆನಪುಗಳು. ಒಂದು ಹಳೆಯ ಹಾಡನ್ನ ಕೇಳಿದಾಗ ಸ್ಕೂಲ್ ಡೇಸ್ಗೆ ಜಾರತ್ತೆ ನಮ್ಮ ಮನಸ್ಸು. ಮಳೆಗಾಲದಲ್ಲಿ ಮಣ್ಣಿನ ವಾಸನೆ ಬಂದ್ರೆ ಸಾಕು, ನಾವು ಬಾಲ್ಯದಲ್ಲಿ ಆಡ್ತಾ ಇದ್ದಂಥ ಪೇಪರ್ ಬೋಟ್ ಆಟ ಹಾಗೆಯೇ ನಮ್ಮ ಕಣ್ಮುಂದೆ ಬರುತ್ತೆ. ಹಳೆ ಫೋಟೋ ಆಲ್ಬಮ್ನ ತೆಗೆದ್ರೆ ಸಾಕು, ಕುಟುಂಬದ ಅಂದಿನ ಸಂಭ್ರಮಗಳು ಇಂದು ನಮ್ಮ ಮುಖದಲ್ಲಿ ನಗುವನ್ನ ಮೂಡಿಸುತ್ತೆ. ಯಾವುದೋ ಊರಿನ ಸುದ್ದಿಯನ್ನ ಟಿವಿಯಲ್ಲೋ ಪೇಪರ್ನಲ್ಲೋ ನೋಡಿದಾಗ ಆ ಊರಿಗೆ ನಾವು ಟ್ರಿಪ್ಗೆ ಹೋಗಿದ್ದು, ಖುಷಿಯಲ್ಲಿ ಕುಣಿದಾಡಿದ್ದು ಎಲ್ಲಾನು ಸೋಷಿಯಲ್ ಮೀಡಿಯಾ ರೀಲ್ಸ್ನ ಹಾಗೆ ನಮ್ಮ ಬ್ರೈನ್ನಲ್ಲಿ ಒಂದರ ಹಿಂದೆ ಒಂದು ಸಾಲಾಗಿ ಬರ್ತಾ ಹೋಗುತ್ತವೆ. ಈ ನೆನಪುಗಳ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ, ಆ ಟೈಮಲ್ಲಿ ಸಾಮಾನ್ಯವಾಗಿ ಕಾಣಿಸ್ತಾ ಇದ್ದಂಥ ಅನೇಕ ಘಟನೆಗಳು ವರ್ಷಗಳ ನಂತರ ಅತ್ಯಂತ ಅಮೂಲ್ಯ ನೆನಪುಗಳಾಗಿ ಬದಲಾಗಿರುತ್ತವೆ. ಪ್ರತಿದಿನ ಸಂಜೆ ನಾವು ಚಿಕ್ಕವರಿದ್ದಾಗ ಮನೆ ಮುಂದೆ ಎಲ್ಲ ನಮ್ಮ ಸ್ನೇಹಿತರ ಜೊತೆ ಸೇರಿ ಆಟ ಆಡ್ತಾ ಇದ್ದದ್ದು, ಆ ಸಮಯದಲ್ಲಿ ಮನೆಯ ಹಿರಿಯರು ಅಕ್ಕಪಕ್ಕದ ಮನೆಯವರ ಜೊತೆ ಮಾತಾಡ್ತಾ ಕೂತಿರ್ತಿದ್ದಂಥ ಸಮಯ ಆಗಬಹುದು. ಹಾಗೆ ಕರೆಂಟ್ ಇಲ್ಲದೆ ಇದ್ದಾಗ ಮನೆಯವರೆಲ್ಲ ಒಟ್ಟಿಗೆ ಕೂತು ಹರಟೆ ಹೊಡಿತಾ ಇದ್ದಂಥ ದಿನಗಳು, ಹಬ್ಬದ ತಯಾರಿಗಳು, ಅಜ್ಜ ಅಜ್ಜಿ ಜೊತೆ ಕಳೆದಂಥ ರಜಾ ದಿನಗಳು, ಫ್ರೆಂಡ್ಸ್ ಜೊತೆ ಸೇರಿ ಮಾಡಿದಂಥ ಸಣ್ಣ ಪುಟ್ಟ ತರ್ಲೆ, ತಮಾಷೆಗಳು, ಕೀಟಲೆಗಳು, ಇವೆಲ್ಲಾನು ಎಲ್ಲರ ಜೀವನದಲ್ಲೂ ನಡೆಯುವಂಥ ಸಾಮಾನ್ಯ ಕ್ಷಣಗಳೇ ಅಲ್ವಾ ಅಂತ ಅನ್ನಿಸ್ಬಹುದು. ಬಟ್ ಅವೆಲ್ಲಾನು ಇವತ್ತಿಗೂ ಯಾವತ್ತಿಗೂ ನಮ್ಮ ಬದುಕಿನ ಮಧುರವಾದ ನೆನಪುಗಳಾಗಿರುತ್ತವೆ.
1: ನೆನಪುಗಳ ಮಾತು ಮಧುರ.
0: ಜೀವನವನ್ನ ಸುಂದರವಾಗಿಸೋದು ದೊಡ್ಡ ಸಾಧನೆಗಳಷ್ಟೇ ಅಲ್ಲ, ಮಧುರ ಕ್ಷಣಗಳು, ಮಧುರ ಮಾತುಗಳು, ಮರೆಯಲಾಗದ ಮಧುರ ನೆನಪುಗಳು, ಈ ಮೂರೂ ಕೂಡ ನಮ್ಮ ಜೀವನಕ್ಕೆ ಸಿಹಿಯನ್ನ ತುಂಬುತ್ತೆ. ಸೊ ಸ್ವೀಟ್ ಮೊಮೆಂಟ್ಸ್, ಸ್ವೀಟ್ ಟಾಕ್, ಸ್ವೀಟ್ ಮೆಮೊರೀಸ್, ಈ ಮೂರು ಸಹ ನಿಮ್ಮೆಲ್ಲರ ಲೈಫ್ಗೆ ಮತ್ತಷ್ಟು ಮಗದಷ್ಟು ಸ್ವೀಟ್ನೆಸ್ನ ಆ್ಯಡ್ ಮಾಡಲಿ ಅಂತ ಆಶಿಸ್ತೀನಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. ನಿಮ್ಮೆಲ್ಲರ ಮನಸ್ಸುಗಳಿಗೆ ಮಾತು ಹಾಡು ಎಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳ್ತಾ ಜೊತೆ ಇದ್ದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಮನ್ಸನ್ ಮಾತನ್ನ ನಿಮ್ ಜೊತೆ ಹಂಚಿಕೊಂಡಿದ್ದು ನಾನು ನಿಮ್ಮ ಆರ್ಜೆ ಕುಸುಮಾ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ಉದ್ಯೋಗಿಗಳಾಗದೆ ಉದ್ಯಮಿಗಳಾಗುವಂತೆ ಕರಾವಳಿ ಹಾಗೂ ಮಲೆನಾಡು ಭಾಗದ ಜನರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ದಾವಣಗೆರೆ ವಿವಿಧ ತಾಲೂಕುಗಳಿಗೆ ಕೇಂದ್ರ ಅಧ್ಯಯನ ತಂಡ ಭೇಟಿ, ಬರ ಪರಿಸ್ಥಿತಿ ಪರಿಶೀಲನೆ. ಭಾರತೀಯ ಸಂಸ್ಕೃತಿಯ ಮೌಲ್ಯಗಳೊಂದಿಗೆ ಆಧುನಿಕತೆಯತ್ತ ಕೊಂಡೊಯ್ಯುವ ಶಿಕ್ಷಣ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಮುಖ್ಯ ಚುನಾವಣಾ ಆಯುಕ್ತರ ಅಮಾನತ್ತಿಗೆ ಆಗ್ರಹಿಸಿ ಜನರಲ್ಲಿ ಗೊಂದಲ ಸೃಷ್ಟಿಸಲು ಕಾಂಗ್ರೆಸ್ ಯತ್ನ, ಸಂಸದ ಬಸವರಾಜ ಬೊಮ್ಮಾಯಿ. ಮೈಸೂರಿನಲ್ಲಿ ಇದೇ 11 ರಿಂದ 7 ದಿನಗಳವರೆಗೆ 3 ವಿಭಾಗಗಳಲ್ಲಿ ದಸರಾ ನಾಡಕುಸ್ತಿ ಪಂದ್ಯಾವಳಿ. ಕರಾವಳಿ ಮತ್ತು ಮಲೆನಾಡು ಭಾಗದ ಜನರು ಉದ್ಯೋಗಕ್ಕಾಗಿ ಹೊರ ಪ್ರದೇಶಗಳಿಗೆ ವಲಸೆ ಹೋಗುವುದಕ್ಕಿಂತ ತಮ್ಮಲ್ಲಿರುವ ಪ್ರಾಕೃತಿಕ ಸಂಪತ್ತನ್ನು ಬಳಸಿಕೊಂಡು ಸ್ವಂತ ಊರುಗಳಲ್ಲಿ ಉದ್ಯಮಗಳನ್ನು ಆರಂಭಿಸಿ ಉದ್ಯಮಿಗಳಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕೈಲ್ ಮುಹೂರ್ತ ಜಂಬರ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಈ ಭಾಗದ ಉದ್ಯಮಶೀಲತೆಗೆ ಶಕ್ತಿ ತುಂಬಲು ರಾಜ್ಯ ಸರ್ಕಾರ ಕರಾವಳಿ ಮತ್ತು ಮಲೆನಾಡು ಪ್ರವಾಸೋದ್ಯಮ ನೀತಿಯನ್ನು ರೂಪಿಸಿದೆ ಎಂದು ತಿಳಿಸಿದರು. ಈ ನೀತಿಯಡಿ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಉದ್ಯಮ ಆರಂಭಿಸುವವರಿಗೆ ಅನುಕೂಲವಾಗುವಂತೆ ಬ್ಯಾಂಕ್ ಸಾಲದ ಅವಧಿಯನ್ನು 20 ವರ್ಷಗಳವರೆಗೆ ವಿಸ್ತರಿಸಲು ಅವಕಾಶ ಕಲ್ಪಿಸಲಾಗಿದೆ. ಈ ಕುರಿತು ಶೀಘ್ರದಲ್ಲೇ ಮಂಗಳೂರಿನಲ್ಲಿ ಉದ್ಯಮಿಗಳೊಂದಿಗೆ ವಿಶೇಷ ಸಭೆ ನಡೆಸಲಾಗುವುದು ಎಂದು ಭರವಸೆ

0: ನೀಡಿದರು. ಈ ಬಾರಿಯ ಮೈಸೂರು ದಸರಾ ಮಹೋತ್ಸವದಲ್ಲಿ ಕರಾವಳಿ ಮತ್ತು ಕೊಡಗಿನ ಸಂಸ್ಕೃತಿಗೆ ವಿಶೇಷ ಅವಕಾಶ ಕಲ್ಪಿಸುವುದರ ಜೊತೆಗೆ ಮೂರು ಸೇನಾಪಡೆಗಳು ಪಾಲ್ಗೊಳ್ಳುವಂತೆ ವಿಭಿನ್ನವಾಗಿ ಆಚರಿಸಲಾಗುವುದು. ದಾವಣಗೆರೆ ಜಿಲ್ಲೆಯ ವಿವಿಧ ತಾಲೂಕುಗಳ ಬರಪೀಡಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರದ ಅಂತರ್ ಸಚಿವಾಲಯದ ಅಧ್ಯಯನ ತಂಡವು ಇಂದು ಭೇಟಿ ನೀಡಿ ಬರ ಪರಿಸ್ಥಿತಿ ಪರಿಶೀಲನೆ ನಡೆಸಿತು. ತಂಡ ಬರ ಪರಿಸ್ಥಿತಿ ಹಾಗೂ ಬೆಳೆಹಾನಿಯ ಕುರಿತು ನೇರ ಪರಿಶೀಲನೆ ನಡೆಸಿತು. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ತಂಡದ ನೇತೃತ್ವ ವಹಿಸಿದ್ದಾರೆ. ನೀತಿ ಆಯೋಗದ ಲೆಫ್ಟಿನೆಂಟ್ ಕರ್ನಲ್ ಅಮರಿಂದರ್ ಸಿಂಗ್, ಜಲಸಂಪನ್ಮೂಲ ಇಲಾಖೆಯ ನಿರ್ದೇಶಕ ಡಾ ಜೆ ಹರ್ಷ ಕೂಡ ತಂಡದಲ್ಲಿದ್ದಾರೆ. ದಾವಣಗೆರೆ ತಾಲೂಕಿನ ನಿರ್ಥಡಿ ಹಾಗೂ ಹೊನ್ನಾಳಿ ತಾಲೂಕಿನ ಸೊರಟೂರು ಗ್ರಾಮಕ್ಕೆ ಭೇಟಿ ನೀಡಿದ ತಂಡ ಬರಕ್ಕೆ ಸಿಲುಕಿ ಹಾನಿಗೊಳಗಾಗಿರುವ ರೈತರ ಜಮೀನುಗಳನ್ನು ವೀಕ್ಷಿಸಿ ಸಮಗ್ರ ಪರಿಶೀಲನೆ ನಡೆಸಿತು. ಇದರ ಜೊತೆಗೆ ನೇರವಾಗಿ ರೈತರಿಂದ ಹಾನಿಯ ಕುರಿತು ಮಾಹಿತಿ ಪಡೆದುಕೊಂಡಿತು. ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ, ಸಹಾಯಕ ನಿರ್ದೇಶಕ ಶ್ರೀಧರ್ ಮೂರ್ತಿ ಸೇರಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ತಂಡಕ್ಕೆ ಮಾಹಿತಿ ನೀಡಿದರು. ಕೃತಕ ಬುದ್ದಿಮತ್ತೆ ಮತ್ತು ತಂತ್ರಜ್ಞಾನ ಕ್ಷಿಪ್ರವಾಗಿ ಬೆಳೆಯುತ್ತಿರುವ ಈ ಆಧುನಿಕ ಯುಗದಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಉಳಿಸಿಕೊಂಡು ಸಮಾಜಕ್ಕೆ ಹಾಗೂ ವ್ಯಕ್ತಿಗತ ಅಭಿವೃದ್ದಿಗೆ ಪೂರಕವಾಗುವಂತಹ ಶಿಕ್ಷಣವನ್ನು ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರುವ ಹಾಗೂ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಹಳ್ಳಿಕಾರ್ ಸಮುದಾಯಕ್ಕೆ ಸೂಕ್ತ ಸ್ಥಾನಮಾನ ಕಲ್ಪಿಸಲು ಮತ್ತು ಹಿಂದುಳಿದ ವರ್ಗದ ಪ್ರವರ್ಗಕ್ಕೆ ಸೇರಿಸಲು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಸಮಾಜದಲ್ಲಿ ಸಣ್ಣ ಮತ್ತು ಹಿಂದುಳಿದ ಸಮುದಾಯಗಳಿಗೆ ಸಂವಿಧಾನದ ಆಶಯದಂತೆ ಸ್ವಾಭಿಮಾನದ ಬದುಕು ದೊರೆಯಬೇಕಿದ್ದು ಈ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ಪ್ರೋತ್ಸಾಹ ನೀಡಲಿದೆ ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಇಂದು ಗ್ರಾಮ ಆಡಳಿತಾಧಿಕಾರಿಗಳ ನೇಮಕಾತಿ ಪರೀಕ್ಷೆ ನಡೆಯಿತು. ಬಾಗಲಕೋಟೆ ಜಿಲ್ಲೆಯಾದ್ಯಂತ ಸ್ಥಾಪಿಸಲಾದ ಒಟ್ಟು 54 ಪರೀಕ್ಷಾ ಕೇಂದ್ರಗಳಲ್ಲಿ ಇಂದು ಪರೀಕ್ಷೆ ನಡೆಯಿತು. ನಗರದ ವಿವಿಧ ಪರೀಕ್ಷಾ ಕೇಂದ್ರಗಳಿಗೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಾಮರಾಜನಗರ ಜಿಲ್ಲೆಯ ವಿವಿಧ ಪರೀಕ್ಷಾ ಕೇಂದ್ರಗಳಿಗೆ ಜಿಲ್ಲಾಧಿಕಾರಿ ಶ್ರೀರೂಪ ಭೇಟಿ ನೀಡಿ ಪರೀಕ್ಷಾ ವ್ಯವಸ್ಥೆಯನ್ನು ಪರಿಶೀಲಿಸಿದರು. ಈ ವೇಳೆ ಅವರು ಪರೀಕ್ಷಾ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಟ್ಟು 13 ಪರೀಕ್ಷಾ ಕೇಂದ್ರಗಳಲ್ಲಿ ಇಂದು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಪರೀಕ್ಷೆ ಸುಗಮವಾಗಿ ನಡೆಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೈಸೂರು ದಸರಾದ ಪ್ರಮುಖ ಆಚರಣೆಗಳಲ್ಲಿ ಒಂದಾದ ದಸರಾ ನಾಡಕುಸ್ತಿ ಪಂದ್ಯಾವಳಿ ಇದೇ 11-17 ಮೈಸೂರು ನಗರದ ಡಿ ದೇವರಾಜ ಅರಸ್ ವಿವಿಧೋದ್ದೇಶ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ನಗರಾಭಿವೃದ್ದಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಪಂದ್ಯಾವಳಿಯ ಸಾಂಪ್ರದಾಯಿಕ ಜೋಡಿ ಕಟ್ಟುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಧಿಕೃತ ಪೋಸ್ಟರ್ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಈ ಪಾರಂಪರಿಕ ಕ್ರೀಡೆಗೆ ರಾಜ್ಯ ಸರ್ಕಾರದಿಂದ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗುವುದು ಎಂದರು. ದೇಶ ವಿದೇಶಗಳಿಂದ ವೀಕ್ಷಕರನ್ನು ಆಕರ್ಷಿಸುವ ಈ 7 ಕೂಟದಲ್ಲಿ ಭಾಗವಹಿಸುವ ಎಲ್ಲಾ ಕುಸ್ತಿಪಟುಗಳಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಬಾರಿ ನಾಡ ಕುಸ್ತಿ, ಪಾಯಿಂಟ್ ಕುಸ್ತಿ ಮತ್ತು ಪಂಜ ಕುಸ್ತಿ ಎಂಬ 3 ವಿಭಾಗಗಳಲ್ಲಿ ಪಂದ್ಯಗಳು ನಡೆಯಲಿವೆ ಎಂದು ಸಚಿವರು ಮಾಹಿತಿ ನೀಡಿದರು. ಕಳೆದ 20 ನಕಲಿ ಮತಗಳನ್ನು ಹಾಕಿಸುತ್ತಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಎಸ್ಐಆರ್ ಪ್ರಕ್ರಿಯೆಯಿಂದ ತೊಂದರೆಯಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಹಾವೇರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಕಲಿ ಮತಗಳ ರಕ್ಷಣೆಗಾಗಿ ಎಸ್ಐಆರ್ ಪ್ರಕ್ರಿಯೆ ವಿರುದ್ಧ ಕಾಂಗ್ರೆಸ್ ಚುನಾವಣಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸುವ ನಾಟಕವಾಡುತ್ತಿದೆ ಎಂದು ದೂರಿದ್ದಾರೆ. ನಿಯಮಗಳ ಪ್ರಕಾರ ಅರ್ಹರ ಮತಗಳನ್ನು ರಕ್ಷಿಸಿ ಅನರ್ಹ ಮತಗಳನ್ನು ತೆಗೆದುಹಾಕುವುದಷ್ಟೇ ತಮ್ಮ ಸ್ಪಷ್ಟ ಗುರಿಯಾಗಿದೆ ಸಲ್ಲಿಕೆಯಾಗಿದೆ ಎಂದು ಹೇಳಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಅಮಾನತ್ತಿಗೆ ಆಗ್ರಹಿಸುತ್ತಿರುವ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ದೇಶದಲ್ಲಿ ಗೊಂದಲ ಸೃಷ್ಟಿಸಲು ಯತ್ನಿಸುತ್ತಿದ್ದು ಜನತೆ ಇದಕ್ಕೆ ಕಿವಿಗೊಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಳಗಾವಿಯ ಮರಾಠಾ ಲೈಟ್ ಇನ್ಫ್ಯಾಂಟ್ರಿ ರೆಜಿಮೆಂಟ್ ಸೆಂಟರ್ ವತಿಯಿಂದ ದಕ್ಷಿಣ ಭಾರತದ ಮೂರು ಸೇನಾಪಡೆಗಳ ಮಾಜಿ ಸೈನಿಕರ ಕಲ್ಯಾಣ ಕಾರ್ಯಕ್ರಮಗಳ ಬೃಹತ್ ಸಮಾವೇಶವನ್ನು ಇಂದು ಬೆಳಗಾವಿಯಲ್ಲಿರುವ ಮರಾಠಾ ಲಘು ಪದಾತಿ ದಳದ ಶಿವಾಜಿ ಮೈದಾನದಲ್ಲಿ ಆಯೋಜಿಸಲಾಗಿತ್ತು. ಸಮಾವೇಶದಲ್ಲಿ ಕರ್ನಾಟಕ ಮತ್ತು ಕೇರಳ ಉಪವಲಯ ಜನರಲ್ ಆಫೀಸರ್ ಕಮಾಂಡಿಂಗ್ ಮೇಜರ್ ಜನರಲ್ ಭರತ್ ಮೆಹತಾನಿ, ಮರಾಠಾ ಲೈಟ್ ಇನ್ಫ್ಯಾಂಟ್ರಿ ರೆಜಿಮೆಂಟಲ್ ಸೆಂಟರ್ನ ಕಮಾಂಡೆಂಟ್ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯಾಯ ಸೇರಿದಂತೆ ಸಾವಿರಾರು ಮಾಜಿ ಸೈನಿಕರು ಪಾಲ್ಗೊಂಡಿದ್ದರು. ಆಕಾಶವಾಣಿಯೊಂದಿಗೆ ಮಾತನಾಡಿದ ಮೇಜರ್ ಜನರಲ್ ಭರತ್ ಮೆಹತಾನಿ, ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿರುವ ಮೂರು ಸೇನಾಪಡೆಗಳ ಮಾಜಿ ಸೈನಿಕರ ಪಿಂಚಣಿ, ಆರೋಗ್ಯ, ನೇಮಕಾತಿ ಸೇರಿದಂತೆ ಅವರ ವಿವಿಧ ಸಮಸ್ಯೆಗಳನ್ನು ಸಾಧ್ಯವಾದ ಮಟ್ಟಿಗೆ ಸ್ಥಳೀಯ ಹಂತದಲ್ಲಿ ತ್ವರಿತವಾಗಿ ಪರಿಹರಿಸಲು ಪ್ರಯತ್ನಿಸಲಾಗುವುದು. ಸಮಾವೇಶದಲ್ಲಿ ಸುಮಾರು 20 ಬಹುರಾಷ್ಟೀಯ ಕಂಪನಿಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದು, ಕಂಪನಿಗಳಲ್ಲಿ 1,000 ಹುದ್ದೆಗಳ ನೇಮಕಾತಿ ಅವಕಾಶವಿದ್ದು, ಸೈನಿಕರ ಅರ್ಹತೆ ಪರಿಗಣಿಸಿ ನೇಮಕಾತಿಗೆ ಆದ್ಯತೆ ನೀಡುವಂತೆ ಸಮಾಲೋಚಿಸಲಾಗುವುದು ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಈಶಾನ್ಯ ರಾಜ್ಯಗಳ ಪ್ರಗತಿ ಕುರಿತ ಒಂದು ವರದಿ ಇಲ್ಲಿದೆ. ದೇಶದ ಈಶಾನ್ಯ ಭಾಗದ ಅಭಿವೃದ್ಧಿಗೆ ಭೌಗೋಳಿಕ ಅಂತರವೇ ಅಡ್ಡಿಯಾಗಿರಲಿಲ್ಲ. ಹಲವು ದಶಕಗಳ ಕಾಲ ದೂರದ ನೆಪವೊಡ್ಡಿ ಈ ಪ್ರದೇಶವನ್ನು ಅಭಿವೃದ್ಧಿಯಿಂದ ದೂರವಿಡಲಾಗಿತ್ತು. ಸ್ವಾತಂತ್ರ್ಯಾನಂತರ 6 ದಶಕಗಳವರೆಗೆ ಈಶಾನ್ಯ ಭಾಗದ ಹಲವು ರಾಜಧಾನಿಗಳಿಗೆ ರೈಲು ಸಂಪರ್ಕವೇ ಇರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಹಂತ ಹಂತವಾಗಿ ಬದಲಾವಣೆ ತರಲಾಗಿದೆ. ಅಗಲ ಗೇಜ್ ರೈಲು ಮಾರ್ಗಗಳು ಅಗರ್ತಲಾ ಮತ್ತು ನಹರ್ ಲಾಗುನ್ವರೆಗೆ ತಲುಪಿವೆ. 2025 ಸೆಪ್ಟೆಂಬರ್ನಲ್ಲಿ ಬೈರಾಬಿ ಸೈರಾಂಗ್ ರೈಲು ಮಾರ್ಗ ಪೂರ್ಣಗೊಂಡು ಐಜ್ವಾಲ್ಗೂ ರೈಲು ಸಂಪರ್ಕ ದೊರೆತಿದ್ದು, ಮಿಜೋರಾಂನಲ್ಲಿ ಮೊದಲ ಬಾರಿಗೆ ರೈಲು ಸಂಚಾರ ಆರಂಭವಾಗಿದೆ. ಈಶಾನ್ಯ ರಾಜ್ಯಗಳು ಇದೀಗ ದೇಶದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶಗಳಲ್ಲಿ ಒಂದಾಗಿವೆ. ಜಮ್ಮು ಕಾಶ್ಮೀರದಲ್ಲೂ ಉಧಂಪುರ್ ಶ್ರೀನಗರ ಬಾರಾಮುಲ್ಲಾ ರೈಲು ಮಾರ್ಗ 28 ವರ್ಷಗಳ ನಿರ್ಮಾಣದ ಬಳಿಕ 2025 ಜೂನ್ನಲ್ಲಿ ಸಂಚಾರಕ್ಕೆ ಮುಕ್ತವಾಗಿದೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾದ ಚನಾಬ್ ಸೇತುವೆಯನ್ನು ಒಳಗೊಂಡಿರುವ ಈ ಮಾರ್ಗದಲ್ಲಿ ಚಳಿಗಾಲದಲ್ಲೂ ರೈಲು ಸಂಚಾರ ಮುಂದುವರಿಯುತ್ತಿದೆ. ತಲುಪಲು ಕಷ್ಟವಾಗಿದ್ದ ಪ್ರದೇಶಗಳು ಈಗ ಸುಲಭವಾಗಿ ತಲುಪಬಹುದಾದ ಸ್ಥಳಗಳಾಗಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯೋಗಿಗಳಾಗದೆ ಉದ್ಯಮಿಗಳಾಗುವಂತೆ ಕರಾವಳಿ ಹಾಗೂ ಮಲೆನಾಡು ಭಾಗದ ಜನರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ದಾವಣಗೆರೆ ವಿವಿಧ ತಾಲೂಕುಗಳಿಗೆ ಕೇಂದ್ರ ಅಧ್ಯಯನ ತಂಡ ಭೇಟಿ, ಬರ ಪರಿಸ್ಥಿತಿ ಪರಿಶೀಲನೆ. ಭಾರತೀಯ ಸಂಸ್ಕೃತಿಯ ಮೌಲ್ಯಗಳೊಂದಿಗೆ ಆಧುನಿಕತೆಯತ್ತ ಕೊಂಡೊಯ್ಯುವ ಶಿಕ್ಷಣ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಮುಖ್ಯ ಚುನಾವಣಾ ಆಯುಕ್ತರ ಅಮಾನತ್ತಿಗೆ ಆಗ್ರಹಿಸಿ ಜನರಲ್ಲಿ ಗೊಂದಲ ಸೃಷ್ಟಿಸಲು ಕಾಂಗ್ರೆಸ್ ಯತ್ನ, ಸಂಸದ ಬಸವರಾಜ ಬೊಮ್ಮಾಯಿ. ಮೈಸೂರಿನಲ್ಲಿ ಇದೇ 17-7 ದಿನಗಳವರೆಗೆ 3 ವಿಭಾಗಗಳಲ್ಲಿ ದಸರಾ ನಾಡಕುಸ್ತಿ ಪಂದ್ಯಾವಳಿ. ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಎಲ್ಲವನ್ನೂ ಬಲ್ಲ ಪರಮಪಿತನೇ, ನಿನ್ನ ಕರುಣೆಯೇ ಕರುಣೆ.
1: ಪರ್ಜನ್ಯೋವ ಅಪಾಮಾಯತನಂ ಆಯತನವಾನ್ ಭವತಿ ಯಃ ಪರ್ಜನ್ಯಸ್ಯಾಯತನಂ ವೇದ ಆಯತನವಾನ್ ಭವತಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗ್ತಾ ಇದೆ 7 ಗಂಟೆ. ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಇನ್ನೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಇಂದಿನ ಕಾರ್ಯಕ್ರಮದಲ್ಲಿ ಮೀನುಗಾರಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಹೊಸ ಸಾಧ್ಯತೆಗಳು, ಈ ಕುರಿತಾಗಿ ಮಾತನಾಡಲಿದ್ದಾರೆ ಡಾಕ್ಟರ್ ಚೇತನ್ ಎನ್. ಸಂದರ್ಶನ ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ, ಪ್ರಾಯೋಜಕರು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್.
2: ಆಕಾಶವಾಣಿ

0: ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಎನ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಚೇತನ್ ಅವರೇ, ತಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಸರ್.
0: ಇವತ್ತು ನಮ್ಮ ಕೇಳುಗರಿಗೆ, ಮೀನು ಬೆಳೆಯುವಂಥವರಿಗೆ, ಮೀನುಗಾರಿಕೆಯಲ್ಲಿಯೂ ಕೂಡ ಕೃತಕ ಬುದ್ಧಿಮತ್ತೆ AIಯನ್ನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯಾವ ಥರ ಬಳಸಲಾಗುತ್ತೆ, ಇದ್ರ ಬಳಸೋದ್ರಿಂದ ನಮ್ಮ ಮೀನುಗಾರರಿಗೆ ಏನು ಉಪಯೋಗ ಇದೆ, ಇದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು. ಅದ್ರ ಮೊದಲನೇದಾಗಿ ಕೃತಕ ಬುದ್ಧಿಮತ್ತೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು, ಅದು ಮೀನುಗಾರಿಕೆ ಕ್ಷೇತ್ರದಲ್ಲಿ ಹೆಂಗೆ ಉಪಯೋಗ ಮಾಡ್ತಾ ಇದ್ದಾರೆ, ಒಂದೊಂದಾಗಿ ಹೇಳಿ ಡಾಕ್ಟರ್ ಚೇತನ್ ಅವರೇ.
1: ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿದಾಗ, ಈಗ ಏನು ನಮ್ಮ ಈಗಿನ ಬೆಳವಣಿಗೆಗಳೇನಿದೆ, ಡಿಜಿಟಲ್ ಯುಗ ಅಂತ ಹೇಳ್ತೇವೆ ನಾವು. ಈ ಡಿಜಿಟಲ್ ಯುಗದಲ್ಲಿ ಹಲವಾರು ರೀತಿಯಲ್ಲಿ ನಾವು ಸಾಫ್ಟ್ವೇರ್ಗಳ ಮೇಲೆ ಡಿಪೆಂಡ್ ಆಗಿದ್ದೇವೆ. ಈಗ ಮೊಬೈಲ್ ಅಪ್ಲಿಕೇಶನ್ ತಗೊಳ್ಳಿ, ಅದರ ಜೊತೆಗೆ ಅದರಲ್ಲಿ ಬರುವಂಥ ಡಿಫ್ರೆಂಟ್ ಆ್ಯಪ್ಸಿಂದ ನಮಗೆ ಹಲವಾರು ಉಪಯೋಗಗಳಿದೆ. ಅದನ್ನೇ ನಾವು ಕೃಷಿ ಇದರಲ್ಲಿ ಕೂಡ ನಾವು ಬಳಕೆ ಮಾಡಲಿಕ್ಕೆ ಸಾಧ್ಯ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಹೇಳಿದಾಗ, ಯಾವುದೇ ಥರದ ಹಿಂದಿನ ಡೇಟಾಗಳೇನಿದೆ ಅದನ್ನು ಉಪಯೋಗ ಮಾಡಿಕೊಂಡು ನಮಗೆ ಸಿಂಪ್ಲಿಫೈಡ್ ಆಗಿ ಉತ್ತರ ಸಿಗುವಂಥ ರೀತಿಯಲ್ಲಿ ಮಾಡಿಕೊಂಡಿರೋಂಥ ಒಂದು ಡಿಜಿಟಲ್ ಅಪ್ಡೇಟ್ ಇದು. ಸೊ ಇದನ್ನು ನಾವು ಒಂದು ಡೇ ಟು ಡೇ ಲೈಫಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇರುತ್ತೆ. ಈಗಾಗಲೇ ಈಗ ನಾವು ಫುಡ್ ಡೆಲಿವರಿ ಆ್ಯಪ್ಸ್ ನೋಡ್ಬೋದು, ಇಲ್ಲ ಅಂತಂದರೆ ನಾವು ಯಾವುದಾದ್ರೂ ಒಂದು ಮೊಬೈಲ್ ಆ್ಯಪ್ ಯಾರಿಗಾದರೂ ವಿಡಿಯೋ ಕಾಲ್ ಮಾಡಲಿಕ್ಕಾಗಿರ್ಬೋದು, ಅಥವಾ ಏನೇ ಇನ್ಫಾರ್ಮೇಷನ್ ಬೇಕಾಗಿ ಅದರಲ್ಲಿ ತಗೊಳ್ಳೋಕ್ಕೆ ಅಂತ ಇರೋವಂಥದ್ದು, ಇದನ್ನೆಲ್ಲ ನಾವು AI ಮುಖಾಂತರ ಮಾಡುವಂಥದ್ದು. ಈ ಇದನ್ನು ನಾವು ಮೀನುಗಾರಿಕೆಯಲ್ಲಿ ಅಥವಾ ಕೃಷಿ ಕ್ಷೇತ್ರದಲ್ಲೂ ಮಾಡಲಿಕ್ಕೆ ಹಲವಾರು ಸಾಧ್ಯತೆಗಳಿದೆ. ನಾವು ಮೀನುಗಾರಿಕೆಯಲ್ಲಿ ಯೋಚನೆ ಮಾಡಬೇಕಾದ್ರೆ, ಈಗ ಒಂದು ಮೀನು ಆರೋಗ್ಯವಾಗಿದೆಯಾ, ಅಥವಾ ಆ ಮೀನು ಎಷ್ಟು ಪ್ರಮಾಣದಲ್ಲಿ ಬೆಳೆದಿದೆ, ಅಥವಾ ಅದಕ್ಕೆ ಉಪಯೋಗ ಆಗ್ತಾ ಇರೋವಂಥ ವಾತಾವರಣ ಹೇಗಿದೆ, ಅದರಲ್ಲಿರುವಂಥ ವಾತಾವರಣದ ಹಲವಾರು ಭಾಗಗಳೇನಿದೆ ಅದಕ್ಕೆ ಪೂರಕವಾಗಿದೆಯಾ ಇಲ್ಲ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಈ AI ಮೀನುಗಾರಿಕೆಯಲ್ಲಿ ಉಪಯೋಗ.
0: ಮೀನು ಸಾಕಾಣಿಕೆಯಲ್ಲಿ ನೀರಿನ ಗುಣಮಟ್ಟದ ಮೇಲ್ವಿಚಾರಣೆ ಮಾಡೋಕ್ಕೂ ಕೂಡ AI ಉಪಯೋಗಿಸ್ತಾರ?
1: ಹೌದು.
0: ಅದು ಅಲ್ಲಿ ನಮಗೆ ಹೆಂಗೆ ಸಹಕಾರಿ ಆಗುತ್ತೆ?
1: ಈಗ ನಾವು AI ಇದರಲ್ಲಿ ಏನು ಮಾಡ್ತೇವೆ ಅಂತಂದರೆ, ಈಗ ಹಲವಾರು ಸೆನ್ಸರ್ಸ್ ಇರುತ್ತೆ, ಡಿಜಿಟಲ್ ಸೆನ್ಸರ್ಸ್ ನಾವು ಹೇಳ್ತೇವೆ. ಈಗ ನಾವು ಅದನ್ನು ಈಗ ಸೆನ್ಸರ್ಸ್ನ ಡೈರೆಕ್ಟಾಗಿ ಪಾಂಡಲ್ಲಿ ಬಿಟ್ಟಿರೋದ್ರಿಂದ ಅದರಲ್ಲಿ ನೀವು ಡಿಸಾಲ್ವ್ಡ್ ಆಕ್ಸಿಜನ್, PH ಅಥವಾ ಅಮೋನಿಯಾ, ಇದನ್ನೆಲ್ಲ ನಾವು ಕ್ರಿಟಿಕಲ್ ಫ್ಯಾಕ್ಟರ್ಸ್, ಇದನ್ನೆಲ್ಲ ಒಂದು ಮೀನು ಬೆಳವಣಿಗೆಗೆ ಬೇಕಾಗಿರುವಂಥ ಕ್ರಿಟಿಕಲ್ ಫ್ಯಾಕ್ಟರ್ಗಳು, ಇದನ್ನು ನಾವು ರಿಯಲ್ ಟೈಮ್ ಡೇಟಾ ಅಲ್ಲಿ ನೋಡ್ತಾ ಇರ್ತೇವೆ. ಪ್ರತಿದಿನ ಅದನ್ನು ನೋಡ್ತಾ ಇದ್ದಾಗ ಯಾವಾಗ ಕಡಿಮೆ ಆಯಿತು, ಅದಕ್ಕೆ ಬೇಕಾಗಿರುವಂಥ ಪೂರಕವಾದಂಥ ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡಲಿಕ್ಕೆ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನು ಮಾಡ್ಕೋತೇವೆ. ಅದೇ ರೀತಿಯಲ್ಲಿ ಹಲವಾರು ರೀತಿಯ ಏನು ನೀರಿನ ಗುಣಧರ್ಮಗಳನ್ನು ನಾವು ಕಾಪಾಡಿಕೊಳ್ಳಿಕ್ಕೆ, ಅದರ ನಿರ್ದಿಷ್ಟವಾದಂಥ ಪ್ರಮಾಣವನ್ನು ಕಂಡುಹಿಡಿಯಲಿಕ್ಕೆ ಈ ಟೂಲ್ಗಳು, ಈ ಡಿಜಿಟಲ್ ಟೂಲ್ಗಳು ಮುಖ್ಯ ಆಗ್ತದೆ. ಈ AI ಟೂಲ್ಗಳು ಹೇಗೆ ಒಂದು ಸಿಂಪ್ಲಿಫೈಡ್ ಆಗಿ ಹೇಳಬೇಕು ಅಂತಂದರೆ, ಈಗ ಈ ಸೆನ್ಸರ್ಗಳಿಂದ ನಮಗೆ ಒಂದು ಮೊಬೈಲ್ ಆ್ಯಪ್ ಮುಖಾಂತರ ನಮಗೆ ಮಾಹಿತಿ ಕೊಡುವಂಥದ್ದಾಗಿರ್ತದೆ. ನಾವು ಎಲ್ಲೋ ಇದ್ದು ಏನು ನಾವು ಮೀನು ಕೃಷಿಯನ್ನು ಮಾಡ್ತಿದ್ವಿ, ಆ ಸ್ಥಳದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದರ ಪ್ರಕಾರವಾಗೇ ನಾವು ಆ ನೀರಿನ ಗುಣಧರ್ಮವನ್ನು ಕಾಪಾಡಲಿಕ್ಕೆ, ಈಗ ನೀರು ಪ್ರಮಾಣ ಕಡಿಮೆ ಆಗಿರ್ಬೋದು, ಅದರಿಂದ ನೈಟ್ರೋಜನ್ ಲೆವೆಲ್ ಜಾಸ್ತಿ ಆಗಿರ್ಬೋದು, ಅಮೋನಿಯಾ ಲೆವೆಲ್ ಜಾಸ್ತಿ ಆಗಿರ್ಬೋದು, ಅದು ಮೀನಿನ ಆರೋಗ್ಯಕ್ಕೆ ಹಾನಿಕಾರಕ, ಅದನ್ನು ಕಾಪಾಡಿಕೊಳ್ಳಿಕ್ಕೆ ಇದು ಉಪಯೋಗ ಆಗ್ತದೆ. ಸೊ ಈ ಯಾವಾಗ ಈ ಅಲರ್ಟ್ಸ್ ಬರುತ್ತೆ ಅದರ ಪ್ರಕಾರ ನಾವು ಅದಕ್ಕೆ ಬೇಕಾಗಿರುವಂಥ ಪೂರಕವಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಹಲವಾರು ಸೆನ್ಸರ್ಗಳಿದೆ, ಅದನ್ನು ಉಪಯೋಗಿಸಿ ನಾವು AIನ ಮೀನು ಕೃಷಿಯಲ್ಲಿ ಬಳಕೆ ಮಾಡ್ಕೋಬೋದು.
0: ಇನ್ನೊಂದು, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಸ್ಮಾರ್ಟ್ ಫೀಡಿಂಗ್ ವ್ಯವಸ್ಥೆ ಇದು ಬಂದಿದೆಯಾ, ಇದು ಈ ಮೀನು ಬೆಳೆಯುವಂಥ ರೈತರಿಗೆ ಯಾವ ರೀತಿ ಉಪಕಾರ ಆಗುತ್ತೆ?
1: ಈಗ ಸ್ಮಾರ್ಟ್ ಫೀಡಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ, ಪ್ರಸ್ತುತವಾಗಿರುವಂಥ ಇದರಲ್ಲಿ ಹಲವಾರು ಯುವಕರು ಮೀನು ಕೃಷಿಯಲ್ಲಿ ಆಸಕ್ತಿ ತೋರಿ ಅದನ್ನು ಉಪಯೋಗ ಮಾಡ್ಕೋತಾ ಇದ್ದಾರೆ. ಅದರಲ್ಲಿ ಹಲವಾರು ಸಾಫ್ಟ್ವೇರ್ಗಳನ್ನು ನಾವು ನೋಡ್ಬೋದು. ಈಗ ನಾವು ಅಡ್ವಾನ್ಸ್ ಟೆಕ್ನಾಲಜೀಸ್ ಇನ್ ಅಕ್ವಾಕಲ್ಚರ್ ಅಂತ ಹೇಳಿದಾಗ, ಈಗ ಇರುವಂಥ ತಂತ್ರಜ್ಞಾನಗಳನ್ನು ಬಳಸಿ ಇಂಟೆನ್ಸಿವ್ ಕಲ್ಚರ್ ಅಂದರೆ ಕಡಿಮೆ ಸ್ಥಳದಲ್ಲಿ ಹೆಚ್ಚಿನ ಸಾಂದ್ರತೆಯಲ್ಲಿ ಮೀನು ಬೆಳೆಯುವಂಥ ಹಲವಾರು ತಂತ್ರಜ್ಞಾನಗಳನ್ನು ನಾವು ಬಳಕೆ ಮಾಡಿದೆ. ಅದಕ್ಕೆ ಉದಾಹರಣೆ ಬಯೋಫ್ಲಾಕ್ ಆಗಿರ್ಬೋದು, ರೀಸರ್ಕ್ಯುಲೇಟ್ರಿ ಅಕ್ವಾಕಲ್ಚರ್ ಸಿಸ್ಟಮ್ ಆಗಿರ್ಬೋದು. ಈ ಥರದ ರೀತಿಯಲ್ಲೆಲ್ಲ ಇದ್ದಾಗ ಹೆಚ್ಚಿನ ಏನು ಒಂದು ಎಫರ್ಟ್ ಏನಿದೆ, ಈ ಲೇಬರ್ ಎಫರ್ಟ್ನ ನಾವು ರೆಡ್ಯೂಸ್ ಮಾಡೋಕ್ಕೋಸ್ಕರ ಈ AI ಟೂಲ್ಸ್ ಯೂಸ್ ಆಗುತ್ತೆ. ಅದರಲ್ಲಿ ಸ್ಮಾರ್ಟ್ ಫೀಡಿಂಗ್ ಕೂಡ ಒಂದು, ಅಂದರೆ ಸರಿಯಾದ ಸಮಯಕ್ಕೆ ಎಷ್ಟು ಆಹಾರವನ್ನು ಮೀನಿಗೆ ಕೊಡಬೇಕು ಅದನ್ನು ಮೊದಲೇ ನಾವು ನಿರ್ಧಾರವಾಗಿ ಫೀಡ್ ಮಾಡಿರೋದ್ರಿಂದ ಅದು ಆ ಸಮಯಕ್ಕೆ ಅಷ್ಟು ಫೀಡನ್ನು ಆ ಹೊಂಡಕ್ಕೆ ಹಾಕುತ್ತೆ. ಅದಕ್ಕೆ ನಾವು ಆ ಫೀಡಿಂಗ್ ಮಿಷಿನ್ಗೆ ಟೈಮರ್ಸ್ ಅಂತ ಫಿಕ್ಸ್ ಮಾಡುತ್ತೆ. ಆ ಟೈಮ್ಗೆ ಈಗ ಬೆಳಗ್ಗೆ 8 ಗಂಟೆಗೆ ಅಂದರೆ 8 ಗಂಟೆಗೆ ಇಷ್ಟು ಪ್ರಮಾಣ, 200 ಗ್ರಾಮ್ ಅಂತಂದರೆ 200 ಗ್ರಾಮ್ ಮಾತ್ರ ಬೆಳುತ್ತೆ ಅದರಲ್ಲಿ. ಸೊ ಈ ಥರದ್ದು ಇದನ್ನು ನಾವು ಮಾಡುವಾಗ ಅಲ್ಲಿ ನಾವು ಖುದ್ದಾಗಿ ಹೋಗಿ ಮಾಡುವಂಥದ್ದು ಏನಿಲ್ಲ, ಆ ಫೀಡಿಂಗ್ ಮಿಷಿನ್ಗೆ ನಾವು ಸರಿಯಾದ ಪ್ರಮಾಣದ ಫೀಡನ್ನು ನಾವು ತುಂಬಿಸಿಟ್ರೆ ನಾವು ಎಲ್ಲೇ ಇದ್ಕೊಂಡು

0: ಅದನ್ನು ನಾವು ಕೃಷಿಯನ್ನು ಮಾಡ್ತಿದ್ದಾಗ ಅದಕ್ಕೆ ಬರಬಹುದಂಥ ಎಲ್ಲ ರೋಗಗಳನ್ನು ನಾವು ಮೊದಲೇ ಮೆಷಿನ್ ಲರ್ನಿಂಗಲ್ಲಿ ನಾವು ಅದಕ್ಕೆ ಫೀಡ್ ಮಾಡಿರ್ತೇವೆ. ಅದಕ್ಕೆ ಹಲವಾರು ರೀತಿಯ ಫೋಟೋಗ್ರಾಫ್ಗಳಾಗಿರ್ಬೋದು ಅಥವಾ ಅದಕ್ಕೆ ಬೇಕಾಗಿರುವಂಥ ಡೇಟಾ ಏನಿದೆ ಎಲ್ಲವನ್ನು ನಮ್ಮ ಮುಂದೆ ತುಂಬಿಸಿರುವಾಗ ಆ ಮೀನಲ್ಲಿ ಯಾವ ಸ್ಟೇಜಲ್ಲಿ ಅದರ ಬಣ್ಣ ಬದಲಾಗ್ಬೋದು, ಅದರ ಮೇಲೆ ಚುಕ್ಕೆಗಳಿರ್ಬೋದು ಅಥವಾ ಅದರ ಮೇಲೆ ಆಗುವಂಥ ಅಲ್ಸರ್ಗಳಾಗಿರ್ಬೋದು, ಅದನ್ನು ಕಂಡುಹಿಡಿಯುತ್ತದೆ. ಈ ಸೆನ್ಸರ್ಗಳ ಮುಖಾಂತರ ಕಂಡುಹಿಡಿದ ನಂತರ ನಮಗೆ ಮಾಹಿತಿಯನ್ನು ನೀಡುತ್ತೆ, ಇದು ಈ ಥರದ ಒಂದು ಔಟ್ಬ್ರೇಕ್ ಆಗ್ತಾ ಇದೆ. ಸೊ ಅದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಣೆಯನ್ನು ಆದಷ್ಟು ಬೇಗ ಮಾಡ್ಕೋಬೋದು. ಸೊ ಈ ಥರದ್ದು ಮಾಡಿದಾಗ ನಮಗೆ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಏನು ಒಂದು ನಿರ್ವಹಣಾ ಕ್ರಮವನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ನಮಗೆ ಮುಂದೆ ಬರುವಂಥ ದೊಡ್ಡ ಪ್ರಮಾಣದ ಲಾಸನ್ನು ನಾವು ತಡೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದೆಲ್ಲ ಸೆನ್ಸರ್ ಬೇಸ್ಡ್ ಆಗಿರೋದ್ರಿಂದ ನಮಗೇನಾಗುತ್ತೆ, ಬರೀ ಅದರ ಆರೋಗ್ಯದ ವಿಷಯದೇ ಅಂತಲ್ಲ, ರೋಗಗಳ ನಿರ್ವಹಣೆ ಆಗಿರ್ಬೋದು ಅಥವಾ ಯಾವ ಪ್ರಮಾಣದಲ್ಲಿ ಮೀನಿನ ಬೆಳವಣಿಗೆ ಆಗ್ತಾ ಇದೆ ಇದನ್ನು ಕಂಡುಹಿಡಿಯಲಿಕ್ಕೂ ಸಾಧ್ಯ ಆಗುತ್ತೆ.
1: ಇನ್ನೊಂದು ಡಾಕ್ಟರ್ ಚೇತನ್ ಅವರೇ, ಈಗ ಮೀನುಗಾರಿಕೆಯಲ್ಲೂ ಕೂಡ ಡ್ರೋನ್ ತಂತ್ರಜ್ಞಾನ ಉಪಯೋಗಿಸ್ತಾರೆ, ಹಾಗೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಕೂಡ ಉಪಯೋಗಿಸಲಾಗ್ತಾ ಇದೆ. ಈ ಎರಡೂ ಸೇರಿ ನಮ್ಮ ಮೀನುಗಾರಿಕಾ ಕ್ಷೇತ್ರದಲ್ಲಿ ಯಾವ ಬದಲಾವಣೆಯನ್ನು ನಾವು ನಿರೀಕ್ಷಿಸಬಹುದು?
0: ಈಗ ಡ್ರೋನ್ ನಾವು ಉಪಯೋಗ ಮಾಡೋದು ಅಂತ ನೋಡಿದ್ರೆ ದೊಡ್ಡ ಪ್ರಮಾಣದಂಥ ಜಲಾಶಯಗಳಿರ್ಬೋದು, ಕೆರೆಗಳಾಗಿರ್ಬೋದು, ಎಲ್ಲಿ ನೀರಿನ ವಿಸ್ತೀರ್ಣ ಜಾಸ್ತಿ ಇದೆ ಅಲ್ಲಿ ನಾವು ಇದನ್ನು ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಮೇಲಿಂದ ನೋಡ್ಬೋದು
0: ಇದನ್ನ ಒಂದು ಎಷ್ಟು ವಿಸ್ತೀರ್ಣ ಇದೆ ಅನ್ನೋದನ್ನ ಒಂದು ಮಾಹಿತಿ ತಿಳ್ಕೊಳ್ಳಿಕ್ಕೆ ಒಂದು ಉಪಯೋಗ ಮಾಡ್ಕೋಬಹುದು. ಅಥವಾ ನೀರಿನ ಗುಣಧರ್ಮ ಏನಾಗಿದೆ, ಕೆಲವು ಸರಿ ಏನಾಗುತ್ತೆ ತುಂಬಾ ಹೆಚ್ಚು ಪಾಚಿ ಬೆಳೆದಿರಬಹುದು, ಅಥವಾ ಎಲ್ಲೋ ಒಂದು ಜಾಗದಲ್ಲಿ ಆ ಮೀನ
1: ಕಾನ್ಸಂಟ್ರೇಷನ್ ಜಾಸ್ತಿ
0: ಇರಬಹುದು, ಇದೊಂದು ಆಗುತ್ತೆ. ಅದ್ರ ಜೊತೆಗೆ ಮೀನನ್ನ ಕಳ್ಳತನ ಮಾಡ್ತಿದ್ರೆ ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ಬಹುದು. ಈ ತರದ ರೀತಿಯಲ್ಲೆಲ್ಲ ನಾವು ಡ್ರೋನ್ ಮುಖಾಂತರ ಮಾಡಬಹುದು. ಆದ್ರೆ ಇದಕ್ಕೆ ಎಐನ ನಾವು ಅಳವಡಿಸಿಕೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆಗಿಂದ ಆಗಲೇ ಆ ರಿಯಲ್ ಟೈಮ್ ಡೇಟಾ ಕೊಡುತ್ತೆ, ಯಾವ ಪ್ರಮಾಣದಲ್ಲಿದೆ, ಅದರಿಂದ ನಮಗೆ ಏನು ಮಾಹಿತಿ ಸಿಗಬೇಕು, ಓ ಇದು ನಾವು ಅಂದ್ಕೊಂಡಿರೋ ರೀತಿಯ ಇದೆಯಾ ಅಥವಾ ಅದಕ್ಕಿಂತ ಯಾವ ಥರ ಬದಲಾವಣೆ ಆಗಿದೆ, ಅಥವಾ ಅದರಲ್ಲಿರುವಂಥ ಮೀನಿನ ಸಾಂದ್ರತೆ ಎಷ್ಟಿದೆ, ಸ್ಟಾಕಿಂಗ್ ಡೆನ್ಸಿಟಿ ಎಷ್ಟಿದೆ, ಎಷ್ಟು ಬೆಳವಣಿಗೆ ಆಗಿದೆ, ಯಾವ ಟೈಮ್ಗೆ ನಾವು ಇದನ್ನು ಪರಿಪೂರ್ಣವಾಗಿ ಹಾರ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಇದನ್ನೆಲ್ಲ ಮಾಹಿತಿಯನ್ನು ಈ ಒಂದು ಎಐ ಮತ್ತು ಡ್ರೋನ್ ಮುಖಾಂತರ ನಾವು ಮಿಶ್ರಣ ಮಾಡಿ ನಾವು ಒಂದು ದೊಡ್ಡ ಜಲಾಶಯಗಳಲ್ಲಿ ಅಥವಾ ದೊಡ್ಡ ವಿಸ್ತೀರ್ಣ ಇರುವ ನೀರಿನ ಪ್ರದೇಶಗಳಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.
1: ಈಗ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಒಳನಾಡು ಮೀನು ಸಾಕಾಣಿಕೆಯಲ್ಲಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಳವಡಿಕೆಗೆ ಏನು ಅವಕಾಶ ಇದೆ, ಎಲ್ಲೆಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾವು ಒಳನಾಡು ಮೀನುಗಾರಿಕೆಯಲ್ಲಿ ಉಪಯೋಗಿಸ್ಕೊಳ್ಬೋದು ಡಾಕ್ಟರ್ ಚೇತನ್ ಅವರೇ?
0: ಈಗ ನಾನು ಹೇಳಿದಾಗೆ ಈಗಿನ ಹೊಸ ಟೆಕ್ನಾಲಜಿಗಳೇನಿದೆ, ರೀಸರ್ಕ್ಯುಲೇಟರಿ ಅಕ್ವಕಲ್ಚರ್ ಸಿಸ್ಟಮ್, ಬಯೋಫ್ಲಾಕ್ ಟೆಕ್ನಾಲಜಿ ಅಥವಾ ಪಂಜರ ಕೃಷಿ ಅಂತ ಏನು ಮಾಡ್ತಾ ಇದ್ದಾವೆ, ಇವೆಲ್ಲದರಲ್ಲೂ ಕೂಡ ಈ ಒಂದು ಎಐ ಡಿಜಿಟಲ್ ಆ್ಯಪ್ಸ್ನ ನಾವು ಉಪಯೋಗಿಸ್ಕೋಬೋದು ಅಥವಾ ಅದರ ಸೇವೆಗಳನ್ನು ಬಳಕೆ ಮಾಡ್ಕೋಬೋದು. ಸ್ಮಾರ್ಟ್ ಫೀಡಿಂಗ್, ನಾನು ಆಗಲೇ ಹೇಳಿದಾಗೆ ಸ್ಮಾರ್ಟ್ ಫೀಡಿಂಗ್ ಟೆಕ್ನಾಲಜಿ ಆಗಿರ್ಬೋದು ಅಥವಾ ನೀರಿನ ಗುಣಧರ್ಮಗಳನ್ನು ಕಾಪಾಡ್ಕೊಳ್ಳೋಕ್ಕಾಗಿರ್ಬೋದು, ಇವೆಲ್ಲವನ್ನು ಸೇರಿದ್ರೆ ನಮ್ಮ ಕರ್ನಾಟಕದಲ್ಲಿ ಹಲವಾರು ರೀತಿಯಲ್ಲಿ ಹೊಸ ತಂತ್ರಜ್ಞಾನ ಬಳಸಿ ಮೀನು ಕೃಷಿಯನ್ನು ಮಾಡ್ತಿರೋ ಹಲವಾರು ಕೃಷಿಕರಿದ್ದಾರೆ. ಅವರು ಇದರಿಂದ ಅವರಲ್ಲಿ ಏನು ಹೆಚ್ಚಿನ ಲೇಬರ್ ಇಂಟೆನ್ಸಿವ್ ಕೆಲಸ ಏನಿದೆ ಅದನ್ನು ರೆಡ್ಯೂಸ್ ಮಾಡ್ಬೋದು, ಅದು ಆದಾಯವಾಗಿ ಟರ್ನ್ ಆಗುತ್ತೆ. ಅದರ ಜೊತೆಗೆ ಹೆಚ್ಚಿನ ಮೀನಿನ ಬೆಳವಣಿಗೆಯನ್ನು ಮಾಡ್ಕೋಬೋದು, ಅದರ ಯಾವ ಪ್ರಮಾಣಕ್ಕೆ ಮಾರುಕಟ್ಟೆ ಬೆಲೆ ಎಷ್ಟಿದೆ ಅದನ್ನು ನೋಡಿಕೊಂಡು ನಾವು ಮೀನನ್ನು ಮಾರಾಟ ಮಾಡಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ಸೊ ಇದರ ಜೊತೆಗೆ ಆರೋಗ್ಯಕರವಾದ ಮೀನನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಬೆಳೆದು ಸಾಕಾಣಿಕೆ ಅಥವಾ ಮಾರುಕಟ್ಟೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಕರ್ನಾಟಕದಲ್ಲಿ ಹಲವಾರು ಕೃಷಿಕರು ಈಗಾಗಲೇ ಕೆಲವರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಏನು ಮೀನು ಕೃಷಿಗೆ ಇಳಿದಿದ್ದಾರೆ ಇದನ್ನು ಬಳಕೆ ಮಾಡ್ಕೋತಾ ಇದ್ದಾರೆ. ಈಗಾಗಲೇ ಸ್ಮಾರ್ಟ್ ಫೀಡಿಂಗ್ ಆಗಿರ್ಬೋದು ಅಥವಾ ರಿಯಲ್ ಟೈಮ್ ಡೇಟಾ ಕೊಡುವಂಥ ಸೆನ್ಸರ್ಗಳಾಗಿರ್ಬೋದು, ವಾಟರ್ ಕ್ವಾಲಿಟಿ ಆಗಿರ್ಬೋದು ಅಥವಾ ಎಷ್ಟು ಪ್ರಮಾಣದ ಬೆಳವಣಿಗೆ ಆಗಿದೆ ಇದನ್ನು ತಿಳ್ಕೊಳ್ಳೋವಂಥ ಡೇಟಾ ಸೆಟ್ಸ್ನ ಯೂಸ್ ಮಾಡ್ತಾ ಇರುತ್ತೆ. ಇದೆಲ್ಲ ಈಗಾಗಲೇ ಕರ್ನಾಟಕದಲ್ಲಿ ಮಾಡ್ತಿದ್ದಾರೆ, ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚಾಗುವ ಸಾಧ್ಯತೆ. ಯಾಕಂದರೆ ಈಗ ಎಐನ ಸಿಂಪ್ಲಿಫೈಡ್ ಮಾಡ್ತಾರೆ. ಈಗ ಮೊದಲಾದರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಒಬ್ಬ ಅದರ ಬಗ್ಗೆ ತಿಳ್ಕೊಂಡಿರೋವಂಥ ಪರ್ಸನ್ನೇ ಅದು ಬೇಕಿತ್ತು. ಈಗ ಸಿಂಪ್ಲಿಫೈಡ್ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಯು ಅದನ್ನು ಅರ್ಥ ಮಾಡ್ಕೊಂಡು ಬಳಕೆ ಮಾಡ್ಕೊಳ್ಳೋ ಲೆವೆಲ್ಗೆ ತರಬೇತಿಗಳನ್ನು ಕೊಡ್ತಾ ಇದ್ದಾರೆ, ಅದನ್ನು ಬಳಕೆ ಮಾಡ್ಕೊಂಡು ನಾವು ಕೃಷಿ ಮಾಡೋದರಲ್ಲಿ ಸಾಧ್ಯ.
1: ಈಗ ಇನ್ನೊಂದು ಡಾಕ್ಟರ್ ಚೇತನ್ ಅವರೇ, ಈಗ ಸಣ್ಣ ಮತ್ತು ಮಧ್ಯಮ ಮಟ್ಟದ ಮೀನು ಸಾಕಾಣೆ ಮಾಡುವಂಥ ರೈತರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ಯಾವ್ಯಾವ ಸವಾಲನ್ನು ಎದುರಿಸಬೇಕಾಗುತ್ತೆ?
0: ಮೊದಲನೇದಾಗಿ ಈಗ ನಾವು ಎಐ ಟೂಲ್ಸ್ ಅಂತ ಹೇಳಿದಾಗ ಸ್ವಲ್ಪ ಇದು ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಮೊದಲ ಹೂಡಿಕೆ ಏನಿದೆ ಅದೊಂದು ಸ್ವಲ್ಪ ದುಬಾರಿ ಆಗಿರುತ್ತೆ. ಆದರೆ ಕಾಲಕ್ರಮೇಣ ಅದು ಸಿಂಪ್ಲಿಫೈಡ್ ಆಗೋದ್ರಿಂದ ನೆಕ್ಸ್ಟು ಅದನ್ನೆಲ್ಲ ಇನ್ನೂ ಮತ್ತಷ್ಟು ಕಡಿಮೆ ಬೆಲೆಗೆ ಸಿಗುವಂಥ ಸಾಧ್ಯತೆಗಳು ಇರುತ್ತೆ. ಇದು ಒಂದಾಗಿರುತ್ತೆ. ಮತ್ತು ಇದರ ತಾಂತ್ರಿಕ ಜ್ಞಾನವನ್ನು ಈಗ ನಾವು ತೊಳ್ಕೋಬೇಕು. ಯಾಕಂದರೆ

0: ನಾನು ಈಗಾಗಲೇ ಹೇಳಿದೆ, ಬರೀ ಇಂಜಿನಿಯರ್ಸ್ ಆಗಿರ್ಬೋದು ಅಥವಾ ಸಾಫ್ಟ್ವೇರ್ ಡೆವಲಪರ್ಸ್ ಆಗಿರ್ಬೋದು ಇದನ್ನು ಮಾತ್ರ ತಿಳ್ಕೊಂಡಿರ್ತಾರೆ ಅಂತ. ಈಗ ಸಿಂಪ್ಲಿಫೈಡ್ ಆಗಿರೋದ್ರಿಂದ ಕೆಲವರು ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನು ಮಾಡ್ತೇವೆ ನಾವು, ಇಲಾಖೆಗಳಿಂದ ಮಾಡ್ತೇವೆ, ಸಂಶೋಧನಾ ಕೇಂದ್ರಗಳಿಂದ, ವಿಶ್ವವಿದ್ಯಾಲಯಗಳಿಂದ ನಾವು ಮಾಡ್ತೇವೆ. ಈ ಇದರಲ್ಲಿ ಕೃಷಿಕರಿಗೆ ಬೇಕಾಗಿರೋಂಥ ಮಾಹಿತಿ ಏನಿದೆ ಅದನ್ನು ನಾವು ಮಾಡೋದ್ರಿಂದ ಈ ಒಂದು ಜ್ಞಾನದೊಂದಿಗೆ ಈ ಎಐ ಟೂಲ್ಸ್ನ ಅವರು ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಮತ್ತು ಇದರ ಜೊತೆಗೆ ಈ ಒಂದು ನಿರ್ವಹಣಾ ವೆಚ್ಚ ಕೂಡ ಇದರಲ್ಲಿ ಇರುತ್ತೆ. ನಾವು ಬರೀ ಅದನ್ನು ಹಾಕಿ ಬಿಟ್ಟರೆ ಆಗೋದಿಲ್ಲ, ಅದನ್ನು ಪ್ರತಿದಿನವನ್ನು ನೋಡಿಕೊಂಡು ಬರುವಂಥ ನಿರ್ವಹಣೆ ಏನಿದೆ ಅದರಲ್ಲಿ ಕೂಡ ಸ್ವಲ್ಪ ಖರ್ಚಾಗಿದೆ. ಯಾಕಂದರೆ ಇದೆಲ್ಲ IoT ಬೇಸ್ಡ್, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ತೇವೆ. ಸೊ ಇದೆಲ್ಲ AI ಟೂಲ್ಸ್ ಎಲ್ಲ ಡಿಜಿಟಲೈಸ್ ಆಗಿರೋದ್ರಿಂದ ಇದಕ್ಕೆ ಇಂಟರ್ನೆಟ್ ಫೆಸಿಲಿಟಿ ಕೂಡ ಬೇಕಾಗುತ್ತೆ. ಸೊ ಇವೆಲ್ಲ ಸ್ವಲ್ಪ ವೆಚ್ಚ ಸ್ವಲ್ಪ ಮೊದಲನೇ ಬಾರಿ ಅವರು ಇನ್ವೆಸ್ಟ್ ಮಾಡಬೇಕಾಗತ್ತೆ. ತದನಂತರ ಅದರಲ್ಲಿ ಮ್ಯಾನೇಜ್ಮೆಂಟ್ ಏನಿದೆ 10 ಜನ ಮಾಡೋ ಕೆಲಸನೇ ಕಡಿಮೆ ಆಗುತ್ತೆ. ಸೊ ಇದರಿಂದ ನಾವು ಎಲ್ಲೇ ಇದ್ರೂ ಕೂಡ, ನಾವೊಂದು ದಿನ ಊರಲ್ಲಿಲ್ಲ, ನನಗೇನೋ ಕೆಲಸದ ಮುಖಾಂತರ ನಾನು ಎಲ್ಲೋ ದೂರ ಹೋಗಬೇಕು, ಅಲ್ಲಿ ಕೂಡ ಅವರು ಆ ಒಂದು ಕೃಷಿಯ ಏನು ಬೆಳವಣಿಗೆ ಏನಿದೆ ಅದನ್ನು ಅವರು ಟ್ರ್ಯಾಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಫೀಡ್ ತಿಂತಿದೆಯಾ, ಎಷ್ಟು ತಿಂದಿದೆ, ಇವತ್ತು ಜಾಸ್ತಿ ತಿಂದಿದ್ರೆ ಅದರ ನೆಕ್ಸ್ಟ್ ದಿನ ಎಷ್ಟು ಪ್ರಮಾಣವನ್ನು ಇನ್ಕ್ರೀಸ್ ಮಾಡ್ಬೋದು, ಅಥವಾ ಫೀಡ್ ಉಳಿದಿದೆಯಾ ತಿಂದಿಲ್ವಾ ನೆಕ್ಸ್ಟ್ ದಿನಕ್ಕೆ ಆ ಫೀಡನ್ನು ರೆಡ್ಯೂಸ್ ಮಾಡೋದು, ಎಲ್ಲ ಮೊಬೈಲ್ ಮುಖಾಂತರನೇ ಕೂತು ಅಲ್ಲಲ್ಲೇ ಮಾಡೋದ್ರಿಂದ ಯಾವುದೇ ಒಬ್ಬ ಪರ್ಸನ್ನು, ಯಾಕಂದರೆ ಒಬ್ಬ ತಾನು ಕೃಷಿಕ ಇನ್ನೊಬ್ಬರಿಗೆ ಹೇಳಿ ಅದು ಮಾಡಿಸೋ ತುಂಬ ಕಷ್ಟ ಆಗುತ್ತೆ. ಸೊ ತಾವಾಗಿ ಈ ಮೊಬೈಲ್ ಆ್ಯಪ್ಸ್ ಮುಖಾಂತರ ಮಾಡೋದ್ರಿಂದ ತಮ್ಮ ಕೃಷಿ ಮೇಲೆ ತಮಗೆ ಆದಂಥ ಜವಾಬ್ದಾರಿ ಜೊತೆಗೆ ನಂಬಿಕೆ ಕೂಡ ಇದ್ದೇ ಇರುತ್ತೆ.
1: ಡಾಕ್ಟರ್ ಚೇತನ್ ಅವರೇ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸೋದ್ರಿಂದ ನಮ್ಮ ಮೀನು ಉತ್ಪಾದನೆ ಮತ್ತು ನಮ್ಮ ರೈತರ ಆದಾಯ ಕೂಡ ಹೆಚ್ಚಿಸ್ಬೋದಾ?
0: ಹೌದು, ಇದರಲ್ಲಿ ನಾನಾಗಲೇ ಹೇಳಿದಾಗೆ ಮೊದಲನೇದಾಗಿ ಎಷ್ಟು ಪ್ರಮಾಣ ಆಹಾರವನ್ನು ನಾವು ಉಪಯೋಗಿಸಿದ್ದೀವಿ ಅದರ ಮುಖಾಂತರ ಪೋಲಾಗ್ತಿದ್ದಂಥ ಆಹಾರದ ಪ್ರಮಾಣವನ್ನು ನಾವು ಕಾಪಾಡ್ಬೋದು, ಇದರಿಂದ ನಮಗೆ ಆದಾಯ ಆಗುತ್ತೆ. ಆ ಪೋಲಾಗ್ತಿದ್ದಂಥ ಆಹಾರದಿಂದ ನೀರಿನ ಗುಣಧರ್ಮಗಳ ಹಾಳಾಗ್ತಿತ್ತು ಅದನ್ನು ನಾವು ಕಾಪಾಡ್ಕೊಳ್ಳಿಕ್ಕಾಗತ್ತೆ. ಇದರೊಂದಿಗೆ ನಮಗೆ ಹೆಚ್ಚಿನ ಏನು ಉತ್ಪಾದನೆ ಆಗೋ ಸಾಧ್ಯತೆ ಇದೆ, ಮತ್ತು ರೋಗಗಳನ್ನು ತಡೆಗಟ್ಟುವಂಥದ್ದು ಕಡಿಮೆ ಆದಲ್ಲಿ ಅಥವಾ ಅತಿ ಬೇಗನೆ ನಾವು ರೋಗ ಏನು ಅದರಲ್ಲಿ ಬರ್ತಾ ಇದೆ ಅದನ್ನು ನಾವು ಐಡೆಂಟಿಫೈ ಮಾಡೋದ್ರಿಂದ ಏನಾಗುತ್ತೆ, ಮುಂದೆ ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗೋದನ್ನು ನಾವು ಕಡಿಮೆ ಮಾಡೋದ್ರಿಂದ ನಮಗೆ ಇದು ಉತ್ಪಾದನೆಯಾಗಿ ಕನ್ವರ್ಟ್ ಆಗೋದ್ರಿಂದ ಇವೆಲ್ಲ ನಮಗೆ ಆದಾಯವಾಗಿ ಸೂಚನೆ ಮಾಡುತ್ತೆ. ಇದರ ಜೊತೆಗೆ ಒಳ್ಳೆ ಮಾರುಕಟ್ಟೆ ಬೆಲೆ ಇದೆ ಅನ್ನೋದು ಕೂಡ ನಮಗೆ ಈ ಡಿಜಿಟಲ್ ಆ್ಯಪ್ಗಳ ಮುಖಾಂತರ ಗೊತ್ತಾಗುತ್ತೆ. ಆ ಪ್ರಮಾಣದಲ್ಲಿ ನಾವು ಯಾವ ಸರಿಯಾದ ರೀತಿಯಲ್ಲಿ ಯಾವ ಗಾತ್ರದಲ್ಲಿ ಮೀನು ಬೆಳೆದಿರುತ್ತೆ ಅದನ್ನು ಆ ಮಾರುಕಟ್ಟೆ ಬೆಲೆಗೆ ಸೂಕ್ತವಾಗಿದೆಯಾ, ತಮ್ಮಲ್ಲಿ ಆದಾಯಕ್ಕೆ ಅದು ಪರಿಪೂರ್ಣವಾಗಿ ಅದು ಕೊಡುತ್ತಾ ಅನ್ನೋದು ನೋಡಿಕೊಂಡು ನಾವು ಮಾರುಕಟ್ಟೆಗೆ ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ನಮಗೆ ಹಲವಾರು ರೀತಿಯಲ್ಲಿ ಒಬ್ಬ ಕೃಷಿಕನಿಗೆ ಹೆಚ್ಚಿನ ಆದಾಯ, ಇರುವಂಥ ಆದಾಯಕ್ಕಿಂತ ಹೆಚ್ಚಿನ ಆದಾಯ ನೀಡಲಿಕ್ಕೆ ಸಾಧ್ಯ ಆಗುತ್ತೆ.
1: ಇದು ಒಂದು. ಮತ್ತೆ ಈಗ ನೀವು ಹೇಳ್ದಂಗೆ ಡ್ರೋನು ಬಳಸ್ತೀರಲ್ಲ,
0: ಹೌದು,
1: ಯಾವ ಸೈಜಿನ ಫಿಶ್ಗಳು ಎಲ್ಲೆಲ್ಲಿ ಇದ್ದಾವೆ ಅವನ್ನು ಹುಡುಕಿ ನೀವು ಕ್ಯಾಚ್ ಮಾಡೋಕ್ಕೂ ಆಗುತ್ತೆ.
0: ಹೌದು, ಈಗ ನೀವು ಈಗ ಒಂದು ಸಮುದ್ರ ಮೀನುಗಾರಿಕೆಯಲ್ಲಿ ನಾವು ಒಂದು ಉದಾಹರಣೆ ತಗೊಂಡ್ರೆ ಮತ್ಸ್ಯ ಸೇತು ಆ್ಯಪ್ ಅಂತ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದಿಂದ ನಡೀತಾ ಇದೆ. ಇದು ಏನ್ ಮಾಡುತ್ತೆ ಅಂದ್ರೆ ಸಮುದ್ರದ ಯಾವ ಭಾಗದಲ್ಲಿ ಎಷ್ಟು ಮೀನುಗಳಿದೆ ಅಂತ ಹೇಳಿ ಮತ್ಸ್ಯ ಸೇತು ಆ್ಯಪ್ ಅನ್ನು ಅದು ಮೀನುಗಾರರಿಗೆ ತೋರಿಸುತ್ತೆ. ಅದ್ರ ಮುಖಾಂತರ ಅವರು ದೋಣಿಗಳನ್ನ ಅಲ್ಲಿಗೆ ತಗೊಂಡೋಗಿ ಅದನ್ನ ಮೀನು ಹಿಡಿಯೋ ಅಂತ ಕೆಲಸಗಳನ್ನ ಮಾಡೋದು. ನಾವು ಪೊಟೆನ್ಷಿಯಲ್ ಫಿಶಿಂಗ್ ಝೋನ್ ಅಂತ ಹೇಳ್ತೀವಿ, ಅಂದ್ರೆ ಎಲ್ಲಿ ಮೀನುಗಳು ಹೆಚ್ಚಾಗಿ ಸಿಗುತ್ತೆ ಅನ್ನೋದ ಮಾಹಿತಿಯನ್ನ ರಿಯಲ್ ಟೈಮ್ ಆಗಿ ಅವ್ರಿಗೆ ಮೀನುಗಾರರಿಗೆ
1: ರವಾನೆ
0: ಮಾಡ್ತಾ ಇರುತ್ತೆ. ಅದ್ರ ಜೊತೆಗೆ ಹವಾಮಾನದ ಮುನ್ನೆಚ್ಚರಿಕೆಗಳಾಗಿರ್ಬೋದು ಅಥವಾ ಮುಂದೆ ಇನ್ನೊಂದು 4-5 ದಿನಗಳು ಹೇಗಿರ್ಬೋದು, ಮೀನುಗಾರಿಕೆಗೆ ಸೂಕ್ತನಾ ಅಲ್ವಾ, ಅಥವಾ ಯಾವ ಗಾತ್ರದ ಮೀನುಗಳು ಅಲ್ಲಿದ್ದಾವೆ, ಸಣ್ಣ ಗಾತ್ರಗಳಿದ್ರೆ ಇದು ಹಿಡಿಬಾರ್ದು ಅಥವಾ ದೊಡ್ಡ ಗಾತ್ರದ ಇದು ಮಾರುಕಟ್ಟೆಗೆ ಸೂಕ್ತವಾಗಿದೆ, ಇದನ್ನೆಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಈ ಹಲವಾರು ಡ್ರೋನ್ಗಳಾಗಿರ್ಬೋದು ಅಥವಾ ಸ್ಯಾಟಲೈಟ್ ಇಮೇಜಿಂಗ್ ಆಗಿರ್ಬೋದು ಇದೆಲ್ಲ ಸಹಾಯ.
1: ಅಂದ್ರೆ ಈಗ ಅತಿ ದೊಡ್ಡ ಗಾತ್ರದ ಮೀನನ್ನು ಕೂಡ ಹಿಡಿಯಕ್ಕೆ ಹೋಗಲ್ಲ.
0: ಹೌದು, ಅಲ್ಲ ತುಂಬ ದೊಡ್ಡ ಗಾತ್ರ ಅಂತಂದ್ರೆ ಈಗ ಮಾರುಕಟ್ಟೆಗೆ ಅದು ಸೂಕ್ತವಾಗಿದ್ರೆ ಮಾತ್ರ ಹಿಡಿತಾರೆ,
1: ಅಂದ್ರೆ
0: ಅದು ಮಾರುಕಟ್ಟೆ ಬೆಲೆ ಇದ್ರೆ ಮಾತ್ರ, ಇಲ್ಲ ಅಂದ್ರೆ ಅದನ್ನ ಅವರು
1: ಹಿಡಿಯೋದಿಲ್ಲ. ತಂದು ಮತ್ತೆ ಇದ ಮಾಡ್ದಂಗೆ
0: ಇಲ್ಲಿ ಬಂದು ಅದು ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಅದಕ್ಕಿಂತ ಯಾಕಂದ್ರೆ ಅಲ್ಲಿ ಇವರು ದೋಣಿಯಲ್ಲಿ ಅದಕ್ಕೋಸ್ಕರ ಜಾಗ ವೇಸ್ಟ್ ಆಗುತ್ತೆ, ಅಲ್ಲಿಂದ ತರುವಂತದ ಫ್ಯೂಯಲ್ ವೇಸ್ಟ್ ಆಗುತ್ತೆ, ಇಷ್ಟೆಲ್ಲ ಅವಾಯ್ಡ್ ಮಾಡ್ಬೋದು ನಾವು.
1: ಎಲ್ಲ ವಿಚಾರ ಮಾಡಿ ತುಂಬಾ ತೂಕ ಮಾಡಿ ತಗೊಂಡ್ಬರ್ತಾರೆ. ಇನ್ನೊಂದು ಡಾಕ್ಟರ್ ಚೇತನ್ ಅವರೇ, ಈಗ ಮೀನುಗಾರಿಕೆ ಕ್ಷೇತ್ರದಲ್ಲಿ ಡಿಜಿಟಲ್ ತಂತ್ರಜ್ಞಾನ ನಮ್ಮ ಯುವಕರಿಗೆ ಬೇರೆ ಬೇರೆ ಉದ್ಯೋಗ ಮತ್ತು ಉದ್ಯಮಶೀಲತೆಯನ್ನು ಕೂಡ ತೋರಿಸ್ಕೊಡ್ತಾ ಇದೆ. ಏನೇನು ಉದ್ಯೋಗ ನಮ್ಮ ಯುವಕರು ಈ ಮೀನುಗಾರಿಕೆ ಕ್ಷೇತ್ರದಲ್ಲಿ ಅದರಲ್ಲೂ ಡಿಜಿಟಲ್ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಮಾಡಬಹುದಾಗಿದೆ?
0: ಈಗ ಯುವಕರಿಗೆ ಇದರಲ್ಲಿ ಎಷ್ಟು ಉಪಯೋಗಗಳಿದೆ ಅಂತಂದರೆ, ಈಗ ನೋಡಿ ಒಬ್ಬರು ಡ್ರೋನನ್ನು ಇಟ್ಟಿರ್ತಾರೆ, ಆ ಡ್ರೋನನ್ನು ಕನ್ಸಲ್ಟೆನ್ಸಿ ಮುಖಾಂತರ ರೈತರಿಗೆ ಉಪಯೋಗ ಮಾಡಲಿಕ್ಕೆ ಕನ್ಸಲ್ಟೆನ್ಸಿ ಏಜೆನ್ಸಿ ಮಾಡ್ಬೋದು. ಆ ಡ್ರೋನ್ಗಳನ್ನು ಬಳಕೆ ಮಾಡುತ್ತೆ ಒಂದು ಸೆಂಟರ್

0: ಮಾಡ್ಬೋದು. ಹಾಗೆ ಡಿಜಿಟಲ್ ಆ್ಯಪ್ಸ್ನ ಡೆವಲಪ್ ಮಾಡುವಂಥ ಒಂದು ಸೆಂಟರ್ಗೆ ಸೇರ್ಕೋಬೋದು. ಯುವಕರಿಗೆ ಅದರಲ್ಲಿ ಅವಕಾಶ ಇದೆ, ಆ್ಯಪ್ಗಳು ಡೆವಲಪ್ ಮಾಡುವಂಥದ್ದು. ನನಗೆ ಮೀನುಗಾರಿಕೆಗೆ ಪೂರಕವಾದಂಥ ಆ್ಯಪ್ಗಳನ್ನು ಡೆವಲಪ್ ಮಾಡುವಂಥದ್ದಾಗಿರ್ಬೋದು. ಅದರ ಜೊತೆಗೆ ನಿಮಗೆ ಬೇಕಾಗಿರುವಂಥ ಡೇಟಾ ಏನು ಬಂದಿರುತ್ತೆ, ಆ ಡೇಟಾನ ನಾವು ಪ್ರತಿಯೊಬ್ಬರೂ ಓದ್ಲಿಕ್ಕೆ ಆಗೋದು, ಅದನ್ನು ವಿಶ್ಲೇಷಣೆ ಮಾಡಿ ಇದು ಸರಿಯಾದ ರೀತಿಯಲ್ಲಿ ಬಂದಿರುವಂಥ ಡೇಟಾ, ಇದರ ಸಾರಾಂಶ ಏನಿದೆ, ಇದನ್ನು ಕೂಡ ತಿಳಿಸುವಂಥ ಕೆಲಸಗಳನ್ನು ಮಾಡ್ಬೋದು. ಸೊ ಈ ಥರದ್ದೆಲ್ಲ ನಾವು ಮಾಡೋದ್ರಿಂದ ಏನಾಗುತ್ತೆ, ಯುವಕರಿಗೆ ಈ ಇದರಲ್ಲಿ ಬರೀ ಮೀನು ಕೃಷಿಗೆ ಅಲ್ಲದೆ ಅದಕ್ಕೆ ಪೂರಕವಾಗಿರುವಂಥ ಏನೇನು ಡಿಜಿಟಲ್ ವ್ಯವಸ್ಥೆಗಳನ್ನು ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಅಥವಾ ಅದನ್ನು ಅಭಿವೃದ್ಧಿಪಡಿಸ್ಲಿಕ್ಕೆ ಯುವಕರು ಇದರಲ್ಲಿ ಕೈ ಜೋಡಿಸಿ ಅದರಿಂದ ಆದಾಯ ಪಡೆಯಲಿಕ್ಕೂ ಸಾಧ್ಯ ಆಗುತ್ತೆ. ಈ ರೀತಿಯಲ್ಲಿ ಯುವಕರು ತಮ್ಮ ಸ್ವಯೋದ್ಯೋಗವನ್ನು ಮಾಡಿಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ. ಈಗ ನಾವು ಕೃಷಿಯಲ್ಲಿ ನೋಡಿದಾಗ ನೀವು ಆ ಒಂದು ಡ್ರೋನ್ನ ಬಳಕೆ ಮಾಡಿ ಔಷಧಿನ ಸಿಂಪಡಣೆ ಮಾಡುವುದಾಗಿರ್ಬೋದು, ಅಥವಾ ಎಲ್ಲೋ ಒಂದು ಜಾಗವನ್ನು ಐಡೆಂಟಿಫೈ ಮಾಡಲಿಕ್ಕೆ, ಕಾಡಿನ ಪ್ರದೇಶದಲ್ಲಿ ಅಲ್ಲಿ ಎಷ್ಟು ಪ್ರಮಾಣದ ಗಿಡಗಳಿದೆ, ಎಷ್ಟು ಮರಗಳಿದೆ, ಎಷ್ಟು ಪ್ರಮಾಣದಲ್ಲಿದೆ, ಇದನ್ನೆಲ್ಲ ಮಾಡೋಕ್ಕೆ ಹಲವಾರು ರೀತಿಯಲ್ಲಿ ಡ್ರೋನ್ನ ಬಳಕೆ ಮಾಡ್ತಾ ಇದ್ದೆ. ಆ ಡ್ರೋನನ್ನು ಬಳಕೆ ಮಾಡಿ ಇದೇ ಜಲಾಶಯಗಳಲ್ಲಾಗಿರ್ಬೋದು, ದೊಡ್ಡ ಪ್ರಮಾಣದ ನೀರು ಪ್ರದೇಶಗಳಲ್ಲಾಗಿರ್ಬೋದು ಮಾಡಲಿಕ್ಕೆ ಈ ಯುವಕರು ಈ ಥರ ಒಂದು 4-5 ಡ್ರೋನ್ಗಳು ಇಟ್ಕೊಂಡು ತಮ್ಮ ಸೇವೆಯನ್ನು ಸಲ್ಲಿಸೋದ್ರಿಂದ ಅವ್ರಿಗೆ ಆದಾಯ ಸಿಗಲಿಕ್ಕೂ ಸಾಧ್ಯ ಇರುತ್ತೆ.
1: ಅದೇ ತಾವು ಹೇಳಿದಾಗ ಈಗ ಡ್ರೋನ್ ಅನ್ನ ಸಮುದ್ರ ಅಂಚಿಗೆ ಅಥವಾ ದೊಡ್ಡ ಕೆರೆಗಳ ಕಡೆ,
0: ಹೌದು,
1: ಈಗ ನೀವು ಫಿಶ್ ಎಲ್ಲಿ ಸಾಂದ್ರತೆ
0: ಜಾಸ್ತಿ ಇದೆ
1: ಅಲ್ಲಿ ಹೋಗಿ ಹಿಡಿಲಿಕ್ಕೂ ಕೂಡ ನೀವು ಹೇಳಬಹುದು ಮೀನುಗಾರರಿಗೆ. ನೀವು ಉಪಯೋಗಿಸಬೇಕಾಗಿಲ್ಲ, ಯಾರಿಗೆ ಸಲಹೆ ಯಾರು ಕೊಡಬಹುದು,
0: ಸಲಹೆ ಕೊಡುವಂತ ಕೇಂದ್ರಗಳನ್ನ ಮಾಡ್ಕೋಬಹುದು,
1: ನೀವು ಏಜೆನ್ಸಿ ಮಾಡಬಹುದು
0: ಇದರಿಂದ ಹಲವಾರು. ಅದರ ಜೊತೆಗೆ ಯುವಕರಲ್ಲಿ ಏನು ಅಂತಂದ್ರೆ, ಈಗ ಡಿಜಿಟಲ್ ಯುಗಕ್ಕೆ ಬೇಗ ಒಗ್ಗೂಡುವಂತದಾಗಿರೋದ್ರಿಂದ ಈಗ ಬೇಗ ಈ ಹೊಸ ತಂತ್ರಜ್ಞಾನಗಳನ್ನ ಅರ್ಥ ಮಾಡಿಕೊಂಡು ಅದು ಒಬ್ಬ ಸಾಮಾನ್ಯ ಕೃಷಿಕನಿಗಾಗಿರ್ಬೋದು ಅಥವಾ ಸಾಮಾನ್ಯ ರೈತನಿಗಾಗಿರ್ಬೋದು ತಿಳಿದು ಹೇಳುವಂತ ಸಾಮರ್ಥ್ಯ ಅವರು ಹೊಂದಿದ್ದಾರೆ. ಸೊ ಅದನ್ನ ಸಿಂಪ್ಲಿಫೈ ಮಾಡಿಕೊಂಡು ಅವರು ಈ ತರದ ಆದಾಯವಾಗಿ ಟರ್ನ್ ಮಾಡ್ಕೊಳ್ಳಿಕ್ಕೆ ಹಲವಾರು ಅವಕಾಶಗಳಿದೆ.
1: ಈಗ ಡಾಕ್ಟರ್ ಚೇತನ್ ಅವರೇ, ಈಗ ಎಲ್ಲ ಕ್ಷೇತ್ರನು ದಾಪುಗಾಲು ಹಾಕಿ ಬೆಳೀತಾನೆ ಇದೆ.
0: ಹೌದು,
1: ಕೃಷಿ ಕ್ಷೇತ್ರ ಇರ್ಬೋದು, ತೋಟಗಾರಿಕಾ ಕ್ಷೇತ್ರ ಇರ್ಬೋದು, ಹಲವಾರು ಕ್ಷೇತ್ರ, ಅದೇ ಥರ ಮೀನುಗಾರಿಕಾ ಕ್ಷೇತ್ರನೂ ಕೂಡ ಬೆಳೀತಾನೆ ಇದೆ. ಇದು ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು ಅನ್ನೋದು ನಮ್ಮ ರೈತರ ಆಶಯ, ನಮ್ಮ ಸರ್ಕಾರದ ಆಶಯ. ಅಗಾಧ ಪ್ರಮಾಣದ ಆದಾಯ ಈ ತಂದುಕೊಡುವಂಥ ಈ ಒಂದು ಕ್ಷೇತ್ರ ಆಗಿದೆ. ಹಾಗಾಗಿ ಮುಂದಿನ ಅನೇಕ ವರ್ಷಗಳು, ಒಂದು 10 ವರ್ಷ ಇಟ್ಕೊಳ್ಳಿ, ಮುಂದಿನ 10 ವರ್ಷಗಳಲ್ಲಿ ನಮ್ಮ ರಾಜ್ಯದ, ನಮ್ಮ ದೇಶದ ಮೀನುಗಾರಿಕಾ ಕ್ಷೇತ್ರ ಈ ಒಂದು ಕೃತಕ ಬುದ್ಧಿಮತ್ತೆ ಉಪಯೋಗಿಸ್ಕೊಂಡು ಹೋಗೋದ್ರಲ್ಲಿ ಯಾವ ಥರ ಹೆಜ್ಜೆ ಇಡ್ಬೋದು?
0: ಈಗಿನ ಪ್ರಮಾಣ ನೋಡ್ತಾ ಇದ್ರೆ ಮುಂದಿನ 10 ವರ್ಷದಲ್ಲಿ ಮೆಜಾರಿಟಿ ಎಲ್ಲ ಈ ಸ್ಮಾರ್ಟ್ ಬೇಸ್ಡ್ ಅಕ್ವಾಕಲ್ಚರ್ ಸಿಸ್ಟಮ್ಗೆ ಟರ್ನ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದರೆ ಈಗಾಗಲೇ ಇರೋವಂಥ ನಮ್ಮಲ್ಲಿ ಇರೋವಂಥ ಜಾಗದ ಸಮಸ್ಯೆ ಅಥವಾ ಸಂಪನ್ಮೂಲಗಳ ಸಮಸ್ಯೆ ಇರೋದ್ರಿಂದ ನಾವು ಹಲವಾರು ರೀತಿಯಲ್ಲಿ AI ಟೂಲ್ಸ್ನ ಉಪಯೋಗಿಸ್ಕೊಂಡು ಮೀನು ಕೃಷಿಯನ್ನು ಮಾಡುವಂಥ ರೀತಿಗೆ ಬಂದುಬಿಡ್ತೇವೆ. ಈಗ ನಾನು ಆಗಲೇ ಹೇಳಿದೆ, ಹಲವಾರು ಹೊಸ ಟೆಕ್ನಾಲಜಿಗಳಲ್ಲಿ ನಾವು ಇದನ್ನು ಬಳಕೆ ಮಾಡ್ತಿದ್ದೇವೆ ಅಂತ. ಮುಂದಿನ ದಿನಗಳಲ್ಲಿ ಲೇಬರ್ಸ್ ಸಿಗುವಂಥದ್ದು ಇನ್ನೂ ಮತ್ತಷ್ಟು ಕಷ್ಟ ಆಗ್ಬೋದು. ಅಂಥ ಟೈಮಲ್ಲಿ ಇದನ್ನು ಉಪಯೋಗಿಸೋದ್ರಿಂದ ಕಡಿಮೆ ಜನಗಳನ್ನು ಇಟ್ಕೊಂಡು ಹೆಚ್ಚು ಉತ್ಪಾದನೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ಈಗ ರೋಗಗಳ ನಿಯಂತ್ರಣಕ್ಕೋಸ್ಕರ ನಾವು ಅದಕ್ಕೆ ಬೇಕಾಗಿರೋ ಮೆಡಿಸನ್ಸ್ ಆಗಿರ್ಬೋದು ಅಥವಾ ರೋಗಗಳು ಬಂದಾಗ ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ ಕೊಡುವಂಥದ್ದಾಗಿರ್ಬೋದು, ಅದಕ್ಕೆಲ್ಲ ನಾವು ಮುಂದಿನ 10 ವರ್ಷಗಳಲ್ಲಿ ಇದರದ್ದು ಡೆವಲಪ್ಮೆಂಟ್ ಮತ್ತಷ್ಟು ಜಾಸ್ತಿ ಆಗುತ್ತೆ ಅನ್ನೋದನ್ನು ನಾವು ಊಹೆ ಮಾಡ್ಕೋಬೋದು. ಈಗ ನಾವು ಸದ್ಯದ ಪ್ರಮಾಣದಲ್ಲಿ ನೋಡಿದ್ರೆ ಈಗ ಸ್ಮಾರ್ಟ್ ಫೀಡಿಂಗ್ ಎಲ್ಲ ನಾವು ಒಂದು 5-10 ವರ್ಷದಿಂದ ನಾವು ಇಮ್ಯಾಜಿನೇ ಮಾಡ್ಕೊಂಡಿರಲಿಲ್ಲ. ಆದರೆ ಇವಾಗ ಸ್ಮಾರ್ಟ್ ಫೀಡಿಂಗ್, ಒಬ್ಬ ಮನುಷ್ಯ ಕಲ್ಚರ್ ಸಿಸ್ಟಮ್ ಹತ್ರ ಇಲ್ಲ ಅಂತಂದರೂ ಕೂಡ ಅದಕ್ಕೆ ಬೇಕಾಗಿರೋ ಫೀಡ್ ಸಿಗುತ್ತೆ, ಅದಕ್ಕೆ ಬೇಕಾಗಿರೋ ನೀರಿನ ವ್ಯವಸ್ಥೆ ಇದೆ, ಎಷ್ಟು ಪ್ರಮಾಣದ ವಾತಾವರಣದ ಏನು ಅದಕ್ಕೆ ಬೇಕಾಗಿರುವಂಥ ಪೂರಕವಾದ ವಾತಾವರಣ ಮಾಡಲಿಕ್ಕೆ ಬೇಕಾಗಿರೋ ವ್ಯವಸ್ಥೆ ಏನಿದೆ ಅದನ್ನು ನಾವು ಅಲ್ಲಿ ಮನುಷ್ಯ ಇಲ್ಲದೆ ಕೂಡ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಲವಾರು ಮಿಷಿನರೀಸ್ನ ಅಥವಾ ಸೆನ್ಸರ್ಸ್ನ ಉಪಯೋಗಿಸಿ ನಾವು ಮಾಡಲಿಕ್ಕೆ ಸಾಧ್ಯ ಆಗಿರುತ್ತೆ. ಇದು ಮುಂದಿನ 10 ವರ್ಷಗಳಲ್ಲಿ ಅಥವಾ ಇನ್ನಷ್ಟು ಬೇಗನೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ.
1: ಇದಲ್ಲದೆ ಡಾಕ್ಟರ್ ಚೇತನ್ ಅವರೇ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಮೀನು ಸಾಕಾಣಿಕೆ ನಮ್ಮ ರೈತರಿಗೆ ಇನ್ನೂ ಸುಲಭ ಆಗ್ಬೋದಾ?
0: ಮತ್ತೆ ಸುಲಭ ಆಗೋ ಸಾಧ್ಯತೆಗಳೆಲ್ಲ ಇದ್ದಾವೆ. ಈಗ ನೋಡಿ, ಈಗ ನಾನು ಆಗಲೇ ಹೇಳಿದೆ ನಿಮಗೆ ಮತ್ಸ್ಯ ಸೇತು ಆ್ಯಪ್ ಅಂತ ಹೇಳಿದೆ. ಈಗ ಎಲ್ಲಿ ಇದು ಸಮುದ್ರಕ್ಕೆ ಹೋಲಿಕೆ ಮಾಡೋಣ ಅಂತಂದರೆ ಪೊಟೆನ್ಷಿಯಲ್ ಫಿಶಿಂಗ್ ಝೋನ್ಸ್ನ ಅಂದರೆ ಎಲ್ಲಿ ಮೀನುಗಳು ಸಿಗುತ್ತೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಲಿ. ಇವಾಗ ಸಾಮಾನ್ಯ ರೈತನಿಗೆ ಅಂತಂದರೆ ಈಗ ಕೃಷಿಯಲ್ಲಿ ಅಂತ ನೋಡಿದಾಗ ಒಂದು ಗಿಡ ಬೆಳೆದಿದ್ದರೆ ಅದರಲ್ಲಿ ಯಾವ ಪ್ರಮಾಣದಲ್ಲಿ ಬೆಳೆದಿದೆ, ಅದಕ್ಕೆ ಏನಾದ್ರು ರೋಗ ಇದ್ದರೆ ತಕ್ಷಣವಾಗಿ ಅದಕ್ಕೇನು ಬೇಕಾಗಿರೋ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನೆಲ್ಲ ಐಡೆಂಟಿಫೈ ಮಾಡಲಿಕ್ಕೆ ಆಗ್ತಾ ಇದೆ. ಅದೇ ಸೇಮ್ ಇದರಲ್ಲಿ ಕೂಡ ಬರೋವಂಥ ಸಾಧ್ಯತೆಗಳು ಈಗಾಗಲೇ ಹಲವಾರು ಆ್ಯಪ್ಗಳನ್ನು ಮಾಡ್ತಾ ಇದ್ದಾರೆ. ಈಗ ಕೇಂದ್ರ ಸರ್ಕಾರದಿಂದ, ಕೇಂದ್ರ ಸಂಶೋಧನಾ ಕೇಂದ್ರಗಳಿಂದ ಹಲವಾರು ಆ್ಯಪ್ಗಳನ್ನು ಈಗಾಗಲೇ ಸೃಷ್ಟಿ ಮಾಡಿದ್ದಾರೆ. ಆದರೆ ಇನ್ನೂ ಅದು ರೈತರ ಲೆವೆಲ್ಗೆ ಇನ್ನೂ ಬಿಟ್ಟಿಲ್ಲ, ಹಲವಾರು ಟೆಸ್ಟಿಂಗ್ ನಡೀತಾ ಇದೆ. ಅಂದರೆ

0: ಒಂದೊಂದು ತಳಿಯ ಆಧಾರದ ಮೇಲೆ ಅದನ್ನು ನಾವು ರೂಪ ಮಾಡಿ ಅದನ್ನು ಬಿಡಬೇಕಾಗಿರೋದ್ರಿಂದ ಅದನ್ನು ನಾವು ಹಲವಾರು ರೀತಿಯಲ್ಲಿ ಟೆಸ್ಟ್ ಮಾಡಿ ನಾವೀಗ ಫೀಲ್ಡ್ಗೆ ಬಿಡ್ತಾ ಇದ್ದೇವೆ. ಅದರಲ್ಲಿ ನೀವು ಫಾರ್ಮ್ ಮೋಜು ಅಥವಾ ಮತ್ಸ್ಯ ನೀವು ಇನ್ಕಾಯ್ಸ್ ಅವರು ಡೆವಲಪ್ ಮಾಡಿರೋಂಥ ಹಲವಾರು ಆ್ಯಪ್ಸ್ಗಳನ್ನು ನೋಡಿದ್ರೆ ಇದರ ಬಗ್ಗೆ ಮಾಹಿತಿ ಹಲವಾರು ಸಿಗುತ್ತೆ.
1: ಇನ್ನೊಂದು ಡಾಕ್ಟರ್ ಚೇತನ್ ಅವರೇ, ಈಗ ಮುಂಬರುವ ದಿನಗಳಲ್ಲಿ ಮತ್ಸ್ಯ ವಾಹಿನಿ ಅಂತ ಒಂದು ವಿಷಯನೂ ಕೂಡ ಈಗ ಕೇಳಿ ಬರ್ತಾ ಇದೆ. ಅಂದರೆ ಎಲ್ಲರಿಗೂ ತಾಜಾ ಮೀನು ಬೇಕು. ನಮ್ಮ ಬೆಂಗಳೂರು ಮಹಾನಗರ ಸಿಟಿಯಲ್ಲಿ ಬೆಳಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ ಈ ಥರ ಪೂರೈಕೆ ಮಾಡಬೇಕು ಅನ್ನೋ ವಿಚಾರ ಸರ್ಕಾರದ ವತಿಯಿಂದ ಚರ್ಚೆ ಆಗ್ತಾ ಇದೆ.
0: ಆ ವಿಷಯದ ಬಗ್ಗೆ ಹೇಳೋದಾದರೆ, ಈ ಒಂದು ಆರೋಗ್ಯಕರ ಒಂದು ವಾತಾವರಣ ಇದ್ದರೆ ಆರೋಗ್ಯಕರವಾದ ಆಹಾರ ಬೆಳೆಯುತ್ತೆ. ಆರೋಗ್ಯಕರ ಆಹಾರ ಇದ್ದರೆ ಮನುಷ್ಯನಿಗೆ ಆರೋಗ್ಯಕರವಾದ ಪೌಷ್ಟಿಕಾಂಶ ಭರಿತ ಮೀನು ಅಥವಾ ಆಹಾರ ಸಿಗುವಂಥ ಸಾಧ್ಯತೆಗಳಿರೋದು. ಅದಕ್ಕೆ ನಾವು ಪೂರಕವಾದಂತೆ ಹೆಚ್ಚು ಪರಿಸರದ ಮೇಲೆ ನಾವು ಒತ್ತಡವನ್ನು ಹಾಕದೆ ಈ ಆಹಾರವನ್ನು ಸೃಷ್ಟಿ ಮಾಡಿ ಏನು ಹೊಸ ತಂತ್ರಜ್ಞಾನಗಳ ಬಳಕೆ, ಅದು ಡಿಜಿಟಲ್ ಆ್ಯಪ್ಸ್ ಆಗಿರ್ಬೋದು ಅಥವಾ ಪರಿಸರದ ಸಂರಕ್ಷಣೆಯೊಂದಿಗೆ ಇರುವಂಥ ವ್ಯವಸ್ಥೆಗಳಾಗಿರ್ಬೋದು, ಅದನ್ನು ಬಳಕೆ ಮಾಡಿಕೊಂಡು ಮಾಡಿದರೆ ಮುಂದಿನ ಪೀಳಿಗೆಯಲ್ಲಿ ನಮ್ಗೆ ಏನೇ ಬೇಕಿದೆ, ಯಾಕಂದರೆ ಈಗ ಬರೀ ನಮ್ಮ ಪೀಳಿಗೆ ಬಗ್ಗೆ ಯೋಚನೆ ಮಾಡಲಿಕ್ಕಾಗಲ್ಲ, ಮುಂದಿನ ಪೀಳಿಗೆ ಬಗ್ಗೆ ಕೂಡ ಯೋಚನೆ ಮಾಡಿ ಅವರಿಗೆ ಬೇಕಾಗಿರೋಂಥ ಸಂಪನ್ಮೂಲಗಳನ್ನು ನಾವು ಕನ್ಸರ್ವ್ ಮಾಡಿ ಈ ಒಳ್ಳೆ ಆರೋಗ್ಯಕರವಾದಂಥ ಅಥವಾ ಒಳ್ಳೆ ರುಚಿಕರವಾದಂಥ ಆಹಾರವನ್ನು ನಾವು ಸೃಷ್ಟಿ ಮಾಡಲಿಕ್ಕೂ ಸಾಧ್ಯ ಆಯಿತು.
1: ತುಂಬ ಸಂತೋಷ ಡಾಕ್ಟರ್ ಚೇತನ್ ಅವರೇ. ಪ್ರಸ್ತುತ ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಹಿರಿಯ ವಿಜ್ಞಾನಿಗಳಾಗಿ ನಮಗಿವತ್ತು ನಮ್ಮ ರೈತರಿಗೆ ಮೀನುಗಾರಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಹೊಸ ಸಾಧ್ಯತೆ ಈ ವಿಷಯ ಕುರಿತು ತುಂಬ ಮಹತ್ವವಾದ ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸ್ಕೊಟ್ರಿ. ತಮಗೆ ತುಂಬ ಧನ್ಯವಾದಗಳು. ಇನ್ನೂ ಕೆಲವರು ಇರ್ತಾರೆ ಡಾಕ್ಟರ್ ಚೇತನ್ ಅವ್ರ ಜೊತೆ ಸಂಪರ್ಕ ಮಾಡಬೇಕು, ಅವ್ರ ಜೊತೆ ಮಾತಾಡಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಮೊಬೈಲ್ ಸಂಖ್ಯೆನ ದಯವಿಟ್ಟು ತಿಳಿಸಿ.
0: 9744344419 ಮತ್ತೊಮ್ಮೆ ಹೇಳ್ತಾನೆ, 9744944419
1: ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಅಭಿವೃದ್ಧಿ ಹೊಂದಿದ ಭಾರತದಲ್ಲಿ ವಿಶ್ವಾಸಾರ್ಹತೆ, ಮೌಲ್ಯ, ಚಾರಿತ್ರಿಕ್ಯ ಆದ್ಯತೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಆಶಯ. ಉದಯೋನ್ಮುಖ ಮತ್ತು ಮಧ್ಯಶಕ್ತ ದೇಶಗಳಿಗೆ ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆ ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿ ಪ್ರಮುಖ ಕಾರ್ಯಸೂಚಿ ಸಚಿವ ಡಾ ಜೈಶಂಕರ್. ನಾಳೆ ನವದೆಹಲಿಯಲ್ಲಿ 17ನೇ ಪಿಂಚಣಿ ಅದಾಲತ್. ಏಷ್ಯನ್ ಗೇಮ್ಸ್ಗೆ ತೆರೆ, ಕತಾರ್ನ ದೋಹಾದಲ್ಲಿ 2030 ಕ್ರೀಡಾಕೂಟ. ವಾರ್ತೆಗಳ ವಿವರ. ಅಭಿವೃದ್ಧಿ ಹೊಂದಿದ ಭಾರತದಲ್ಲಿ ನಾಗರಿಕರ ನಡುವೆ ವಿಶ್ವಾಸಾರ್ಹತೆ, ಕುಟುಂಬದಲ್ಲಿ ಮೌಲ್ಯ, ಯುವ ಜನತೆಯಲ್ಲಿ ಚಾರಿತ್ರ್ಯ ಹಾಗೂ ಸಮಾಜದಲ್ಲಿ ಅನುಕಂಪ ಆದ್ಯ ಭಾಗವಾಗಿರಬೇಕು ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಆಶಯ ವ್ಯಕ್ತಪಡಿಸಿದ್ದಾರೆ. ಅವರು ನವದೆಹಲಿಯಲ್ಲಿ ಇಂದು ಭಗವಾನ್ ಮಹಾವೀರ ಸ್ಮಾರಕ ಸಮಿತಿ ವ್ಯವಸ್ಥೆ ಮಾಡಿದ್ದ ಮಹಾಪರ್ವ ಕ್ಷಮಾಪಣಾ ಸಮಾರಂಭದಲ್ಲಿ ಮಾತನಾಡಿದರು. ಕ್ಷಮೆ, ಸ್ನೇಹ, ಅಹಿಂಸೆ ಹಾಗೂ ಅಂತರ್ಶುದ್ದಿಗಳು ಸಾರ್ವತ್ರಿಕ ಮೌಲ್ಯಗಳಾಗಿವೆ ಎಂದು ಉಪರಾಷ್ಟ್ರಪತಿಗಳು ಹೇಳಿದರು. ಇದಕ್ಕೂ ಮುನ್ನ ಈ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರಿ ಆಫ್ ಇಂಡಿಯಾ ಸಂಸ್ಥೆಯ 58ನೇ ಸಂಸ್ಥಾಪನಾ ದಿನದ ಅಂಗವಾಗಿ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಉಪರಾಷ್ಟ್ರಪತಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ವಿಕಸಿತ ಭಾರತದ ಪಯಣವು ದೇಶದ ಎಂಎಸ್ಎಂಇ ಮತ್ತು ನವೋದ್ಯಮಗಳ ಬಲದ ಮೇಲೆ ರೂಪುಗೊಳ್ಳಲಿದೆ ಎಂದರು. ಹೂಡಿಕೆದಾರರ ನಂಬಿಕೆ ಮತ್ತು ವಿಶ್ವಾಸಗಳನ್ನು ಗಳಿಸದೆ ದೇಶವು ಪ್ರಗತಿ ಸಾಧಿಸಲು ಸಾಧ್ಯವಿಲ್ಲ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಲ್ಲಿ ಒಂದಾಗಿದ್ದು ಕ್ಷಿಪ್ರ ತಾಂತ್ರಿಕ ಪ್ರಗತಿಯ ಯುಗಕ್ಕೂ ಕಾಲಿಡುತ್ತಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದರು. ಉತ್ತಮ ಕಾರ್ಪೊರೇಟ್ ಆಡಳಿತವನ್ನು ಉತ್ತೇಜಿಸುವಲ್ಲಿ ಐಸಿಎಸ್ಐ ಸಂಸ್ಥೆ ನೀಡಿದ ಕೊಡುಗೆಯನ್ನು ಅವರು ಶ್ಲಾಘಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶ ಸೇವೆ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ.

0: ಇಂದಿನ ಆವೃತ್ತಿಯಲ್ಲಿ ಈಶಾನ್ಯ ರಾಜ್ಯಗಳ ಪ್ರಗತಿ ಕುರಿತ ಒಂದು ವರದಿ ಇಲ್ಲಿದೆ. ದೇಶದ ಈಶಾನ್ಯ ಭಾಗದ ಅಭಿವೃದ್ಧಿಗೆ ಭೌಗೋಳಿಕ ಅಂತರವೇ ಅಡ್ಡಿಯಾಗಿರಲಿಲ್ಲ. ಹಲವು ದಶಕಗಳ ಕಾಲ ದೂರದ ನೆಪವೊಡ್ಡಿ ಈ ಪ್ರದೇಶವನ್ನು ಅಭಿವೃದ್ಧಿಯಿಂದ ದೂರವಿಡಲಾಗಿತ್ತು. ಸ್ವಾತಂತ್ರ್ಯಾನಂತರ 6 ದಶಕಗಳವರೆಗೆ ಈಶಾನ್ಯ ಭಾಗದ ಹಲವು ರಾಜ್ಯ ರಾಜಧಾನಿಗಳಿಗೆ ರೈಲು ಸಂಪರ್ಕವೇ ಇರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಹಂತ ಹಂತವಾಗಿ ಬದಲಾವಣೆ ತರಲಾಗಿದೆ. ಅಗಲ ಗೇಜ್ ರೈಲು ಮಾರ್ಗಗಳು ಅಗರ್ತಲಾ ಮತ್ತು ನಹರ್ ಲಾಗುನ್ವರೆಗೆ ತಲುಪಿವೆ. 2025 ಸೆಪ್ಟೆಂಬರ್ನಲ್ಲಿ ಬೈರಾಬಿ ಸೈರಾಂಗ್ ರೈಲು ಮಾರ್ಗ ಪೂರ್ಣಗೊಂಡು ಐಜ್ವಾಲ್ಗೂ ರೈಲು ಸಂಪರ್ಕ ದೊರೆತಿದ್ದು, ಮಿಜೋರಾಂನಲ್ಲಿ ಮೊದಲ ಬಾರಿಗೆ ರೈಲು ಸಂಚಾರ ಆರಂಭವಾಗಿದೆ. ಈಶಾನ್ಯ ರಾಜ್ಯಗಳು ಇದೀಗ ದೇಶದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶಗಳಲ್ಲಿ ಒಂದಾಗಿವೆ. ಜಮ್ಮು ಕಾಶ್ಮೀರದಲ್ಲೂ ಉಧಂಪುರ್ ಶ್ರೀನಗರ್ ಬಾರಾಮುಲ್ಲಾ ರೈಲು ಮಾರ್ಗ 28 ವರ್ಷಗಳ ನಿರ್ಮಾಣದ ಬಳಿಕ 2025 ಜೂನ್ನಲ್ಲಿ ಸಂಚಾರಕ್ಕೆ ಮುಕ್ತವಾಗಿದೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾದ ಚನಾಬ್ ಸೇತುವೆಯನ್ನು ಒಳಗೊಂಡಿರುವ ಈ ಮಾರ್ಗದಲ್ಲಿ ಚಳಿಗಾಲದಲ್ಲೂ ರೈಲು ಸಂಚಾರ ಮುಂದುವರಿಯುತ್ತಿದೆ. ತಲುಪಲು ಕಷ್ಟವಾಗಿದ್ದ ಪ್ರದೇಶಗಳು ಈಗ ಸುಲಭವಾಗಿ ತಲುಪಬಹುದಾದ ಸ್ಥಳಗಳಾಗಿವೆ. ಇದೇ ವಿಶೇಷ ಸರಣಿಯಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ವಿಶ್ವದರ್ಜೆಯ ಸೌಲಭ್ಯಗಳೊಂದಿಗೆ ನಾಗರಿಕ ವಿಮಾನಯಾನ ಮೂಲ ಸೌಕರ್ಯವನ್ನು ಸರ್ಕಾರ ಹೇಗೆ ಉತ್ತಮಪಡಿಸಿದೆ ಎಂಬುದರ ಬಗ್ಗೆ ಬೆಳಕು ಚೆಲ್ಲಲಾಗಿದೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಕುರಿತ ವರದಿ ಹೀಗಿದೆ.
1: ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಇಂದು ತಂತ್ರಜ್ಞಾನ ನಗರವಾದ ಬೆಂಗಳೂರನ್ನು ಪ್ರಪಂಚದ ವಿವಿಧ ಸ್ಥಳಗಳೊಂದಿಗೆ ಸಂಪರ್ಕಿಸುವ ಪ್ರಮುಖ ಪ್ರಯಾಣಿಕ ಮತ್ತು ಸರಕು ಸಾಗಣೆ ಕೇಂದ್ರವಾಗಿ ಮಾರ್ಪಟ್ಟಿದೆ. ಈ ನಿಲ್ದಾಣ 2025-26 ಅವಧಿಯಲ್ಲಿ 4 ಕೋಟಿಗೂ ಹೆಚ್ಚು ಪ್ರಯಾಣಿಕರನ್ನು ನಿರ್ವಹಿಸಿದೆ. ಅಂತಾರಾಷ್ಟೀಯ ಪ್ರಯಾಣಿಕರ ದಟ್ಟಣೆ ಸುಮಾರು 24% ಹೆಚ್ಚಾಗಿದೆ. ಕಳೆದ ಹಣಕಾಸು ವರ್ಷದಲ್ಲಿ ಈ ವಿಮಾನ ನಿಲ್ದಾಣ 2.8 ಲಕ್ಷ ವಿಮಾನ ಸಂಚಾರಗಳನ್ನು ದಾಖಲಿಸಿದೆ. ಕಳೆದ ವರ್ಷ ಇದು 5 ಲಕ್ಷ ಮೆಟ್ರಿಕ್ ಟನ್ಗಳಿಗೂ ಹೆಚ್ಚು ಸರಕನ್ನು ನಿರ್ವಹಿಸಿದೆ. ಭಾರತದ ಮತ್ತು ವಿದೇಶಗಳಲ್ಲಿನ ಪ್ರಮುಖ ಮಾರುಕಟ್ಟೆಗಳಿಗೆ ಈ ಸರಕುಗಳನ್ನು ಸಾಗಿಸಲಾಗಿದೆ. ಆಧುನಿಕ ಚೆಕ್ಇನ್ ಸೌಲಭ್ಯಗಳು, ವಿಮಾನ ಮಾಹಿತಿ ಪ್ರದರ್ಶಿಕೆಗಳು, ವಿಶ್ರಾಂತಿ ಕೋಣೆಗಳು ಮತ್ತಿತರ ಸೌಲಭ್ಯಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಅನೇಕರು ಮೆಚ್ಚಿಕೊಂಡಿದ್ದಾರೆ. ಹಸಿರು ಗೋಡೆಗಳು, ತೂಗು ಉದ್ಯಾನಗಳು, ನೈಸರ್ಗಿಕ ಬೆಳಕನ್ನು ನೀಡುವಂತೆ ಮಾಡಲಾದ ಬಿದಿರಿನ ತಾಂತ್ರಿಕತೆ ಇವೆಲ್ಲ ಬೆಂಗಳೂರನ್ನು ಉದ್ಯಾನ ನಗರಿ ಎಂಬುದನ್ನು ನೆನಪಿಸುತ್ತದೆ. ವಿಮಾನ ನಿಲ್ದಾಣ ಪ್ರಯಾಣಿಕರ ಸೌಲಭ್ಯಗಳು, ಆಧುನಿಕ ಮೂಲಸೌಕರ್ಯ, ವಿಶಿಷ್ಟ ವಸ್ತುಶಿಲ್ಪ ಜೊತೆಗೆ ಸುಭದ್ರತೆಯನ್ನು ಒಳಗೊಂಡಿದೆ. ಸುಧೀಂದ್ರ ಅವರೊಂದಿಗೆ ಬೆಂಗಳೂರು ಆಕಾಶವಾಣಿಗಾಗಿ ಅಭಯ ದಾಮ್ಲೆ.
0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉದಯೋನ್ಮುಖ ಮತ್ತು ಮಧ್ಯಶಕ್ತ ದೇಶಗಳಿಗೆ ಅಂತಾರಾಷ್ಟೀಯ ಶಾಂತಿ ಭದ್ರತೆ ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿ ಹಾಗೂ ಸಂಪರ್ಕ ಪ್ರಮುಖ ಕಾರ್ಯಸೂಚಿಗಳಾಗಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು 62ನೇ ಮ್ಯೂನಿಕ್ ಭದ್ರತಾ ಅಧಿವೇಶನದಲ್ಲಿ ಮಾತನಾಡಿ, ಈ ಉದಯೋನ್ಮುಖ ಹಾಗೂ ಮಧ್ಯಶಕ್ತ ರಾಷ್ಟಗಳು ಜಾಗತಿಕ ದಕ್ಷಿಣ ಹಾಗೂ ಉತ್ತರಕ್ಕೆ ಸೇರಿವೆ. ಜಗತ್ತು ಬದಲಾಗುವುದರ ಜೊತೆಗೆ ಕಾರ್ಯಸೂಚಿಗಳು ಬದಲಾಗುತ್ತಿವೆ ಎಂದು ಹೇಳಿದರು.
4: There is today a substantial agenda for emerging and middle powers to cooperate. The world is changing, its agenda is changing, the landscape is changing, the architecture is changing, and I'm very glad today that we have this issue as a starting point before us, because I hope that it would give our gathering a stronger purpose and a clearer direction.
0: ಬದಲಾಗುತ್ತಿರುವ ವಿಶ್ವದ ಚಿತ್ರಣದಲ್ಲಿ ಅಮೆರಿಕ ಹಾಗೂ ಚೀನಾದ ಸ್ಥಾನಗಳು ಬದಲಾಗುತ್ತಿವೆ. ಉದಯೋನ್ಮುಖ ಹಾಗೂ ಮಧ್ಯಶಕ್ತ ದೇಶಗಳು ಪರಸ್ಪರ ಬಲವರ್ಧನೆಯಲ್ಲಿ ಆಸಕ್ತಿ ಹೊಂದಿವೆ. ಈ ನಿಟ್ಟಿನಲ್ಲಿ ಕ್ವಾಡ್ ಒಂದು ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದರು. ವೈಯಕ್ತಿಕ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಜೊತೆಗೆ ಒಗ್ಗಟ್ಟಿನ ಧ್ವನಿಯಾಗುವ ವಿಚಾರದಲ್ಲಿ ಬ್ರಿಕ್ಸ್ ಮತ್ತೊಂದು ಮಾದರಿಯಾಗಿದೆ ಎಂದರು. ನಂತರ ಸಚಿವ ಜೈಶಂಕರ್ ಅವರು ಮ್ಯೂನಿಕ್ ಭದ್ರತಾ ಸಮಾವೇಶದ ಅಧ್ಯಕ್ಷ ಊಲ್ಫ್ ಗ್ಯಾಂಗ್ ಇಶಿಂಗರ್ ಮತ್ತು ಜರ್ಮನಿಯ ಫೆಡರಲ್ ವಿದೇಶಾಂಗ ಕಚೇರಿ ಕಾರ್ಯದರ್ಶಿ ಬರ್ನಾರ್ಡ್ ಕೋಚ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಕೇಂದ್ರ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಗುಜರಾತ್ನಲ್ಲಿ ನಾಳೆ 2 ದಿನಗಳ ಚಿಂತನ ಶಿಬಿರ ಏರ್ಪಡಿಸಿದೆ.

0: ದೇಶದ ಹೆದ್ದಾರಿ ಮೂಲಸೌಕರ್ಯ ಹಾಗೂ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಅನುಷ್ಠಾನ ಸಂಸ್ಥೆಗಳ ಹಿರಿಯ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಸಮಾವೇಶದಲ್ಲಿ ಕಾರ್ಯಾನುಷ್ಠಾನದಲ್ಲಿ ಎದುರಾಗುವ ಸವಾಲುಗಳು, ನಾವೀನ್ಯತೆ ಮತ್ತು ಪ್ರತಿಫಲಿಸಬಹುದಾದ ಉಪಕ್ರಮಗಳ ಬಗ್ಗೆ ಚರ್ಚಿಸಲಾಗುತ್ತದೆ. ಯೋಜನೆಗಳ ಗುಣಮಟ್ಟ, ಸುರಕ್ಷತೆ ಮತ್ತು ದಕ್ಷ ಅನುಷ್ಠಾನದ ಬಗ್ಗೆಯೂ ಚಿಂತನ ಶಿಬಿರದಲ್ಲಿ ಸಮಾಲೋಚಿಸಲಾಗುತ್ತದೆ. ಕೇಂದ್ರ ರಸ್ತೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಹಾಗೂ ರಾಜ್ಯ ಸಚಿವರುಗಳಾದ ಅಜಯ್ ತಮಟಾ ಮತ್ತು ಹರ್ಷ ಮಲ್ಹೋತ್ರಾ ಪಾಲ್ಗೊಳ್ಳಲಿದ್ದಾರೆ. ನಾಳೆ ನವದೆಹಲಿಯಲ್ಲಿ 17ನೇ ಪಿಂಚಣಿ ಅದಾಲತ್ ನಡೆಯಲಿದೆ. ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಅತ್ಯಂತ ಹಿರಿಯ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರ ದೀರ್ಘಕಾಲದ 297 ಪ್ರಕರಣಗಳನ್ನು ಪರಿಹಾರಕ್ಕಾಗಿ ಪರಿಗಣಿಸಲಾಗುವುದು ಎಂದು ಈ ಪಿಂಚಣಿ ಸಚಿವಾಲಯ ತಿಳಿಸಿದೆ. ಈ ವರ್ಷದ ಮೇ 13ರಂದು ನಡೆದ 16ನೇ ಪಿಂಚಣಿ ಅದಾಲತ್ತಿನ ಸಾಧನೆಗಳನ್ನು ದಾಖಲಿಸುವ ಕರಪತ್ರಗಳನ್ನು ಸಚಿವರು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಇದಲ್ಲದೆ ಕುಟುಂಬ ಪಿಂಚಣಿದಾರರಿಗೆ ಸಂಬಂಧಿಸಿದ ವಿಷಯಗಳು ಕುರಿತ ಅನೇಕ ಪ್ರಶ್ನೆಗಳಿಗೆ ಉತ್ತರ ಒದಗಿಸುವ ಕಿರು ಹೊತ್ತಿಗೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. 2017ರಲ್ಲಿ ಆರಂಭಿಸಲಾದ ಪಿಂಚಣಿ ಅದಾಲತ್ ಮೂಲಕ ಇದುವರೆಗೆ 20,676 ಕುಂದುಕೊರತೆ ಪ್ರಕರಣಗಳನ್ನು ಸ್ಥಳದಲ್ಲೇ ಪರಿಹರಿಸಲಾಗಿದೆ. 71.79% ಯಶಸ್ಸಿನ ದರವನ್ನು ಕಾಯ್ದುಕೊಂಡು ಬರಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಸುಮಾರು 2 ವಾರಗಳಿಗೂ ಹೆಚ್ಚಿನ ಕಾಲ ಕ್ರೀಡಾಸಕ್ತರ ಮನ ತಣಿಸಿದ ಏಷ್ಯನ್ ಕ್ರೀಡಾಕೂಟಕ್ಕೆ ಇಂದು ತೆರೆಬಿದ್ದಿದೆ. ಜಪಾನಿನ ನಗೋಯಾದ ಮಿಜುಹೋ ಪಾರ್ಕ್ ಅಥ್ಲೆಟಿಕ್ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾದ ಅಧ್ಯಕ್ಷರು ಅಧಿಕೃತವಾಗಿ ಕ್ರೀಡಾ ಸಮಾರೋಪವನ್ನು ಪ್ರಕಟಿಸಿದರು. 2030ರ ಮುಂದಿನ ಏಷ್ಯನ್ ಕ್ರೀಡಾಕೂಟ ದೋಹಾದಲ್ಲಿ ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ಕತಾರ್ ಪ್ರತಿನಿಧಿಗಳಿಗೆ ಸಮಾರಂಭದಲ್ಲಿ ಜ್ಯೋತಿ ಮತ್ತು ಧ್ವಜವನ್ನು ಹಸ್ತಾಂತರಿಸಲಾಯಿತು. ಕ್ರೀಡಾಕೂಟದಲ್ಲಿ 2 ಚಿನ್ನ ಹಾಗೂ 1 ರಜತ ಪದಕ ಗಳಿಸಿದ ಭಾರತೀಯ ಶೂಟರ್ ನೀರು ದಂಡ ಸಮಾರೋಪ ಸಮಾರಂಭದಲ್ಲಿ ಭಾರತದ ಧ್ವಜವನ್ನು ಹಿಡಿದು ಸಾಗಿದರು. ಈ ಕ್ರೀಡಾಕೂಟದಲ್ಲಿ ಭಾರತ 21 ಚಿನ್ನ, 27 ಬೆಳ್ಳಿ ಹಾಗೂ 37 ಕಂಚು ಸೇರಿದಂತೆ ಒಟ್ಟು 85 ಪದಕಗಳನ್ನು ಗಳಿಸಿ 4ನೇ ಸ್ಥಾನ ಪಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ಧಿ ಹೊಂದಿದ ಭಾರತದಲ್ಲಿ ವಿಶ್ವಾಸಾರ್ಹತೆ, ಮೌಲ್ಯ, ಚಾರಿತ್ರ್ಯಕ್ಕೆ ಆದ್ಯತೆ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಆಶಯ. ಉದಯೋನ್ಮುಖ ಮತ್ತು ಮಧ್ಯಶಕ್ತ ದೇಶಗಳಿಗೆ ಅಂತಾರಾಷ್ಟೀಯ ಶಾಂತಿ ಭದ್ರತೆ ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿ ಪ್ರಮುಖ ಕಾರ್ಯಸೂಚಿ ಸಚಿವ ಡಾ ಜೈಶಂಕರ್. ನಾಳೆ ನವದೆಹಲಿಯಲ್ಲಿ 17ನೇ ಪಿಂಚಣಿ ಅದಾಲತ್. ಏಷ್ಯನ್ ಗೇಮ್ಸ್ಗೆ ತೆರೆ, ಕತಾರ್ನ ದೋಹಾದಲ್ಲಿ 2030ರ ಕ್ರೀಡಾಕೂಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ ಸ್ನೇಹಿತರೆ, ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಜೊತೆ ಇದ್ದೀನಿ ತೇಜಸ್ವಿನಿ. ಸ್ನೇಹಿತರೆ, ಪ್ರೀತಿ ಅನ್ನೋದು ಕೇವಲ ಎರಡಕ್ಷರಗಳ ಪದ ಅಲ್ಲ, ಅದು ಇಡೀ ಸೃಷ್ಟಿಯನ್ನ ಜೋಡಿಸಿಡುವಂತಹ ಒಂದು ಅದೃಶ್ಯ ಶಕ್ತಿ. ಮಾನವನ ಬದುಕಿಗೆ ಅರ್ಥ ಮತ್ತು ಲಯವನ್ನ ಕೊಡೋದೇ ಪ್ರೀತಿ ಅಲ್ವಾ? ಹಾಗಾದ್ರೆ ಪ್ರೀತಿಯ ಬಗ್ಗೆ ಒಂದಷ್ಟು ಮಾತಾಡೋಣ ಇಂದಿನ ಒಲವಿನ ಆಲಾಪದಲ್ಲಿ.

ಪ್ರೀತಿ ಅಂದ್ರೆ ಕೇವಲ ಪಡೆದುಕೊಳ್ಳೋದಲ್ಲ, ಬದಲಾಗಿ ಯಾವುದೇ ನಿರೀಕ್ಷೆ ಇಲ್ಲದೆ ಕೊಡೋದು. ಅದು ಇನ್ನೊಬ್ಬರ ಸಂತೋಷದಲ್ಲಿ ತನ್ನ ಸಂತೋಷವನ್ನ ಕಾಣುವಂತಹ ಅಪರೂಪದ ಗುಣ. ಜಗತ್ನಲ್ಲಿ ಎಲ್ಲವನ್ನೂ ಹಣದಿಂದ ಕೊಳ್ಳಬಹುದು, ಆದರೆ ಶುದ್ಧವಾದ ಪ್ರೀತಿಯನ್ನ ಕೇವಲ ಮನಸ್ಸಿನಿಂದ ಮಾತ್ರ ಗೆಲ್ಲಬಹುದು.

ಕೀಳ್ತಾದಿರಿ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಇದು ಒಲವಿನ ಆಲಾಪ ಕಾರ್ಯಕ್ರಮ. ಪ್ರೀತಿ ಅನ್ನೋದು ಕೇವಲ ಪ್ರೇಮಿಗಳ ನಡುವೆ ಇರುವ ಆಕರ್ಷಣೆಯಲ್ಲ, ತಾಯಿಯ ವಾತ್ಸಲ್ಯ. ಇದು ಜಗತ್ತಿನ ಅತ್ಯಂತ ಪವಿತ್ರವಾದ ಪ್ರೀತಿ. ಸ್ನೇಹಿತರ ಬಾಂಧವ್ಯ, ಕಷ್ಟದಲ್ಲಿ ಹೆಗಲು ಕೊಡುವಂತಹ ನಂಬಿಕೆ. ಇನ್ನು ಪ್ರಕೃತಿ ಪ್ರೇಮ ಅನ್ನೋದು ನಮ್ಮನ್ನ ಪೋಷಿಸುವ ಪರಿಸರದ ಮೇಲಿನ ಗೌರವ. ಹೀಗೆ ಪ್ರೀತಿ ಹಲವು ರೂಪಗಳಲ್ಲಿ ಹರಿದು ಬರುತ್ತವೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: 9 ಗಂಟೆ ಕಳೆದಿದ್ದ ಹಾಗೆ ನಮ್ಮ ಕ್ಷಣ ಖುಷಿಯಲ್ಲಿ ಕಳೆಯುತ್ತೆ, ಸುಖವಾಗಿ ಕಳೆಯುತ್ತೆ. ಯಾಕಂದ್ರೆ ಸುಕೂನ್ ಕೇಪಲ್ ಜೊತೆಯಾಗುತ್ತೆ ಅಂತ ಕಾಯ್ತಾ ಇರೋ ನಿಮಗೋಸ್ಕರ ಶುರುವಾಗ್ತಾ ಇದೆ ಈ ಹೊತ್ತಿನ ಸುಕೂನ್ ಕೇಪಲ್.

ಕನ್ನಡ ಕವನಬಿಲನ ಕೇಳ್ತಾ ಇದ್ದೀರಾ. ಸುಕೂನ್ ಕೇಪಲ್ ಕಾರ್ಯಕ್ರಮ ಇವತ್ತು ನಿಮ್ಮ ಜೊತೆ ಆಗ್ತಾ ಇದೆ. ಇವತ್ತು ಅಕ್ಟೋಬರ್ 4ನೇ ತಾರೀಕು. ಇವತ್ತು ಬಾಲಿವುಡ್ ಅನ್ನ ತಮ್ಮ ಸಿರಿಕಂಠದಿಂದ ಬೆಳಗಿದಂತಹ ಇವರು ಮಹನೀಯರ ಬರ್ಡೇ ರೀ. ಅವರಲ್ಲಿ ಒಬ್ಬರು ಸಂಧ್ಯಾ ಮುಖರ್ಜಿ ಅವರು. ಹೌದು, ಸಂಧ್ಯಾ ಮುಖರ್ಜಿ ಅವರು ಹುಟ್ಟಿದ್ದು ಅಕ್ಟೋಬರ್ 4ನೇ ತಾರೀಕು 1931. ಬೆಂಗಾಳಿ ಭಾಷೆಯಲ್ಲಿ ಬಹಳ ದೊಡ್ಡದಾದ ಹೆಸರು ಇವರದು. ಅಷ್ಟೇ ಅಲ್ಲ, ಬಾಲಿವುಡ್ನಲ್ಲೂ ಕೂಡ ತಮ್ಮ ಛಾಪನ್ನ ಮೂಡಿಸಿದ್ರವರು. ಅದೇ ರೀತಿಯಲ್ಲಿ ಶೈಲೇಂದ್ರ ಸಿಂಗ್ ಯಾರಕ್ಕೆ ತಾನೇ ಇಷ್ಟ ಇಲ್ಲ. 1952 ಬಾಂಬೆಯಲ್ಲಿ ಹುಟ್ಟಿದ ಇವರು ಅದ್ಭುತವಾದಂತಹ ಸಿರಿಕಂಠದಿಂದ ಹಲವಾರು ಗೀತೆಗಳನ್ನು ಬೆಳಗಿಸಿದ್ದಾರೆ. ಹಾಗೂ ನಟನೆಯಲ್ಲೂ ಕೂಡ ಇವರದು ಎತ್ತಿದ ಕೈ. ಇವರಿಗೆ ಇಂದು ನಾವು ಹೇಳ್ತಾ ಇದ್ದೀವಿ ಹ್ಯಾಪಿ ಬರ್ಡೇ. ಹೌದು, ಈ ಎರಡು ಮಹಾಚೇತನಗಳಿಗೆ ಹ್ಯಾಪಿ ಹ್ಯಾಪಿ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇವರುಗಳು ಕೊಡುಗೆ ನೀಡಿರೋ ಚಲನಚಿತ್ರ ಗೀತೆಗಳನ್ನು ಕೇಳ್ತಾ ಕೇಳ್ತಾ ನಾವು ನೀವು ಜೊತೆಯಾಗೋಣ. ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ಜೊತೆಯಾಗಿ ಸಾಕ್ತಾ ಇದ್ದೀವಿ ನಾವೀಗ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಕನ್ನಡ ಕಾಮನ ಬಿಲೋ 101.3 ಸುಕೂನ್ ಕೇಪಲ್ ಕಾರ್ಯಕ್ರಮದ ಹೊತ್ತದು. ಕಾರ್ಯಕ್ರಮ ಶುರುವಾಗಿದ್ದು ಪ್ಯಾರ್ ಮೀ ಕಭಿ ಈ ಒಂದು ಗೀತೆಯಲ್ಲಿ, ಚಲತೆ ಚಲತೆ ಚಿತ್ರದ ಗೀತೆ ಇದಾಗಿತ್ತು. ಅಮಿತ್ ಖನ್ನಾ ಅವರ ಸಾಹಿತ್ಯ, ಬಪ್ಪಿ ಲಹರಿ ಅವರ ಸಂಗೀತ ನಿರ್ದೇಶನ ಇದ್ದ ಗೀತೆಯ ನಂತರ ಹಮ್ನೆ ತುಮ್ಕೋ ದೇಖಾ ಈ ಗೀತೆ ಮೂಡಿ ಬಂದದ್ದು ಖೇಲ್ ಖೇಲ್ ಮೇ ಚಿತ್ರದಿಂದ. ಇದಾದ ನಂತರ ಈಗಷ್ಟೇ ನಾವು ಜಿಂದಾ ದಿಲ್ ಈ ಒಂದು ಚಿತ್ರದಿಂದ ಚಂದದ ಗೀತೆ ಕೇಳಿದ್ವಿ. ವರ್ಮಾ ಮಲಿಕ್ ಅವರು ಸಾಹಿತ್ಯ ನೀಡಿದ್ರು, ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತ ನಿರ್ದೇಶನ ಇತ್ತು. ಸರಿ, ಹಾಗಾದ್ರೆ ಈಗ ನಿಮಗೋಸ್ಕರ ಯಾವ ಗೀತೆಯಪ್ಪ ಪ್ರಸಾರವಾಗುತ್ತೆ? ಸಂಧ್ಯಾ ಮುಖರ್ಜಿ ಅವರ ದನಿಯಲ್ಲಿ ಮೂಡಿಬಂದಿರುವಂತಹ ಗೀತೆ ಇದು. ಹೇಮಂತ್ ಕುಮಾರ್ ಅವರು ಈ ಒಂದು ಗೀತೆಗೆ ದನಿಯನ್ನ ನೀಡಿದ್ದಾರೆ, ಜೊತೆಯಾಗಿ ಸಜಾ ಚಿತ್ರದ್ದು. ಆ ಗಪ್ ಚು ಪ್ಯಾರ್ ಕರೇ ಈ ಒಂದು ಗೀತೆ, ಎಸ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ. ಈ ಗೀತೆಯ ನಂತರ ಗಪ್ ಚುಪ್ಪಾಗಿ ಪ್ಯಾರ್ ಮಾಡೋಣ ಅಂದಾಗ ಬಾಬಿ ಚಿತ್ರದ ಗೀತೆ ಕೇಳಲೇಬೇಕಲ್ಲ. ಶೈಲೇಂದ್ರ ಸಿಂಗ್ ಹಾಗೂ ಲತಾ ಮಂಗೇಶ್ಕರ್ ಅವರ ದನಿಯಲ್ಲಿದೆ ಈ ಗೀತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ ನಿರ್ದೇಶನ ಇರೋ ಗೀತೆ. ಕರೆಕ್ಟ್, ಚಭಿ ಖೋಜಾಯ್ ಗೀತೆಗಳು ಬರ್ತಾ ಇದೆ ನಿಮ್ಮನ್ನ ತಲುಪೋದಕ್ಕೆ, ಹಾಗಾಗಿ ಕೇಳ್ತಾನೆ ಇರಿ. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಹೇಗಿದೆ ಹಾಡುಗಳು? ಚೆನ್ನಾಗಿದೆ ಅಲ್ಲ? ಬನ್ನಿ ಬನ್ನಿ, ನಿಮ್ಮ ಸಂದೇಶಗಳನ್ನ ನೋಡೋಣ. ಶಾಂತಾಚಾರ ಬಡಿಗೇರ ಕೊಕ್ಕನೂರಿನಿಂದ ಬಂತು ಸಂದೇಶ. ತೀರ್ಥೇಶ್ವರ ಸಂದೇಶ ಚನ್ನಪಟ್ಟಣದಿಂದ. ಯೋಗೇಶ್ ಎಂಸಿ ಮುಕ್ಕಡಹಳ್ಳಿ ಚಾಮರಾಜನಗರದಿಂದ. ಆನಂದ ಕುಲಕರ್ಣಿ ಸುಲೇಪೇಟೆಯಿಂದ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ನಿಂದ. ಕಲಬುರಗಿಯ ಕಡಗಂಚಿಯ ಧರ್ಮಣ್ಣ ಧನ್ನಿ ಅವರು. ಕಿಶನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಹೆಲೋ ಅಂತ ಸಂದೇಶ ಕಳಿಸ್ತಾರೆ. ರುಧಿ ಪ್ರದೀಪ್ ಅವರು ಎಲ್ಲಿಂದ ಅಂತ ಹೆಸರು ಕಳಿಸಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಉಮೇಶ್ ಅವರ ಸಂದೇಶ ಬಂದದ್ದು ಸಿರಿಗೆರೆಯಿಂದ. ಹಾಡುಗಳ ನಾಗಾಲೋಟ ಮುಂದುವರಿತಾ ಇದೆ. ನಾವು ನೀವು ಜೊತೆಯಾಗಿ ಸಾಕ್ತಾ ಇದ್ದೀವಿ ಈ ಹೊತ್ತಲ್ಲಿ. ಚಂದದ ಅತಿ ಚಂದದ ಗೀತೆಗಳನ್ನ ಕೇಳ್ತಾ ಕೇಳ್ತಾ ಕನ್ನಡ ಕಾಮದ ಬಿಲ್ಲು 101.3 ಮೆಗಾಹರ್ಟ್ಸ್ ನಲ್ಲಿ ಈಗ ಮುಡಿಬರೋ ಗೀತೆ ಯಾವುದು? ಗೊತ್ತಾಗ್ಬೇಕಾದ್ರೆ ಕೇಳ್ತಾನೆ ಇರಿ, ಜೊತೆಯಾಗೇ ಇರಿ. ಇದು FM ರೇನ್ಬೋ 101.3 ಮೆಗಾಹರ್ಟ್ಸ್.

ಹೇಗಿತ್ತು ಗೀತೆ? ತುಂಬ ಚೆನ್ನಾಗಿತ್ತಲ್ಲ? ಹೌದ್ರಿ, ಈ ಹೊತ್ತಿನ ವಿಶೇಷನೇ ಹೀಗೆ, ಹಾಡುಗಳು ಪುಟ್ಟದಾದ್ರೂ ಮನಸ್ಸು ದೊಡ್ಡದಾಗಿ ನಲಿಯುತ್ತೆ. ಯಾಕಂದ್ರೆ ಇದು ಸುಕುನ್ ಕೇಪಲ್ ಕಾರ್ಯಕ್ರಮದ ಹೊತ್ತು. ತಾನ ಚಿತ್ರದ ಗೀತೆಯಾಗಿದ್ದು ಲತಾ ಮಂಗೇಶ್ಕರ್ ಮತ್ತು ಸಂಧ್ಯಾ ಮುಖರ್ಜಿಯವರು ಜೊತೆ ಜೊತೆಯಾಗಿ ಕಂಠ ಸಿರಿಯಲ್ಲಿ ಈ ಗೀತೆಯನ್ನ ಅದ್ಭುತವಾಗಿ ನಮಗೆ ಬಂದು ತಲುಪೋ ಹಾಗೆ ಮಾಡಿದವರು. ಮಡೋಕ್ ಡಿ ಎನ್ ಮತ್ತು ಪ್ರೇಮ್ ಧಾವನ್ ಅವರು ಈ ಗೀತೆಗೆ ಸಾಹಿತ್ಯ ನೀಡಿದ್ರೆ ಅನಿಲ್ ಬಿಸ್ವಾಸ್ರ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು. ಇಷ್ಟು ಚೆನ್ನಾಗಿರೋ ಗೀತೆಯನ್ನ ಕೇಳಿದ ನಂತರ ಮತ್ಯಾವ ಗೀತೆಯನ್ನ ಕೇಳೋಣ ಅನ್ನೋ ಪ್ರಶ್ನೆ ನನ್ನಲ್ಲಿ ಬಂದಾಗ ನನಗೆ ಮೂಡಿದ ಗೀತೆ ಇದು. ಯಾವ್ದು ಗೊತ್ತಾ? ನಸೀಬ್ ಚಿತ್ರದ ಒಂದು ಗೀತೆ, ರಂಗ್ ಜಮ್ಕೆ. ಶೈಲೇಂದ್ರ ಸಿಂಗ್ ಮತ್ತು ಸಂಗಡಿಗರು ದನಿಯಾಗಿರುವ ಈ ಒಂದು ಗೀತೆಗೆ ಆನಂದ್ ಭಕ್ಷ್ಯ ಅವರ ಸಾಹಿತ್ಯ ಇದೆ. ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಹೌದು ರೀ, ಚಂದದ ಗೀತೆ ನಿಮ್ಮನ್ನ ಬಂದು ತಲುಪೋದು ಈ ಹೊತ್ತಿನ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ. ಯಾರ್ಯಾರಪ್ಪ ಸಂದೇಶ ಕಳಿಸಿದ್ರು? ಸುಭಾನ್ ಕೋರಿ ಹಂಪಸಾಗರದಿಂದ, ಸತ್ಯ ಅವರು ಬಸವೇಶ್ವರ ನಗರದಿಂದ, ನಂದಿನಿ ಅವರ ಜೊತೆಯಾಗಿ ಆಶಾ ಪ್ರಕಾಶ್ ಅವರು ಕೋಲಾರದಿಂದ ತುಂಬ ಚಂದವಾದ ಸಂದೇಶ ಕಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಕೇಳಿದಂತಹ ಗೀತೆಗಳು ಗಾಯಕರಾದ ಶೈಲೇಂದ್ರ ಸಿಂಗ್ ಮತ್ತು ಗಾಯಕಿ ಸಂಧ್ಯಾ ಮುಖರ್ಜಿ ಅವರ ಜನ್ಮದಿನದ ಪ್ರಯುಕ್ತವಾಗಿ ಅವರು ದನಿಯಾದ ಕೆಲವು ಗೀತೆಗಳನ್ನು ಕೇಳೋ ಪ್ರಯತ್ನವನ್ನು ಮಾಡಿದ್ವಿ. ನಮ್ಮ ಭಂಡಾರದಿಂದ ನಿಮಗೋಸ್ಕರ ಈ ಗೀತೆಗಳನ್ನು ಆರಿಸಿ ಪ್ಲೇ ಮಾಡಲಾಯಿತು. ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ, ಮನಸ್ಸನ್ನು ಬಂದು ತಲುಪಿದೆ ಅಂತ ನಾನಂತೂ ಭಾವಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಹೌದಲ್ಲ? ಹಾಗಾದರೆ ಈ ಒಂದು ಕಾರ್ಯಕ್ರಮದ ನಂತರ 10 ಗಂಟೆಗೆ ಏನಿರುತ್ತೆ? ನಿಮಗೆ ಗೊತ್ತದೆ, ಏಷ್ಯನ್ ಗೇಮ್ಸ್ ಮುಕ್ತಾಯವಾಯಿತು. ಆದರೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ನಡೆದಿದೆ ಅಲ್ವಾ ಇವತ್ತು, ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೋಬೇಕು ನೀವು. ಏಷ್ಯನ್ ಗೇಮ್ಸ್ 2026ನ ಡೈಲಿ ಹೈಲೈಟ್ ಕ್ಯಾಪ್ಸೂಲ್ ಮೂಡಿ ಬರುತ್ತೆ 10 ಗಂಟೆಗೆ. ಅದಾದ ನಂತರ 10:20 ಜೊತೆಯಾಗೋಣ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಅಲ್ಲೂ ಕೂಡ ಇಂತಹದ್ದೇ ಹಾಡುಗಳ ಅಬ್ಬರ, ಹಬ್ಬರ ಸೂಪರ್ ಆಗಿ ಬಂದು ತಲುಪುತ್ತೆ. ಇವತ್ತಿನ ದಿನವನ್ನ ಹಬ್ಬವನ್ನಾಕ್ಸುತ್ತೆ. ಹಾಗಾಗಿ ಕಾಯ್ತಾ ಇರಿ, ಜೊತೆಯಾಗೇ ಇರಿ, ಕೇಳುತ್ತಾನೆ ಇರಿ, ಮತ್ತೆ ಬೇರೆಯವ್ರಿಗೂ ಕೂಡ ಕೇಳಿಸ್ತಾನೆ ಇರಿ. ಯಾಕೆ ಹೇಳಿ, ಇದು ಮ್ಯೂಸಿಕಲಿ ನಿಮ್ದೇನೆ. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಇದಾಗಿತ್ತು ಈ ಹೊತ್ತಿನ ಸುಕೂನ್ ಕೇಪಲ್. ಯಾವಾಗ್ಲೂ ಕೇಳ್ತಾನೆ ಇರಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯಾರ್ಸ್.

ಇಲ್ಲಿವರೆಗೂ ನೀವು ಕೇಳಿದ್ರಿ ಏಷ್ಯನ್ ಗೇಮ್ 2026 ನ ಡೈಲಿ ಹೈಲೈಟ್ಸ್ ಕ್ಯಾಪ್ಸೂಲ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇದು ಈ ಬಾರಿಯ ಏಷ್ಯನ್ ಗೇಮ್ 2026 ನ ಕೊನೆಯ ಕಂತಾಗಿತ್ತು. ಪ್ರತಿದಿನ ನಿಮಗೋಸ್ಕರ ನಡೆದಂತಹ ಎಲ್ಲ ವಿಚಾರ ಸರಣಿಯನ್ನ ಹೊತ್ತು ತಂದಂತಹ ಡೈಲಿ ಹೈಲೈಟ್ ಕ್ಯಾಪ್ಸೂಲ್ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೀವಿ. ಇದು ಆಕಾಶವಾಣಿ ಬೆಂಗಳೂರು.

10:22. ಹೌದು, ಕನಸಿನ ಲೋಕ ಕಾರ್ಯಕ್ರಮಕ್ಕೋಸ್ಕರ ಕಾಯ್ತಾ ಇದ್ರಿ ನೀವು, ಗೊತ್ತಿದೆ ನಮ್ಗೆ. ಹಾಗಾಗಿ ನಮ್ಮ ಹಾಡುಗಳ ನದಿಯನ್ನ ನಿಮ್ಮ ಮನದ ಸಾಗರಕ್ಕೆ ತಲುಪಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಹೊತ್ತಲ್ಲಿ ಕನಸಿನ ಲೋಕಕ್ಕೆ ಕೈ ಹಿಡಿದು ಜೊತೆಯಾಗಿ ಸಾಗೋಣ, ಬನ್ನಿ.

ಜೊತೆಯಾಗಿದ್ದೀವಿ ಕನ್ನಡ ಕಾಮನ ಬೆಲ್ಲೋ 101.3 ಮೆಗಾಹರ್ಟ್ಸ್ನಲ್ಲಿ. ಸಾಮಾನ್ಯವಾಗಿ ಅಳ್ತಿದ್ದೀವಿ ಅಂತ ಹೇಳಿದ ತಕ್ಷಣ ನಮ್ಮನ್ನು ನಾವು ಕೇಳ್ಕೊಳ್ಳೋ ಪ್ರಶ್ನೆ, ಅಳ್ತಾ ಇದ್ದೀನಿ ನಾನೀಗ, ಇದು ನನ್ನ ದುರ್ಬಲತೆನಾ ಅಂತ. ಗೆಳೆಯರೇ, ಅರ್ಥ ಮಾಡ್ಕೊಳ್ಳಿ, ಕಣ್ಣೀರು ದುರ್ಬಲತೆ ಅಲ್ಲ, ಅದು ದೌರ್ಬಲ್ಯ ಅಲ್ಲ, ಅದು ಒಡೆದ ಹೃದಯ ಹೊರಹಾಕೋ ಭಾರದ ನಿಟ್ಟುಸಿರುವಂಥ ಒಂದಷ್ಟು ಜನ ಹೇಳ್ತಾರೆ. ಮತ್ತಷ್ಟು ಜನಕ್ಕೆ ಅದು ಖುಷಿಯನ್ನು ಕೂಡ ಹೊರಹಾಕುವ ವಿಚಾರ. ಹಾಗಾದರೆ ಕಣ್ಣೀರೇನು? ನನಗನ್ಸೋದಿಷ್ಟೆ, ಕಣ್ಣೀರು ಖುಷಿಯನ್ನು ಕೂಡ ಪ್ರತಿಬಿಂಬಿಸುತ್ತೆ, ದುಃಖವನ್ನು ಕೂಡ ಪ್ರತಿಬಿಂಬಿಸುತ್ತೆ. ಹಾಗಾದರೆ ಕಣ್ಣೀರು ಏನು? ನಮ್ಮನ್ನು ಹಗುರಾಗಿಸುವಂತಹ ಒಂದು ಸಹಾಯ ಹಸ್ತ, ಹೌದಲ್ಲ? ಜೊತೆಯಾಗಿ ಕೇಳ್ತಾ ಇರಿ ಕನಸಿನ ಲೋಕ ಕಾರ್ಯಕ್ರಮ, ಇದು 101.3 ಮೂಡಿ ಬರ್ತದೆ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
0: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ

ಆರ್ಕೆಸ್ಟ್ರಾ ಮೈಸೂರು ಚಿತ್ರದ ಸಿದ್ಧಾರ್ಥ ಬೆಳಮಣ್ಣ ಅವರು ಹಾಡಿದಂತಹ ಗೀತೆಯಿಂದ ಕಾರ್ಯಕ್ರಮ ಶುರುವಾಯಿತು. ರಘು ದೀಕ್ಷಿತ್ ಅವರು ಈ ಗೀತೆಗೆ ಸಂಗೀತ ನೀಡಿದರು. ನಂತರ ಜೊತೆಯಾದ ಗೀತೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದ್ದಂಥದ್ದು. ಸತ್ಯಂ ಅವರ ಸಂಗೀತ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಇರುವಂತಹ ಮಮತೆ ಚಿತ್ರದ ಗೀತೆ. ಅದಾದ ನಂತರ ಈಗಷ್ಟೇ ಬಾಳೊಂದು ಭಾವಗೀತೆ ಚಿತ್ರದ ಗೀತೆನ ಕೇಳಿದ್ವಿ. ಬಿ ಆರ್ ಛಾಯಾ ಮತ್ತು ಲತಾ ಹಂಸಲೇಖ ಅವರ ಧ್ವನಿಯಲ್ಲಿ ಮೂಡಿಬಂದ ಗೀತೆ ಇದಾಗಿತ್ತು. ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ ನಿರ್ದೇಶನ ಇದ್ದ ಗೀತೆ ಇದು. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಸಾಗ್ತಾ ಇದ್ದೇವೆ ನಾವು ನೀವು. ಕನ್ನಡ ಗಂಗೆಯಲಿ ಈ ಗೀತೆನ ಕೇಳೋಣ ನಾವೀಗ. ಶೃಂಗಾರ ಕಾವ್ಯ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಮೂಡಿ ಬಂದಿರೋ ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಇದೆ. ಈ ಗೀತೆಯ ನಂತರ ಹಣ್ಣೆಲೆ ಚಿಗುರಿದಾಗ ಚಿತ್ರದ ಗೀತೆ ಮೂಡಿ ಬರುತ್ತೆ. ಪಿ ಸುಶೀಲ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನ ಇರೋ ಗೀತೆ ಅದು. ಯಾವ ಗೀತೆ ಗೊತ್ತಾಗುತ್ತೆ, ಜೊತೆಯಾಗಿ ಇರಿ.

0: ಸ್ವಚ್ಛತೆಯೇ ಸೇವೆ 2026
1: ಸ್ವಚ್ಛ ಭಾರತ
0: ಕೈ ಜೋಡಿಸಿ ಸ್ವಚ್ಛ ಭಾರತ ನಿರ್ಮಿಸಿ.
2: ಪ್ರತಿಯೊಂದು ಹೆಜ್ಜೆಯೂ ಸ್ವಚ್ಛತೆಯ ಕಡೆಗೆ,
0: ಪ್ರತಿಯೊಂದು ಸೇವೆಯೂ ದೇಶದ ಅಭಿವೃದ್ಧಿಗೆ.
1: ಇದೇ ಮಹಾತ್ಮರ ಮೊದಲ ಆದ್ಯತೆ.
2: ಸೇವೆ ಎಂದರೆ ಬರೀ ಮಾತಲ್ಲ,
0: ಪರಿಸರ ಸ್ವಚ್ಛತೆಯೇ ನಿಜವಾದ ಸೇವೆಯ ಹಾದಿ.
3: ಗಿರಿಸಿರಿ ಚರಿ ತೊರೆ ಹೊಲ ಜಲ ಫಲ ನೆಲ ನೇಚರ್ ನಮ್ಮ ಟೀಚರ್.
2: ತ್ಯಾಜ್ಯ ಮುಕ್ತ ಊರು, ಆರೋಗ್ಯಕರ ಸಮಾಜ.
0: ಬನ್ನಿ ಸ್ವಚ್ಛತಾ ಸೇವೆಯಲ್ಲಿ ಭಾಗಿಯಾಗಿ.
3: ಆ ಭಾಗ್ಯವೇ, ಇಟ್ಸ್ ಆನ್ ದ ವೇ, ನಾಟ್ ಫಾರ್ ಅವೇ. ಆ ಕಾಲವೇ
0: ಸ್ವಚ್ಛತೆಯೇ ಸೇವೆ ಅಭಿಯಾನ 2026
3: ಕೇಳಮ್ಮ.

ಕಣ್ಣೀರಿನ ಬಗ್ಗೆ ಮಾತಾಡ್ತಿದ್ವಿ, ಮನಸ್ಸನ್ನ ಹಗುರ ಮಾಡಿಕೊಳ್ಳೋದಕ್ಕಿರುವಂತಹ ಒಂದು ಸಹಾಯ ಹಸ್ತ ಅಂದ್ರೆ ತಪ್ಪಾಗೋಲ್ಲ ಅಂತಿದ್ವಿ, ಹೌದಲ್ಲ? ಮತ್ತೆ ಬಹಳ ಮುಖ್ಯವಾಗಿ ಏನು ಗೊತ್ತಾ, ಕಣ್ಣುಗಳು ಮನಸ್ಸಿನ ಪ್ರತಿಬಿಂಬ ಅಂತ ಹೇಳ್ತಾರೆ. ಆ ಪ್ರತಿಬಿಂಬವನ್ನ ತೋರಿಸಿ ಪ್ರತಿಬಿಂಬದಲ್ಲಿ ಇರುವಂತಹ ವಿಚಾರವನ್ನ ಅರ್ಥೈಸೋದಕ್ಕೆ ಇರುವಂತಹ ಒಂದೊಳ್ಳೆ ಮಾರ್ಗ ರೀ ಕಣ್ಣೀರು. ಕಣ್ಣೀರು ಬಂದಾಗ ಕಣ್ಣಲ್ಲಿರೋ ಕಸವನ್ನು ಕೂಡ ಹೊರಗಡೆ ತೆಗೆದುಕೊಂಡು ಬರುತ್ತೆ, ಹಾಗೆ ಮನಸ್ಸಿನ ಭಾರವನ್ನು ಕೂಡ ಎಳೆದು ಹೊರತರುತ್ತೆ. ಏನಂತೀರಾ? ಮೂಡಿ ಬರುತ್ತೆ ಚಂದದ ಗೀತೆ, ನನ್ನ ಫೇವ್ರೆಟ್ ಅಲ್ಲೊಂದು, ಪೊನ್ನಿಯನ್ ಸೆಲ್ವನ್ ಚಿತ್ರದ ಎರಡನೇ ಭಾಗದ ಗೀತೆ. ರಮ್ಯಾ ಭಟ್ಟ ಭಯಂಕರ್ ಅವರ ದನಿಯಲ್ಲಿದೆ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ಎ.ಆರ್. ರೆಹಮಾನ್ ಅವರು ಸಂಗೀತ ನೀಡಿರೋ ಗೀತೆ. ಯಾವ ಗೀತೆ ಗೊತ್ತಾಗುತ್ತೆ, ಕಾಯ್ತೀರಿ. ಅದಕ್ಕೂ ಮೊದಲು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದ ಸೂರಜ್ ಸಂತೋಷ್ ಅವರ ಧ್ವನಿಯಲ್ಲಿರೋ, ಡಿಸಿ ಸುದರ್ಶನ್ ಅವರ ಸಾಹಿತ್ಯ, ಚರಣ್ ರಾಜ್ ಅವರ ಸಂಗೀತ ನಿರ್ದೇಶನ ಇರೋ ಅಲೆ ಮೂಡದೆ ಕೇಳೋಣ, ಜೊತೆಯಾಗಿ ಇರೋಣ. ಯಾಕಂದ್ರೆ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಒಟ್ಟಾಗಿ ಮುನ್ನಡೀತಾ ಇದ್ದೀವಿ ಕನಸುಗಳತ್ತ.

ಕನಸಿನ ಲೋಕ ಕಾರ್ಯಕ್ರಮ ಇದು. ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಜೊತೆಗಾಗಿ ಸಾಕ್ತಾ ಇದ್ದೀವಿ ನಾವೀಗ. ನಿಮ್ಮ ಸಂದೇಶ ಬಂದು ನಮ್ಮನ್ನ ತಲುಪಿದೆ. ಯಾರ್ಯಾರಪ್ಪ ಸಂದೇಶ ಕಳಿಸಿರೋರು? ಕಲಬುರಗಿಯ ಜಿಲ್ಲೆಯ ಕಡಗಂಚಿಯ ಧರ್ಮಣ್ಣ ಧನ್ನಿ ಅವರು. ಕಣ್ಣೀರು ಅಂದರೆ ವಿಫಲವಾದ ವಿಚಾರಗಳ ಪ್ರತಿಫಲ ಕಣ್ಣೀರು ಅಂದವರು ಉಮೇಶ್ ಸಿರಿಗೆರೆಯಿಂದ. ನಮ್ಮ ಹತ್ರ ಕಣ್ಣಲ್ಲಿ ಸ್ಟಾಕ್ ಇರುತ್ತೆ ರೀ ಅಂದವರು ಆನಂದ ಕುಲಕರ್ಣಿ ಸುಲೇಪೀಠದಿಂದ. ಮಹಾರಾಷ್ಟ್ರದ ಅಕ್ಕಲಕೋಟೆಯಿಂದ ಮೈಂದರಗಿಯ ಈರಣ್ಣ ಜೇವೂರ ಅವರು. ನಂತರ ಹರೀಶ್ ಅವರು ಮಲ್ಲೇಶ್ವರಂನಿಂದ ಮನಸ್ಸನ್ನು ಹಗುರ ಮಾಡುತ್ತೆ ಕಣ್ಣೀರು ಅಂದರು. ಹಂಸಿಣಿ ಹಿರೇಮಠ್, ನಿಮ್ಮ ಸಂದೇಶನೂ ಬಂದಿತ್ತು ರೀ. ಯಶಸ್ವಿನಿ ಗಿರಿಜಮಾನಪೂರ್ಣ NES ಬಡಾವಣೆಯಿಂದ. ಅದಾದ ನಂತರ ಮನಸ್ಸನ್ನು ಸಮಾಧಾನ ಮಾಡಿಕೊಳ್ಳೋದಕ್ಕೆ ಆರೋಗ್ಯಕರವಾದ ದಾರಿನೇ ಕಣ್ಣೀರು. ಇದು ಭಾವನೆಗಳಿಗೆ ಸರಿಯಾದ ಗೆಲುವನ್ನು ಪಡೆಯುವ ದಾರಿ ಅಂದವರು ಎ ಹರಿಹರನ್, ವಿಜ್ಞಾನ ನಗರದಿಂದ. ಡಾಕ್ಟರ್ MD ಕೃಷ್ಣ ಶ್ರೀರಾಮಪುರ ಮೈಸೂರಿನಿಂದ. ಇಳಕಲ್ ಯಮನೂರಪ್ಪ ದಾನಿಯವರು, ಕಣ್ಣೀರಿನ ಅರ್ಥ ಭಾರಿ ಚಂದ ಐತೆ ನೋಡ್ರಿ ಅಂತ ಹೇಳಿದ್ದೀರಾ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿಯಿಂದ. ಚಿದಾನಂದ, TV ಸರ್ಕಲ್ ಹೊಸದುರ್ಗದಿಂದ. ಕಣ್ಣೀರಿ ಎರಡು ದಾರಿ, ಮನಸ್ಸಿನ ಖುಷಿಗೆ ದುಃಖಕ್ಕೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ವಿಚಾರ ಏನೇ ಇರಲಿ, ಮನಸ್ಸನ್ನ ಹಗುರ ಮಾಡಿಕೊಳ್ಳೋ ದಾರಿ ನಮ್ಮದಾಗಬೇಕು ಹೊರತು ಮನಸ್ಸನ್ನ ದೂರಿ ಮನಸ್ಸಿಗೆ ನೋವು ಕೊಟ್ಟು ಎಲ್ಲೋ ಓಡಿ ಹೋಗುವ ದಾರಿ ನಮ್ದಾಗಬಾರ್ದು. ಅದು ನಮ್ಮ ಕಣ್ಣೀರು ಮಾತ್ರ ಅಲ್ಲರಿ, ಬೇರೆಯವರ ಕಣ್ಣೀರಿನ ವಿಚಾರದಲ್ಲೂ ನಾವು ಹೇಗೆ ವರ್ತಿಸಬೇಕಾಗತ್ತೆ? ಯಾಕೆ ಹೇಳಿ, ಕಣ್ಣೀರು ಹಾಕುವವರು ಯಾರೇ ಆಗಿರ್ಬೋದು, ಆದರೆ ಕಣ್ಣೀರು ಬರೋದು ಮನಸ್ಸನ್ನು ಹಗುರ ಮಾಡ್ಕೊಳ್ಳೋದಕ್ಕೋಸ್ಕರ ತಾನೆ. ಹಾಗಾಗಿ ಮನಸ್ಸಿಗೆ ನಾವು ಸಮಾಧಾನ ಮಾಡಿಸೋಂಥದ್ದು ನಮ್ಮದೇ ಕರ್ತವ್ಯ. ಈ ಮಾತುಗಳನ್ನ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನ ಇನ್ನೊಂದು ಚಂದದ ಗೀತೆಯ ಜೊತೆಯಾಗಿ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸಂದೇಶ ಕಳಿಸ್ಕೊಟ್ರಲ್ಲ, ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದ. ಶಾಂತಾಚಾರ ಪಡಿಗೇರ ಕೊಕ್ಕನೂರಿನಿಂದ ಸಂದೇಶ ಕಳಿಸಿದ್ರಿ, ನಿಮಗೂ ಧನ್ಯವಾದ. ಯಾವ ಹಾಡು ಪ್ರಸಾರವಾಗುತ್ತೆ? ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿದೆ ಈ ಗೀತೆ, ಆಕಸ್ಮಿಕ ಚಿತ್ರದ್ದು. ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಇದೆ. ಯಾವ ಗೀತೆ ಹೇಳಬೇಕಾ? ಈಗಾಗಲೇ ನಿಮ್ಮ ಮನಸ್ಸಿನಲ್ಲಿ ಮೂಡಿದೆ ಆ ಗೀತೆ, ಅದೇ ಗೀತೆ ಪ್ರಸಾರವಾಗ್ತಾ ಇದೆ. ಜೊತೆಯಾಗೇ ಇರಿ, ಯಾವಾಗಲೂ ಕೇಳ್ತಾನೇ ಇರಿ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಈ ಹೊತ್ತಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತಾ. ಕೇಳ್ತಾನೇ ಇರಿ ನಿಮ್ಮ FM ರೇನ್ಬೋನ ಯಾವಾಗಲೂ.